0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ ಶಸ್ಯಶಾ

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 18 ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 9 ತಾರೀಕು ಗುರುವಾರ. ನಿಲಯದಲ್ಲಿ ದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 625 ಕಿಲೋಹರ್ಟ್ಸ್ ಹಾಗೂ FM ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಈಗ ವೇಳೆ 5:58.45. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನ್ಮಂ ಆವುದಂ ಕಾಣುದುಂ ಅಳ್ತಿಯಂ ನಂಬಿಹದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಶ್ರೀ ವಿಷ್ಣು ಪ್ರಪಂಚಕ್ಕೆ ಮೊದಲು ಮತ್ತು ಮೂಲನಾಗಿರುವನು, ಮಾಯಾಲೋಲನಾಗಿರುವವನು, ದೇವರು ಸರ್ವರಿಗೂ ಈಶನಾಗಿರುವವನು ಮತ್ತು ಪರಬೊಮ್ಮನೆಂದು ವಿಧ ವಿಧವಾದ ನಾಮಾವಳಿಗಳಿಂದ ಜನರುಗಳು ಯಾವುದನ್ನು ಕಾಣದಿದ್ದರೂ ಪ್ರೀತಿಯಿಂದ ನಂಬಿರುವರು ಆ ವಿಚಿತ್ರಕ್ಕೆ ನಮಿಸು. ಇದು ಡಿ ವಿ ಜಿಯವರ ಮಂಕುತಿಮ್ಮ ಕಗ್ಗ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ನಮಸ್ಕಾರಗಳೊಂದಿಗೆ ಮುಂಜಾನೆಯ ಶುಭೋದಯ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ 6:59. ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಡಾಕ್ಟರ್ ಕುರುರಾಜ್ ಕರ್ಜಗಿ ಅವರಿಂದ ಕಥನಗಳ ಕಾರ್ಯಕ್ರಮ, ಕರುಣಾಳು ಬಾವಳಿಕೆ ನಿರ್ಮಾಣ ಎಸ್ಆರ್ ಭಟ್. 6:40 ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಅರ್ಪಿಸುವ ಪ್ರಾಯುಕ್ತ ಕಾರ್ಯಕ್ರಮ ನೇಗಿಲು ಮಡಿತ. ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ಬೇರುಗಂಟು ರೋಗದ ನಿರ್ವಹಣೆ ಕುರಿತು ಇರುವಕಿಯ ವಿಜ್ಞಾನಗಳ ಮಹಾವಿದ್ಯಾಲಯದ ತಜ್ಞರಾದ ಮಮತಾ ಅವರಿಂದ ಮಾಹಿತಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ, ಇದರಲ್ಲಿ ಫುಡ್ ಪಾಯ್ಸನ್ ಕುರಿತು ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು ಮೂಡಿಬರಲಿದೆ.

8:30ಕ್ಕೆ ಕಾದಂಬರಿ ಕಾರ್ತಿ ಕವಯತ್ರಿಯಾದ ಸವಿತಾ ನಾಗಭೂಷಣರವರ ಬಾಲ್ಯದ ಅನುಭವ ಕುರಿತು ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಎಸ್ ಆರ್ ಭಟ್. 9:05ಕ್ಕೆ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:35ಕ್ಕೆ ಭಾವಗೀತೆಗಳು. 10:00ಗೆ ಹಾಡು ಮಾತಾಡು. ಗುರುವಾರದ ವಿಶೇಷತೆ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. 11:00ಗೆ ಚೈತ್ರವನ ಕಾವ್ಯವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಇದರಲ್ಲಿ ಕುವೆಂಪು ವಿರಚಿತ ಶ್ರೀರಾಮಾಯಣ ದರ್ಶನಂ ಅಯೋಧ್ಯೆ ಸಂಪುಟದಲ್ಲಿನ ಕವಿಕೃತ ದರ್ಶನ ಕುರಿತು ವಾಚನ ಮಾಡುತ್ತಾರೆ ಮತ್ತೂರು ಸನತ್ಕುಮಾರ್. ವ್ಯಾಖ್ಯಾನ ನಡೆಸಿಕೊಡುತ್ತಾರೆ ಹೆಚ್ ಆರ್ ವಾಸುದೇವ. 11:30ಕ್ಕೆ ಸೇವಾ ಮಾಹಿತಿ. 11:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಆಯ್ತೊಳವಿನ ಜೆ ಎನ್ ಚಂದ್ರಪ್ಪ ಮತ್ತು ಸಂಗಡಿಗರಿಂದ ತತ್ವಪದ.

ಇನ್ನು ಮಧ್ಯಾಹ್ನ 1:10 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಚಾಟ್ ಶೋ, 4 ಮಿಕ್ಸ್ ಮೆಲೋಡಿ, 5 ಕನ್ನಡ ಚಿತ್ರಗೀತೆಗಳು, 6 ಸೇವಾ ಮಾಹಿತಿ. ಈ ಸಂಜೆ 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಐಸಿಎಆರ್ನ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇಲ್ಲಿ ಹಮ್ಮಿಕೊಂಡಿರುವ ಕೃಷಿ ಭೂಮಿ ಉಳಿಸಿ 2026 ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಆಲಿಸುವರಿ. ಕಾರ್ಯಕ್ರಮದ ಕಡೆಯಲ್ಲಿ ಪರಿಸರ ಗೀತೆ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಕನ್ನಡ ಚಿತ್ರಗೀತೆಗಳು, 10 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಬೆಳಿಗ್ಗೆ 6:30 ಚಿಂತನ ತುರುವನೂರು ಮಲ್ಲಿಕಾರ್ಜುನ ಅವರಿಂದ. ರಾಜ್ಯವ್ಯಾಪಿ ಪ್ರಸಾರವಾಗುವ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಸಂಬಂಧ. 12:35 ಆರೋಗ್ಯ ಕಾರ್ಯಕ್ರಮ, 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ.

ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರೆ ಈ ವಿವರಣೆಯನ್ನು ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಅಕೌಂಟ್ನಲ್ಲೂ ಸಹ ನೋಡಬಹುದು. ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದರೆ ಎಫ್ಎಂ 103.5 ಮೆಗಹರ್ಟ್ಸ್ ಹಾಗೂ 101.4 ಮೆಗಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 6:46 ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಗೀತಾರಾಧನ ಕಾರ್ಯಕ್ರಮಕ್ಕೆ ಸ್ವಾಗತ, ಶುಭ ಸುಪ್ರಭಾತ. ನಮ್ಮ ಪಂಚಾಂಗದ ಪ್ರಕಾರ ಶ್ರೀ ಶಾಲಿವಾನಶಕ್ಕೆ 1948 ಪರಾಭಾವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಕೃಷ್ಣಪಕ್ಷ, ನವಮಿ ತಿಥಿ ಗುರುವಾರ, ಅಶ್ವಿನಿ ನಕ್ಷತ್ರ, ಸುಕರ್ಮಯೋಗ ಹಾಗೂ ವಣಿಜ ಕರ್ಣವಾಗಿದೆ. ಸ್ನೇಹಿತರೆ, ಇಂದಿನ ಗೀತಾರಾಧ ಕಾರ್ಯಕ್ರಮದಲ್ಲಿ ಓರ್ವ ಸಂಗೀತ ಗುರುಗಳ ಬಗ್ಗೆ ಒಂದು ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ತಾವು ಜೀವನದಲ್ಲಿ ಏನು ಮುಖ್ಯವಾದ ಒಂದು ದೃಷ್ಟಿಯನ್ನು ಕಳ್ಕೊಂಡರೂ ಸಹ ಸಾಧನೆಯ ಅಪರಿಮಿತವಾದ ಒಂದು ಶಿಖರವನ್ನು ಏರಿದಂಥ ಮಹಾನ್ ಗುರುಗಳವರು, ಆ ಗುರುಗಳ ಪರಿಚಯವನ್ನು ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಇಂಪಾದ ಭಕ್ತಿ ಗೀತೆಯನ್ನು ಕೇಳ್ಕೊಂಡು ಬರೋಣಲ್ವ ಸ್ನೇಹಿತರೆ. ಆರಂಭಕ್ಕೆ ಕೇಳೋಣ ಆರ್ ಎನ್ ಜಯಗೋಪಾಲ್ ಅವರ ರಚನೆಯನ್ನು, ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ.

ಮಂತ್ರಗೋ ಗಾನದಂತ ನಿನ್ನ ವೀಣಾನಾದ ಮಾತನೆಲ್ಲ ತುಂಬಿದ ನಿನ್ನ ಮಂತ್ರಘೋಷ ಅಕ್ಷತೆಯ ಅರ್ಚನೆಯು ನಿನಗೆ ಅರ್ಪಿತ ಅಕ್ಷತೆಯ ಅರ್ಚನೆಯು ನಿನಗೆ ಅರ್ಪಿತ.

ಸಂಗೀತಾರಾಧನೆ ಕಾರ್ಯಕ್ರಮದಲ್ಲಿ ಸಂಗೀತದ ಗುರುಗಳನ್ನು ಕುರಿತು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅವರೇ ನಮ್ಮ ಶ್ರೀ ಪಂಚಾಕ್ಷರಿ ಗವಾಯಿಗಳು. ಇವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ಕಾಡು ಶೆಟ್ಟಿಹಳ್ಳಿಯಲ್ಲಿ ದಿನಾಂಕ 2 ಫೆಬ್ರವರಿ 1892 ಜನಿಸ್ತಾರೆ. ಇವರ ತಾಯಿ ನೀಲಮ್ಮನವರು, ತಂದೆ ಗುರುಪಾದಯ್ಯನವರು. ಇವರ ಮೂಲ ಹೆಸರು ಗದ್ಗಯ್ಯ ಅಂತ ಹೇಳಿ. ಇವರ ಅಣ್ಣ ಗುರುಬಸವನವರು. ಇವರು ಒಮ್ಮೆ ಹಕ್ಕಲು ಬಸವೇಶ್ವರ ಜಾತ್ರೆಯಲ್ಲಿ ಹಾಡ್ತಾ ಇರ್ತಾರಂತೆ. ಈ ಪುಟ್ಟ ಅಂಧ ಮಕ್ಕಳ ಹಾಡನ್ನು ಕೇಳಿದಂತಹ ಪೂಜ್ಯ ಹಾನಗಲ್ ಕುಮಾರಸ್ವಾಮಿಯವರು ಈ ಎಳೆಯರನ್ನು ತಮ್ಮ ಉಡಿಯಲ್ಲಿ ಹಾಕಿಕೊಂಡು ಇವರನ್ನ ಹೇಗಾದರೂ ಮಾಡಿ ಸಂಗೀತ ವಿದ್ವಾಂಸರು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಸ್ನೇಹಿತರೆ. ಅವರು ವಿದ್ವಾಂಸರಾದ್ರ ಮುಂದೆ ಏನು, ಅವರ ಸಾಧನೆ ಏನಾಯಿತು ಎಂಬುದನ್ನು ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಶ್ರೀರಂಗ ಅವರ ರಚನೆಯನ್ನು.

ಗೀತಾರಾಧನೆ ಕಾರ್ಯಕ್ರಮದಲ್ಲಿ ಗುರು ಪಂಚಾಕ್ಷರಿ ಗವಾಯಿಗಳ ಬಗ್ಗೆ ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಪಂಚಾಕ್ಷರಿ ಗವಾಯಿಗಳು ಗುರು ಹಾನಗಲ್ಲ ಸ್ವಾಮಿಗಳ ಒಂದು ಮಡಿಲಿಗೆ ಬಿದ್ದ ಸಂದರ್ಭದಲ್ಲಿ ಇವರನ್ನು ಒಬ್ಬ ಸಂಗೀತ ಒಂದು ಕಲಾಕಾರನಾಗಿ ಮಾಡಬೇಕು ಅನ್ನುವ ಅವರ ಉತ್ಕಟ ಬಯಕೆಯಿಂದ ಕುಮಾರಸ್ವಾಮಿಯವರು, ಏನು ಹಾನಗಲ್ ಗುರು ಶ್ರೀ ಕುಮಾರಸ್ವಾಮಿಯವರು, ಪಂಚಾಕ್ಷರಿ ಗವಾಯಿಗಳನ್ನು ಅದ್ಭುತವಾದ ಉಭಯ ಸಂಗೀತ ಕಲಾವಿದರನ್ನಾಗಿ ಮಾಡ್ತಾರೆ. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು, ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೈಸೂರಿನ ಗೌರಿಶಂಕರ ಶಾಸ್ತ್ರಿಗಳ ಬಳಿ ಕಲಿತಾರೆ. 4 ವರ್ಷ ಮೈಸೂರಿನಲ್ಲಿ ಜೋಳಿಗೆ ಹಿಡಿದು ಹೊಟ್ಟೆ ತುಂಬಿಸಿಕೊಂಡು ಗದಗಿನವರು, ಆ ಬಳಿಕ ಬಾಗಲಕೋಟೆಯಲ್ಲಿ ನಡೆಯುತ್ತಿದ್ದ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧಿವೇಶನದಲ್ಲಿ ಶ್ರೀ ಕುಮಾರಸ್ವಾಮಿಗಳಿಂದ ಪಂಚಾಕ್ಷರಿ ಗವಾಯಿ ಎಂದು ಉದ್ಘೋಷಿತರಾಗ್ತಾರೆ. ಹೀಗೆ ಇವರು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳನ್ನು ಜೊತೆಗೆ ಸಂಗೀತ ಪರಂಪರೆಯನ್ನು ರೂಢಿಸಿಕೊಂಡು ಉಭಯ ಗಾನ ವಿಶಾರದರಾಗ್ತಾರೆ. ಸ್ನೇಹಿತರೆ, ಮುಂದೆ ಏನಾಯಿತು ಎಂಬುದನ್ನು ಈ ಒಂದು ಭಕ್ತಿರತ್ನ ರಚನೆಯನ್ನು ತಲೆಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ಶಂಕರ್ ಶಾನ್ ಭಾಗವರ ದನಿಯಲ್ಲಿ ಈ ಒಂದು ಭಕ್ತಿಗೀತೆಯನ್ನು.

ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಉಭಯ ಸಂಗೀತ ವಿಶಾರದರು ಗುರುಗಳಾದಂತಹ ಶ್ರೀ ಶ್ರೀ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಬಗ್ಗೆ ಪುಟದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಗವಾಯಿಗಳು ಕೇವಲ ಗಾಯನ ಒಂದು ಕಲೆಯಲ್ಲಿ ಮಾತ್ರ ಅಲ್ಲ, ವಾದ್ಯಗಳನ್ನು ಸಹ ನುಡಿಸ್ತಾ ಇದ್ರು. ತಬಲ, ಹಾರ್ಮೋನಿಯಂ, ಪಿಟೀಲು, ಪಕ್ವ, ಸಾರಂಗಿ, ಕೊಳಲು ಮತ್ತು ಶಹನಾಯಿ ಸೇರಿದಂತೆ ಹಲವಾರು ವಾದ್ಯಗಳ ಪ್ರವೀಣರಾಗಿದ್ದರು. ಜೊತೆಗೆ ಈ ಮಹನೀಯರು ಸಂಗೀತದ ಮೂಲಕ ಸಮಾಜ ಸೇವೆ ಮಾಡಲು ಗದಗಿನ ಬಳಿ 1914 ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಪ್ರಾರಂಭಿಸುತ್ತಾರೆ. ಅಂಧ, ಅನಾಥ ಮತ್ತು ಅಂಗವಿಕಲ ಮಕ್ಕಳಿಗೆ ಉಚಿತ ವಸತಿ, ಊಟ ಹಾಗೂ ಸಂಗೀತ ಶಿಕ್ಷಣ ನೀಡುವುದರ ಮೂಲಕ ಅವರನ್ನು ಸ್ವಾವಲಂಬಿಗಳಾಗಿ ಮಾಡ್ತಾರೆ. ರಂಗಭೂಮಿ ಸೇವೆಯೂ ಸಹ ಇವರು ನಡೆಸಿದ್ದಾರೆ. ಶ್ರೀ ಮಳೆಮಲ್ಲೇಶ್ವರ ಸಂಗೀತ ನಾಟಕ ಮಂಡಳಿಯೇ ನಡೆಸಿ ರಂಗಭೂಮಿಗೆ ಅಪಾರ ಸೇವೆಯನ್ನು ನೀಡಿದ್ದಾರೆ. ಜೊತೆಗೆ ಭಾರತರತ್ನ ಪಂಡಿತ್ ಭೀಮಸೇನ್ ಜೋಶಿ, ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಮತ್ತು ಪಂಡಿತ್ ಬಸವರಾಜ ರಾಜಗುರು ಮಹಾನ್ ಸಂಗೀತ ಕಲಾವಿದರು ಇವರ ಆಶ್ರಮದಲ್ಲಿ ಬೆಳೆದಂತವರಾಗಿದ್ದಾರೆ. ಈ ಮಹನೀಯರು ಏನು ಜೂನ್ 11, 1944 ಭಗವಂತನಲ್ಲಿ ಲಿಂಗೈಕ್ಯರಾಗ್ತಾರೆ. ಸ್ನೇಹಿತರಿಗಾಗಿತ್ತು ಇಂದಿನ ಗೀತಾರಾಧನೆ ಕಾರ್ಯಕ್ರಮದಲ್ಲಿ ಪಂಡಿತ್ ಏನು ಪಂಚಾಕ್ಷರಿ ಗವಾಯಿಗಳ ಒಂದು ಪುಟ್ಟದಾದ ಪರಿಚಯ. ಗೀತಾರಾಧನೆ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು ಆಕಾಶವಾಣಿ ಭದ್ರಾವತಿ. ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಚಿಂತನ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆಯಾಗಿದೆ.

0: ಅವರಿಂದ
1: ಮಕ್ಕಳನ್ನು ಮಕ್ಕಳಾಗಿರಲು ಬಿಡಬೇಕಾಗಿದೆ. ಪ್ರತಿದಿನ ಮುಂಜಾನೆ ಪೇಟೆಯ ಹಾದಿ ಬೀದಿಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸಮವಸ್ತ್ರ ಧರಿಸಿ ಬೆನ್ನಿಗೆ ಭಾರವಾದ ಚೀಲಗಳನ್ನ ಹಾಕಿಕೊಂಡು ತಲೆ ತಗ್ಗಿಸಿ ಬೆನ್ನು ಬಾಗಿಸಿ ಆಟೋಗಳನ್ನ ಹತ್ತುವುದು, ಬಸ್ಗಳನ್ನ ಹತ್ತುವುದು, ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರ ಕೈ ಹಿಡಿದು ನಡೆದು ಶಾಲೆಗೆ ಹೋಗುವ ಚಿತ್ರಣ ಸಹಜವಾದುದು ಇಂದು. ಆದರೆ ಮಕ್ಕಳು ಅಲ್ಲಿಗೆ ಏಕೆ ಹೋಗುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ, ಏನು ಕಲಿಯುತ್ತಿದ್ದಾರೆ ಎನ್ನುವ ಪ್ರಶ್ನೆ ಸದಾ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಒಂದು ಕಾಲದಲ್ಲಿ ಅಂದರೆ ಸುಮಾರು 30-40 ವರ್ಷಗಳ ಹಿಂದೆ ಇದ್ದ ಶಾಲೆಗಳ ಚಿತ್ರಣವೇ ಬೇರೆ, ಇಂದಿನ ಶಾಲೆಗಳ ಚಿತ್ರಣವೇ ಬೇರೆಯಾಗಿದೆ. ಆದರೆ ಮಕ್ಕಳು ಮಾತ್ರ ಒಂದೇ, ಆದರೆ ಅವರು ಕಲಿಯುತ್ತಿರುವ ವಿಧಾನ ಮಾತ್ರ ಬೇರೆ ಬೇರೆಯಾಗುತ್ತಿದೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿಗೆ ಶಾಲೆಗೆ ಹೋಗುವುದೇ ದೊಡ್ಡ ಮಾತಾಗಿತ್ತು. ಅದರಲ್ಲಿ ಹುಡುಗಿಯರು ಹೈಸ್ಕೂಲ್ ವರೆಗೆ ಓದಿದರು ಎಂದರೆ ಅದು ಹೆಚ್ಚಿನ ಮಾತಾಗಿತ್ತು. ಇನ್ನು ಯುವಕರಲ್ಲಿ SSLC ಪಾಸ್ ಮಾಡಿದರೆ ದೊಡ್ಡ ವಿಜಯವನ್ನು ಸಾಧಿಸದಂತೆ ಆಗುತ್ತಿತ್ತು. ಆದರೆ ಇಂದಿನ ಚಿತ್ರಣವೇ ಸಂಪೂರ್ಣವಾಗಿ ಬೇರೆಯಾಗಿದೆ. ಮಕ್ಕಳು ಶಾಲೆಗೆ ಹೋಗಿ ಉತ್ತಮ ಅಂಕಗಳನ್ನು ತೆಗೆಯಬೇಕು ಎನ್ನುವ ಹಪಹಪಿ ತಂದೆ ತಾಯಿಗಳಲ್ಲಿ ನಿರಂತರವಾಗಿ ಕಾಡುತ್ತಿದೆ. ಮಕ್ಕಳು ಎಷ್ಟೇ ಅಂಕಗಳನ್ನು ತೆಗೆದರೂ ತಂದೆ ತಾಯಿಗಳಿಂದ ಬರುವ ಉತ್ತರ ಇನ್ನೂ ಒಂದಷ್ಟನ್ನು ಏಕೆ ತೆಗೆಯಲಿಲ್ಲ ಎನ್ನುವುದು. ಒಂದು ಕಾಲಕ್ಕೆ ಪಾಸ್ ಆಗುವುದೇ ದೊಡ್ಡ ವಿಷಯವಾಗಿದ್ದರೆ ಇಂದು 95 ಅಂಕಗಳಿಗಿಂತಲೂ ಹೆಚ್ಚು ತೆಗೆಯುವುದೇ ಸಾಮಾನ್ಯ ವಿಷಯವಾಗಿದೆ. ಹಾಗಾದ್ರೆ ಒಂದು ಮಗು 99 ಅಂಕಗಳನ್ನು ತೆಗೆದಿದ್ದರೂ ಅವರ ತಂದೆ ತಾಯಿಗಳಿಂದ ಬರುವ ಮೊದಲ ಪ್ರಶ್ನೆ ಎಂದರೆ ಇನ್ನೂ ಒಂದು ಅಂಕ ಎಲ್ಲಿ ಹೋಯಿತು ಎಂದು. ಇದು ಒಂದು ರೀತಿಯದ್ದಾದರೆ ತಮ್ಮ ಮಕ್ಕಳನ್ನ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸುವುದು. ಎಷ್ಟೋ ವೇಳೆ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸಿದಾಗ ತನ್ನ ಮಗು ನೊಂದುಕೊಳ್ಳುತ್ತದೆ ಎನ್ನುವ ಸಾಮಾನ್ಯ ಜ್ಞಾನವನ್ನು ಎಷ್ಟೋ ವೇಳೆ ಪೋಷಕರು ಮಾಡುವುದೇ ಇಲ್ಲ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾದುದು. ಈ ಸೂಕ್ಷ್ಮವಾದ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹ ಎಷ್ಟು ಪ್ರಮಾಣದಲ್ಲಿ ನೊಂದುಕೊಳ್ಳುತ್ತದೆ ಎನ್ನುವುದನ್ನ ಸದಾ ತಂದೆ ತಾಯಿಗಳು ಯೋಚಿಸಬೇಕು. ಈ ಹಿಂದಿನ ಕಾಲದಲ್ಲಿ ಕುಟುಂಬಗಳ ಗಾತ್ರ ದೊಡ್ಡದಾಗಿತ್ತು. ಅವಿಭಕ್ತ ಕುಟುಂಬಗಳಿದ್ದ ಕಾಲಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿ ಸೋದರ ಮಾವ ಅತ್ತೆ ಸೊಸೆ ಈ ಎಲ್ಲ ಸಂಬಂಧಗಳು ಒಂದೇ ಕಡೆ ಸಿಗುತ್ತಿದ್ದವು. ತನ್ನ ಕಷ್ಟಗಳನ್ನ ಹೇಳಿಕೊಳ್ಳಲು ಸಾಕಷ್ಟು ಮನಸ್ಸುಗಳು ಅವರ ಜೊತೆಯಲ್ಲಿ ಇರುತ್ತಿತ್ತು. ಆದರೆ ಇಂದು ಆಗಿರುವುದೇನು? ತಂದೆ ತಾಯಿಗಳು ಜೊತೆಯಾಗಿದ್ದರೆ ಅದನ್ನ ಕೂಡು ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಎಂದು ಕರೆಯಬಹುದಾದ ಹಂತದಲ್ಲಿ ನಾವು ನೀವು ಇದ್ದೇವೆ. ಹಾಗಾದ್ರೆ ತಂದೆ ತಾಯಿಗಳಿಗೆ ಇರುವ ಮಕ್ಕಳ ಸಂಖ್ಯೆಯಾದರೂ ಎಷ್ಟು? 1 ಅಥವಾ 2? ಹಾಗಾದ್ರೆ ತನ್ನ ನೋವುಗಳನ್ನ ನಲಿವುಗಳನ್ನ ಹಂಚಿಕೊಳ್ಳಲು ಈ ಹಿಂದೆ ಇದ್ದ ಮನಸ್ಸುಗಳು ಇಂದಿಲ್ಲ. ತನಗೆ ಏನೇ ನೋವಾದರೂ ಏನೇ ಸಂತೋಷವಾದರೂ ತಂದೆ ತಾಯಿಗಳ ಜೊತೆಗೆ ಹಂಚಿಕೊಳ್ಳಬೇಕು. ಆ ತಂದೆ ತಾಯಿಗಳು ಸಹ ಒತ್ತಡದ ಜೀವನವನ್ನ ನಡೆಸುತ್ತಿದ್ದರೆ ಈ ಅವಕಾಶದಿಂದಲೂ ಸಹ ಮಕ್ಕಳು ವಂಚಿತರಾಗುತ್ತಾರೆ. ಹಾಗಾದ್ರೆ ಮಕ್ಕಳನ್ನ ಜೋಪಾನವಾಗಿ ಕಾಯಬೇಕಾದ ಕಾಪಾಡಬೇಕಾದ ಸಾಕಬೇಕಾದ ಕಲೆಗಾರಿಕೆ ಇಂದು ತಂದೆ ತಾಯಿಗಳಿಗೆ ಅಗತ್ಯವಾಗಿ ಬೇಕಾಗಿದೆ. ಮಕ್ಕಳನ್ನು ಹೆರುವುದು ಎಷ್ಟು ಮುಖ್ಯವೋ ಅವರನ್ನು ಜೋಪಾನ ಮಾಡುವುದು ಅಷ್ಟೇ ಮುಖ್ಯ ಎನ್ನುವ ಅಂಶವನ್ನ ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ. ಆದರೆ ಆಧುನಿಕ ಕಾಲದೊಳಗೆ ಬದುಕುತ್ತಿರುವ ನಾವು ನೀವು ಮಕ್ಕಳನ್ನ ನೋಡಿಕೊಳ್ಳುವ ಸಮಯದಲ್ಲಿ ಅವರಿಗೆ ಒಂದಷ್ಟು ಉಪಕರಣಗಳನ್ನ ಯಾಂತ್ರಿಕವಾಗಿರುವಂತಹ ವಸ್ತುಗಳನ್ನ ಕೊಟ್ಟು ಸುಮ್ಮನಾಗುತ್ತಿದ್ದೇವೆ ಎಂಬುದನ್ನ ಗಮನಿಸಬೇಕು. ತುಂಬಾ ಅಳುತ್ತಿರುವ ರಗಳೆ ಮಾಡುತ್ತಿರುವ ಮಗುವನ್ನು ಸಮಾಧಾನ ಪಡಿಸಲು ಹಿಂದಿನ ಕಾಲದಲ್ಲಿ ಹಾಡುಗಳನ್ನು ಜೋಗುಳವನ್ನು ಇನ್ಯಾವುದೋ ದೇಸಿಯ ಕ್ರೀಡೆಗಳನ್ನ ಆಡಲು ಪ್ರೋತ್ಸಾಹಿಸುತ್ತಿದ್ದರೆ ಇಂದು ನಾವು ನೀವು ಮಾಡುತ್ತಿರುವ ಕೆಲಸ ಮಕ್ಕಳ ಕೈಗೆ ಮೊಬೈಲ್ ಅನ್ನು ಕೊಡುವ ಮೂಲಕ ನಮ್ಮ ಎಲ್ಲ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದೇವೆ. ಹಾಗಾದ್ರೆ ಮೊಬೈಲ್ ಯಾವ ರೀತಿಯ ಸಂಗಾತಿಯಾಗಿ ಮಗುವಿನ ಜೊತೆಗೆ ಇದೆ ಎಂಬುದನ್ನ ಒಮ್ಮೆ ಯೋಚಿಸಬೇಕು. ಆ ಮೊಬೈಲ್ನಲ್ಲಿ ನೋಡುತ್ತಿರುವ ಕಾರ್ಯಕ್ರಮಗಳಾದರೂ ಎಂತಹವು ಎಂಬುದನ್ನ ಗಮನಿಸಬೇಕಾದ ಅನಿವಾರ್ಯತೆ ಅಗತ್ಯತೆ ಇದೆ. ಆರಂಭದಲ್ಲಿ ಈ ಮೊಬೈಲ್ ಕೊಡುವ ಕ್ರಿಯೆ ಸಹಜವಾದದ್ದು ಸರಳವಾದದ್ದು ಎಂದು ಎನಿಸಿದರೂ ಬರಬರುತ್ತಾ ಈ ಮಗು ಮೊಬೈಲ್ನ ಜೊತೆಗೆ ಸಂಪೂರ್ಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಎನ್ನುವ ಸೂಕ್ಷ್ಮ ಅರಿವು ನಮ್ಮ ಪೋಷಕರಿಗೆ ಇರಬೇಕು.
0: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ MV ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಾ ವೇವ್ 600

0: ಇದು ಕಿಲೋಟ್ಸ್ಗಳ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯ ಹಾಗೂ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಹೆಸರಾಗಿದ್ದವರು. ವೆಂಕಣ್ಣಯ್ಯನವರಂತ ಸಾತ್ವಿಕ ಜೀವನ ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪ್ರೊಫೆಸರ್ ಆಗಿದ್ದವರು, ಎಷ್ಟು ನೋವುಂಡು ಕೂಡ ನಂಜುಂಡನಾದಂಥವರು, ಒಬ್ಬರ ಹತ್ರ ಕೆಟ್ಟ ಮಾತಾಡಿದವರಲ್ಲ. ಈ ಟಿ ಎಸ್ ವೆಂಕಣ್ಣಯ್ಯನವರ ತಂದೆ ಸುಬ್ಬಣ್ಣ ಅಂತ ಇದ್ರು, ತುಂಬಾ ಸಾತ್ವಿಕರು, ಬಡತನದಲ್ಲಿ ಭಗವಂತನ ಚಿಂತನೆಯಲ್ಲೇ ಸುಖ ಕಂಡವರು. ಅವ್ರ ತಂದೆ ಹೇಳಿದ್ರಂತೆ ಅವರಿಗೆ, ನೋಡಪ್ಪ ನಮ್ಮೆಲ್ಲರ ಮನೆತನ ದೈವ ರಾಮಾಯಣ, ದಿನ ಅದನ್ನು ಪಾರಾಯಣ ಮಾಡಬೇಕು ಅಂತ ಹೇಳಿದ್ರು. ಸುಬ್ಬಣ್ಣ ಅವರು ನಿತ್ಯ ಪಾರಾಯಣ ಮಾಡೋರು ರಾಮಾಯಣದ್ದು. ಅವರು ಚಳ್ಳಕೆರೆಯಲ್ಲಿದ್ರು. ಅವಾಗ ಚಳ್ಳಕೆರೆ ಇದ್ದಾಗ ಒಬ್ಬರು ಸಾಹೇಬರು ಅಮಲ್ದಾರರಾಗಿ ಬಂದರು. ಆಗ ಅಮಲ್ದಾರನ ದೊಡ್ಡ ಹುದ್ದೆ ಅದು. ಸಾಹೇಬರು ಮನೆಯಿಂದ ಆಗರ್ಭ ಶ್ರೀಮಂತರವರು, ನೌಕರಿಯಿಂದ ಬದುಕಿದವರಲ್ಲ. ಸಾತ್ವಿಕರು ಅವರು ಒಂದೇ ಕೊರತೆ ಅಂದರೆ ಮದುವೆಯಾಗಿ 10 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಆ ಸಾಹೇಬರ ಹೆಸರು ಅಕ್ಬರ್ ಸಾಹೇಬರು ಅಂತ. ದಾನ ಧರ್ಮ ಪೂಜೆ ಔಷಧಿ ಏನು ಮಾಡಿದ್ರು ಮಕ್ಕಳಾಗಿರಲಿಲ್ಲ. ಸಾಹೇಬರಕ್ಕಿಂತ ಬಿಬಿ ಇದ್ರಲ್ಲ ಅವ್ರ ಹೆಂಡತಿ, ಆ ಮನೋರೋಗ ಆದಂಗೆ ಆಗ್ಬಿಡ್ತು. ಯಾರೇ ಹೇಳಿದ್ರು ಹಂಗೆ ಮಾಡ್ತಿದ್ರು, ಹಿಂಗೆ ಮಾಡಿದ್ರೆ ಮಕ್ಕಳಾಗ ಅದು ಮಾಡ್ತಿದ್ರು. ಈ ಸುಬ್ಬಣ್ಣವರ ದಯಾದಿ ಒಬ್ಬ ಇದ್ದ ಮನುಷ್ಯ, ರಾಮಣ್ಣ ಅಂತ, ಮಹಾ ಕಿತಾಪತಿ ಮನುಷ್ಯ ಆತ. ಸುಬ್ಬಣ್ಣವ್ರ ತೊಂದರೆ ಕೊಡಬೇಕು ಅಂತ ಪ್ಲಾನ್ ಮಾಡೋನು. ಅದಕ್ಕೇನು ಮಾಡ್ದ ಅಂದರೆ ಸೀದಾ ಹೋದ ಸಾಹೇಬರ ಮನೆಗೆ ಹೋದ, ಅಮ್ಮವ್ರ ಹತ್ರ ಭೇಟಿಯಾಗಿ ಹೇಳ್ದ ಬಿಬಿಗೆ, ತಾಯಿ ನಿಮ್ಮ ಸುಬ್ಬಣ್ಣ ಇದ್ದಾರಲ್ಲ ಶ್ರೀರಾಮ ಭಕ್ತ, ಅವನು ಆತ ಮನಸ್ಸು ಮಾಡಿ ಹರಿಸಿದ್ರೆ ನಿಮ್ಮ ಪುತ್ರೋತ್ಸವ ಆಗ್ತದೆ. ಸ್ವತಃ ಸಾಹೇಬರ ಈ ಮಾತನ್ನು ಅವನು ಹೇಳಿಬಿಟ್ರೆ ಇಲ್ಲ ಅನ್ನೋಲ್ಲ, ಸುಬ್ಬಣ್ಣ ಮಾಡೇ ಮಾಡ್ತಾನೆ, ರಾಮಾಯಣ ಪಾರಾಯಣ ಮಾಡ್ತಾನೆ, ನಿಮಗೂ ಆಗ್ತದೆ ಅಂತ. ಆಕೆ ಅನಿಸ್ತು ಮಾಡುವ ಇದೊಂದು ಪ್ರಯತ್ನ ಮಾಡೋಣ ಅಂತ ಗಂಡನಿಗೆ ಹೇಳಿದ್ರು. ಗಂಡ ಬೇಡ ಅಂದ, ಹಂಗಲ್ಲ ಆಗೋಲ್ಲ ಅದು, ಬಿಡ್ತಾನೆ ಇಲ್ಲ ಕಿತ್ತ ಹೆಂಡತಿ. ಇಲ್ಲ ಅನ್ಲಾರದೆ ಮರುದಿನ ಸುಬ್ಬಣ್ಣವರು ಇದ್ರಲ್ಲ ತಳುಕು ಅಂತ ಊರಿಗೆ ಆ ತಳುಕಿಗೆ ಬಂದರು. ಸಾಹೇಬರು ಏಕಾಏಕಿ ಬಂದದ್ದನ್ನು ಕಂಡು ಎಲ್ಲರೂ ಗಾಬರಿ ಆತಂಕ. ಸುಬ್ಬಣ್ಣವ್ರನ್ನ ಕರೆಸಿದ್ರು. ಸುಬ್ಬಣ್ಣ ನನ್ನ ಹೆಂಡತಿದೊಂದು ವಿಷಯ ಇದೆಯಪ್ಪ, ಅವ್ರಿಗೇನು ಅಂದ್ರೆ ನೀವು ರಾಮಾಯಣ ಪಾರಾಯಣ ಮಾಡಿ ಬೇಡ್ಕೊಂಡ್ರೆ ದೇವರ ಕೃಪೆ ನಮ್ಮ ಮಗು ಆಗ್ತದೆ ಅಂತಿದೆ, ನಡೆಸ್ಕೊಡ್ಬೇಕು ಅಂದ್ರು. ಸುಬ್ಬಣ್ಣಗೆ ದಿಗ್ಭ್ರಮೆ ಆಗ್ಬಿಡ್ತು. ಸ್ವಾಮಿ ನಾನು ಸಂತನಲ್ಲ, ಪವಾಡ ಪುರುಷ ಅಲ್ಲ, ನಾನು ನಮ್ಮಪ್ಪ ಹೇಳಿದ್ದಾರೆ ಬನೆತನದಲ್ಲಿ ರಾಮಾಯಣ ಓದಬೇಕು ಅಂತ, ನನಗೆ ಗೊತ್ತಿರೋದು ರಾಮಾಯಣ ಪಾರಾಯಣ ಒಂದೇ. ನಿಮಗೋಸ್ಕರ ನಾನು 10 ದಿವಸ ಉಪವಾಸ ಇದ್ದು ಶ್ರೀರಾಮನ್ ಬೇಡ್ಕೋತೇನೆ, ಆಮೇಲೆ ಅವನ ಇಚ್ಛೆ ಅಂದ್ರು. ಆಯ್ತು ಮಾಡಿ ಅಂದ್ರು. ಈ ಮನುಷ್ಯ ಎಷ್ಟು ಪ್ರಾಮಾಣಿಕವಾಗಿ ಮಾಡಬೇಕು ಅಂದ್ರೆ 10 ದಿನ ಒಂದು ಕಾಳು ಅನ್ನ ಊಟ ಮಾಡದೇನೆ ಬರೀ ಹಾಲಲ್ಲಿ ಬದುಕಿದ್ದು ಮಡಿ ಒಟ್ಟು ಅನನ್ಯ ಭಕ್ತಿಯಿಂದ ಇಡೀ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ರಾಮಾಯಣ ಪಾರಾಯಣ ಮಾಡಿದ್ರು. ಭಗವಂತ ಆ ಪುತ್ರೋತ್ಸವ ಮಾಡ್ಸಪ್ಪ, ಆ ಮಹಮ್ಮದಿಯ ದಂಪತಿಗಳ ಮಕ್ಕಳಾಗ್ಲಿ, ನಾನು ಕೇಳ್ಕೊತೀನಿ ಅಂತ ಕೊಡ್ಬೇಕಾಗಿಲ್ಲ. ನಿನ್ನ ಕೀರ್ತಿ ಕಳಂಕ ಬರೋದು ಬೇಡ ಮಾರಾಯ, ನೀ ಕೇಳಿದ್ದನ್ನೆಲ್ಲ ಕೊಡ್ತೀಯನ್ ಜನ ನಂಬ್ಕೊಂಡಿದ್ದಾರೆ, ನೀನ್ ಪ್ರಾರ್ಥನೆ ಮಾಡಿದ್ದೀನಿ ಮಕ್ಕಳನ್ನು ಕೊಡು ಅಂತ ಅತ್ಯಂತ ನಿಶ್ಚಲವಾದ ಮನಸ್ಸಿಂದ ಪೂಜೆ ಮಾಡಿ ಅಕ್ಬರ್ ದಂಪತಿಗಳಿಗೆ 10 ದಿವಸ ಅದನ್ನ ಪ್ರಸಾದ ಒಯ್ದು ಕೊಟ್ರು. ಸುಬ್ಬಣ್ಣವ್ರ ಭಕ್ತಿಯೋ ಅಥವಾ ಬೀಬಿಯ ದೃಢ ನಂಬಿಕೆಯೋ ಅಥವಾ ಕಾಲ ಕೂಡಿ ಬಂದಿತ್ತೋ, 1 ವರ್ಷದೊಳಗೆ ಆ ಬೀಬಿಗೆ ಪುತ್ರೋತ್ಸವ ಆಯಿತು. ನಾಮಕರಣ ಸಂದರ್ಭ, ಕಾಜಿಗಳೆಲ್ಲ ಬಂದಿದ್ದಾರೆ. ಆ ಮಗುವನ್ನು ಕೊಟ್ಕೊಂಡು ಏನ್ ಹೆಸರು ಇಡಬೇಕು ಅಂತ ಕೇಳಿದ್ರು. ಹೆಣ್ಮಕ್ಳು ಹೊರಗೆ ಬರೋಂಗಿಲ್ಲ, ಪರದೆ ಹಿಂದೆ ಇರ್ತಾರೆ ಹೆಣ್ಮಕ್ಳು. ತಕ್ಷಣ ಒಳಗಡೆಯಿಂದ ಬೀಬಿ ಕೂಗಿದ್ರು, ಹೆಸರು ಜನಾಬ್ ಸುಬ್ಬಣ್ಣ ಅಂತ ಇಡಿ ಅಂದ್ರು. ಜನಾಬ್ ಸುಬ್ಬಣ್ಣ ಅಂತ ಜನ ಅವಾಕಾದ್ರು, ಮುಸಲ್ಮಾನ್ ಹುಡುಗರಿಗೆ ಸುಬ್ಬಣ್ಣ ಅಂತ ಹೆಸರು ಇಡುದಾ? ಏ ಸರಿ ಆಗೋಲ್ಲ ಅಂದ್ರು ಕಾಜಿಗಳು. ಆದ್ರೆ ತಾಯಿ ಹೇಳಿದ್ಲಂತೆ, ಸುಬ್ಬಣ್ಣವರ ಪ್ರಾರ್ಥನೆಯಿಂದ ಹುಟ್ಟಿದ್ದು ನನ್ನ ಮಗ, ನೀವು ಬೇಕಾದ ಹೊರಗಡೆ ಸುಬ್ಬಣ್ಣನ್ ಕರೀರಿ, ಮನೆಯಲ್ಲಿ ಮಾತ್ರ ಸುಬ್ಬಣ್ಣನೇ ಅವನು. ಹೆಸರು ಹಾಗೆ ನಿಂತಂತೆ. ನೋಡಿ ಹೇಗಿದೆ ಜನಾಬ್ ಸುಬ್ಬಣ್ಣ ಆಗಿದ್ದ ಮಗುವಿಗೆ. 3 ತಿಂಗಳಾದ್ಮೇಲೆ ಅಕ್ಬರ್ ದಂಪತಿಗಳು ಮಗುವನ್ನು ಕರ್ಕೊಂಡು ಸುಬ್ಬಣ್ಣವ್ರ ಮನೆಗೆ ಬರ್ತಾರೆ. ಬಡವರ ಮನೆಗೆ ಬಂದು ಧಣಿಯನ್ನು ಕಂಡು ಚಾಪೆ ಹಾಸಿ ಕುಳಿಸ್ತಾರೆ ಸುಬ್ಬಣ್ಣ. ಸಾಹೇಬರು ಒಂದು ತಟ್ಟೆ ತುಂಬ ಹಣ್ಣು ಹಂಪಲು, ಇನ್ನೊಂದು ತಟ್ಟೆ ತುಂಬ ಬೆಳ್ಳಿ ರೂಪಾಯಿ ತಗೊಂಡ್ಬರ್ತಾರೆ, ಮುಂದಿಟ್ಕೊಡಕ್ ಹೋಗ್ತಾರೆ. ಆಗ ಸುಬ್ಬಣ್ಣ, ಸ್ವಾಮಿ ನನ್ನ ಶ್ರೀರಾಮನಿಗೆ ಹಣ್ಣು ಸಾಕು, ಹಣ ಅವನಿಗೆ ಬೇಡ, ಅದನ್ನ ಯಾರ ಬಡವರಿಗೆ ಹಂಚಿಬಿಡಿ ಅಂತ ಕೈ ಮುಗಿದ್ರಂತೆ. ಇದಾದ ಘಟನೆ ಸ್ವಾಮಿ, ಸುಬ್ಬಣ್ಣ ಅವರ ಮಗ ವೆಂಕಣ್ಣಯ್ಯನವರು ದಾಖಲೆ ಮಾಡಿದ್ದಿದೆ. ತಾವೇ ಬಡತನದಲ್ಲಿದ್ರು ಅತ್ಯಂತ ಹೃದಯ ಶ್ರೀಮಂತರಾಗಿದ್ದವರು ಸುಬ್ಬಣ್ಣ. ಇದು ಅಂದಿನ ಜೀವನ ಚಿತ್ರಣ ಸ್ನೇಹಿತರೆ.

0: ಯಾವ ಜಾತಿ, ಯಾವ ಧರ್ಮ? ವ್ಯಕ್ತಿ ಜೀವನದಲ್ಲಿ ನಿಮ್ಮ ಧರ್ಮ ನಿಮಗಿರಬಹುದು, ಆದರೆ ಸಾಮಾಜಿಕ ಜೀವನದಲ್ಲಿ ಒಂದಕ್ಕೊಂದು ವಿರುದ್ಧವಾಗಿರಲಿಲ್ಲ ಅನ್ನೋದು ನೆನಪು. ಪ್ರೇಮ ಇತ್ತು, ವಿಶ್ವಾಸ ಇತ್ತು, ಅದು ಎಲ್ಲಿ ಹೋಯ್ತಪ್ಪ? ಈಗ ನಾವು ನಮ್ಮ ಸ್ವಾರ್ಥದ ಚಿಂತನೆಯ ಬೆಂಕಿಯಲ್ಲಿ ಆ ಉದಾತ್ತ ತತ್ವಗಳನ್ನು ಸುಟ್ಟು ಹಾಕಿಬಿಟ್ವಿ ಅನ್ನೋ ನಾವು ಅನಿಸುತ್ತೆ. ಜಾತಿ ಧರ್ಮಗಳ ಹೆಸರಲ್ಲಿ ಹೊಡೆದಾಡುವಾಗ ಇಂಥ ಘಟನೆ ನೆನಪಾಗಬೇಕು. ಅಕ್ಬರ್ ಸಾಹೇಬರು ಅವರ ಹೆಂಡತಿ ತಮ್ಮ ಮಗನಿಗೆ ಸುಬ್ಬಣ್ಣನ ಹೆಸರಿಡ್ತಾರೆ ಅನ್ನೋದು, ಅವರ ಮಗಳಾಗಲಿ ಅಂತ 10 ದಿವಸ ಉಪವಾಸ ಮಾಡಿ ಸುಬ್ಬಣ್ಣ ಪ್ರಾರ್ಥನೆ ಮಾಡಿದ್ರು ಅನ್ನೋದು ನಮಗೊಂದು ಚೂರಾದರೂ ಮಾರ್ಗದರ್ಶಿ ಆಗಬಾರ್ದೆ. ಆದರೆ ನಮ್ಮ ಜಗತ್ತನ್ನು ಸುತ್ತಿರುವಂತಹ ಈ ಜಾತಿ ಹೊಗೆ ಸ್ವಲ್ಪ ಆದರೂ ಕಡಿಮೆ ಆದೀತು ಅನ್ಸುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 6:42:08.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.

0: ಸೇರಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
1: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹಂಸ. ನಾನು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿಯಲ್ಲಿ ಅಂತಿಮ ವರ್ಷದ ಕೃಷಿಯನ್ನು ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ನಿಮ್ಮೊಂದಿಗೆ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ಬೇರುಗಂಟು ರೋಗದ ನಿರ್ವಹಣೆ ಬಗ್ಗೆ ಮಾತನಾಡಲಿದ್ದೇನೆ. ಕರ್ನಾಟಕವು ವಿವಿಧ ಆಹಾರ ಧಾನ್ಯ ಬೆಳೆಗಳಾದ ಭತ್ತ, ಮುಸುಕಿನ ಜೋಳ, ರಾಗಿ, ಗೋವಿನ ಜೋಳ, ತೊಗರಿ ಹಾಗೆ ಕೆಲವಾರು ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತದೆ. ಹಾಗೆಯೇ ತರಕಾರಿಯೂ ಕೂಡ ಕರ್ನಾಟಕದಲ್ಲಿ ವಾಣಿಜ್ಯ ಬೆಳೆಯಾಗಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರುತ್ತಿರುವ ಬೇರುಗಂಟು ರೋಗ ವಾಣಿಜ್ಯ ಬೆಳೆಗಳ ಮೇಲೆ ಪರಿಣಾಮವನ್ನು ಬೀರುತ್ತಿದೆ. ತರಕಾರಿ ಬೆಳೆಗಳಿಗೆ ಪೀಡಿಸುತ್ತಿರುವ ವಿವಿಧ ರೋಗಗಳಲ್ಲಿ ಬೇರುಗಂಟು ರೋಗವು ಕೂಡ ಒಂದಾಗಿದ್ದು, ಇದು ಜಂತು ಹುಳುವಿನಿಂದ ಹರಡುತ್ತವೆ. ಈ ರೋಗಕ್ಕೆ ಪ್ರಮುಖ ಕಾರಣವಾಗಿರುವ ಜಂತುವಿನ ಮೆಲಡೋಗೈನೆ ಇನ್ಕಾರ್ನೇಟವೆಂದು. ಇದರ ಪ್ರಮುಖ ರೋಗ ಲಕ್ಷಣಗಳೆಂದರೆ ರೋಗಕ್ಕೆ ತುತ್ತಾದ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣವಾಗಿ ಒಣಗುತ್ತವೆ. ಎಲೆ ಮತ್ತು ಗಿಡದ ಬೆಳವಣಿಗೆಗೆ ಕುಂಠಿತಗೊಳ್ಳುತ್ತದೆ. ಬೇರಿನ ಮೇಲೆ ವಿವಿಧ ಗಾತ್ರದ ಗಂಟುಗಳು ಕಾಣಿಸಿಕೊಳ್ಳುತ್ತವೆ. ಈ ಗಂಟುಗಳು ಕ್ರಮೇಣವಾಗಿ ಕೂಡಿಕೊಂಡು ದೊಡ್ಡ ಗಾತ್ರದ ಗಂಟುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಈ ಬೇರುಗಂಟು ರೋಗದ ನಿರ್ವಹಣೆಯು ಕೇವಲ ರಾಸಾಯನಿಕಗಳಿಂದ ಸಾಧ್ಯವಾಗದೆ ಸಮಗ್ರವಾಗಿ ಕ್ರಮಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಸಮಗ್ರವಾಗಿ ಈ ರೋಗವನ್ನು ನಾವು ಹತೋಟಿಗೆ ತರಬಹುದು. ಇದರಲ್ಲಿ ಮೊದಲನೆಯದಾಗಿ ಬೇಸಿಗೆಯಲ್ಲಿ ಮಣ್ಣನ್ನು ಆಳವಾಗಿ ಉಳುಮೆ ಮಾಡಿ ಮಣ್ಣನ್ನು ಬಿಸಿಲಿನ ತಾಪಕ್ಕೆ ಒಡ್ಡುವುದು. ಹಾಗೆಯೇ ಸೌರ ಶಾಖೀಕರಣ. ಸಸಿ ಮಾಡಿ ಬೆಳೆಯುವ ಬೆಳೆಗಳಿಗೆ ಮಾತ್ರ 100 ಗೇಜಿನ ಬಣ್ಣರಹಿತ ಪ್ಲಾಸ್ಟಿಕ್ ಶೀಟ್ ಇಂದ ಸಸಿ ಮಡಿಗಳಿಗೆ ಹೊದಿಸಿ 4 ವಾರಗಳ ಕಾಲ ಸೌರ ಶಾಖೀಕರಣವನ್ನು ಮಾಡುವುದು. ಹಾಗೆ ಸೀಡ್ ಟ್ರೀಟ್ಮೆಂಟ್ ಎಂದರೆ ಬೀಜೋಪಚಾರ. ಬಿತ್ತನೆಗೂ ಮುನ್ನ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರಮ ಅಥವಾ ಫೆಸಿಲೋಮೈಸಿಸ್ ಲಿಲ್ಯಾಸಿಯಂನಿಂದ ಲೇಪಿಸುವುದು. ಹಾಗೆಯೇ ಹೊಲದ ಸುತ್ತಮುತ್ತ ಅಂತರ ಬೆಳೆಯಾಗಿ ಚೆಂಡು ಹೂವನ್ನು ಜಂತುಹುಳುವಿನ ಬೆಳೆಯುವುದರಿಂದ ಜಂತುಹುಳುವಿನ ಸಂಖ್ಯೆಯನ್ನು ಗಣನೀಯವಾಗಿ ನಾವು ಕಡಿಮೆ ಮಾಡಬಹುದು. ಹಾಗೆ ಸಸಿ ಮಡಿಗಳಲ್ಲಿ ಸಸಿಗೆ ಶೇಕಡ.2 ಗ್ರಾಂನಂತೆ ಪ್ರತಿ ಲೀಟರ್ಗೆ ವೇಲಂ ಪ್ರೈಮ್ ದ್ರಾವಣವನ್ನು ಸಿಂಪಡಿಸಬೇಕು ಅಥವಾ ಫ್ಲೇಯಂ ಫೈರಂ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಣ್ಣಿಗೆ ಕೊಡುವುದು. ನಾಟಿ ಮಾಡುವ ಮುನ್ನ 1 ಎಕರೆಗೆ 15 ಕೆಜಿಯಂತೆ ಕಾರ್ಬೋಫ್ಲೋರಾನ್ 3G ಗ್ರಾನ್ಯೂಲ್ಸ್ ಮಣ್ಣಿಗೆ ಬೆರೆಸುವುದು. ಪ್ರತಿ ಗಿಡದ ಕಾಂಡದ ಬುಡದಲ್ಲಿ ಬೇರು ಸಡಿಲಿಸಿ 3 ಗ್ರಾಂ ಕಾರ್ಬೋಫ್ಲೋರಾನ್ 3G ಹರಳುಗಳನ್ನು ಮರಳಿನೊಂದಿಗೆ ಬೆರೆಸಿ ಬುಡದ ಸುತ್ತ ಹಾಕಿ ತೆಳುವಾಗಿ ನೀರುಣಿಸುವುದರಿಂದ

0: ಗಂಟು ರೋಗವನ್ನು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 8088379147 ಅನ್ನು ಸಂಪರ್ಕಿಸಬಹುದು. ಧನ್ಯವಾದ.
1: ನಾನು ಡಾಕ್ಟರ್ ಆರ್ ಸಿ ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ಳದೆ ನಮ್ಮ ಮೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ಮೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೋಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲಾ ಸಂಶೋಧನಾ ಪರಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
2: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಹೆಲ್ತ್ ಹಿಂಟ್ಸ್, ಆರೋಗ್ಯ ಸೂತ್ರ, ಫುಡ್ ಪಾಯ್ಸನ್ ಕುರಿತು ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರಿಂದ ಮಾಹಿತಿ.
4: ನಾನು ಡಾಕ್ಟರ್ ಶ್ರೀಪಾದ್ ಹೆಗಡೆ, ಹೋಮಿಯೋಪತಿ ವೈದ್ಯರು ಮಾತನಾಡ್ತಾ ಇರೋದು.
5: ನಾವು ಸಾಮಾನ್ಯವಾಗಿ ಕಾಣುವಂತಹ ರೋಗ ಅಂದ್ರೆ ಫುಡ್ ಪಾಯ್ಸನಿಂಗ್. ನಾವು ತೆಗೆದುಕೊಳ್ಳುವಂತಹ ಆಹಾರ, ನೀರು ಅಥವಾ ಬೇರೆ ಬೇರೆ ವಸ್ತುಗಳ ಮುಖಾಂತರ ನಮ್ಮ ಶರೀರದೊಳಗೆ ರೋಗಾಣುಗಳು ಸೇರಿಕೊಂಡು ರೋಗವನ್ನು ಉಂಟು ಮಾಡುವಂತಹ ಏನು ನಾವು ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಇದು ಪರಿಣಾಮ ಬೀಳುವಂಥದ್ದು ನಮ್ಮ ಜಠರ ಮತ್ತು ಜೀರ್ಣಾಂಗಗಳ ಮೇಲೆ. ಕಾರಣಗಳೇನೇನು ಅಂತ ಗಮನಿಸಿದ್ರೆ, ನಾವು ತೆಗೆದುಕೊಳ್ಳುವಂತಹ ಆಹಾರ ಸರಿಯಾಗಿ ಶುದ್ಧೀಕರಣ ಆಗದೇ ಇದ್ರೆ, ಈ ಆಹಾರಗಳು ಬಹಳ ಹೊತ್ತು ಬೇರೆ ಬೇರೆ ರೀತಿಯಲ್ಲಿ ಕಾಯ್ದಿಡುವುದರಿಂದ ಅದು ಕೆಟ್ಟು ಆ ರೀತಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಫುಡ್ ಪಾಯ್ಸನಿಂಗ್ ಇಂದ ನೇರವಾಗಿ ಆಗುವಂತದ್ದು ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ. ಸರ್ವಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಹರಡಿಕೊಳ್ಳುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಿದ್ರೆ ಈ ಸಂದರ್ಭದಲ್ಲಿ ಅದರ ಬಗ್ಗೆ ನಾವು ಜಾಗ್ರತೆ ವಹಿಸುವುದು ಬಹಳ ಮುಖ್ಯ. ಏನೇನು ರೋಗಾಣುಗಳಲ್ಲಿ ಬರಬಹುದು ಅಂದ್ರೆ, ಒಂದು ಬ್ಯಾಕ್ಟೀರಿಯಾದಿಂದ ಆಗಬಹುದು, ಮತ್ತೊಂದು ವೈರಸ್ ಇಂದ ಆಗಬಹುದು, ಮತ್ತೊಂದು ಪ್ಯಾರಾಸೈಟ್ ಇಂದ ಆಗಬಹುದು. ಹಾಗೂ ಆಹಾರವನ್ನು ತಯಾರಿಸುವ ಕ್ರಮದಲ್ಲಿ ಅಥವಾ ಆಹಾರವನ್ನು ತಯಾರಿಸಿಕೆ ಮಾಡುವಂತಹ ಅಡಿಗೆಯವರು ಅವರ ಶಾರೀರಿಕ ನೈರ್ಮಲ್ಯ ಚೆನ್ನಾಗಿ ಇಲ್ಲದ ಹೋದ್ರೂ ಸಹಿತ ಇವೆಲ್ಲ ಹರಡಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಸಾಧಾರಣವಾಗಿ ಈ ಬೇಸಿಗೆಯಲ್ಲಿ ನಾವು ನೋಡೋದು ಟೈಫಾಯ್ಡ್, ಅದು ಕೂಡ ಒಂದು ಮೂಲತಃ ಈ ರೀತಿಯಾದಂತಹ ಆಹಾರದಿಂದ ಹರಡುವಂತಹ ರೋಗ. ಹೆಚ್ಚಾಗಿ ಸಾಲ್ಮೊನೆಲ್ಲಾ, ಲಿಸ್ಟೇರಿಯಾ, ಈಕೋಲೈ, ಶಿಗೆಲ್ಲಾ ಮತ್ತು ಕೆಲವು ಪ್ಯಾರಾಸೈಟ್ಸ್. ಪ್ಯಾರಾಸೈಟ್ಸ್ ಅಂದ್ರೆ ಜಂತು ಹುಳುಗಳು. ಮತ್ತೆ ಇನ್ನೊಂದು ರೋಗ ಅಂತಂದ್ರೆ ಜಾಂಡಿಸ್, ಇದು ಕೂಡ ಈ ಫುಡ್ ಪಾಯ್ಸನಿಂಗ್ ಅದಕ್ಕೆಲ್ಲ ನೇರವಾಗಿ ಸಂಬಂಧ ಇರುವಂತದ್ದು. ರೋಗ ಲಕ್ಷಣಗಳನ್ನು ಗಮನಿಸಿದ್ರೆ ಮೊದಲನೇದು ಗೊತ್ತಾಗೋದು ಹೊಟ್ಟೆ ನೋವು, ಎರಡನೇದು ಅಜೀರ್ಣ, ಮೂರನೇದು ವಾಂತಿ ಆಗೋದು ಅಥವಾ ಹೊಟ್ಟೆ ತೊಳಸುವಿಕೆ, ಹಾಗೂ ಭೇದಿಯಾಗುವಂಥದ್ದು. ಭೇದಿಯಾಗುವಂಥದ್ದು ಇದರೊಳಗೆ ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ಭೇದಿಯಲ್ಲಿ ಆಮ ಅಂತ ಹೇಳ್ತೀವಿ ಅಥವಾ ಶೀತ ಅಂತ ಹೇಳ್ತಾರೆ ಕೆಲವು ಭಾಗದಲ್ಲಿ, ಅವುಗಳು ಹೋಗುತ್ತೆ. ಅದ್ರ ಜೊತೆಯಲ್ಲಿ ಕೆಲವೊಮ್ಮೆ ರಕ್ತವೂ ಹೋಗುವಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಯಲ್ಲಿ ಸಾಧಾರಣದಿಂದ ಭಾರಿಯಾದಂತಹ ಜ್ವರ ಕೂಡ ಕಾಣಿಸುತ್ತೆ. ಇಲ್ಲಿ ಯಾವಾಗ ರೋಗಿಗಳು ಈ ರೀತಿಯಾದಂತಹ ಪಾಯ್ಸನಿಂಗ್ ಇಫೆಕ್ಟ್ ಆಗಿದೆ ಅಂತ ಸಂಶಯ ಪಡ್ತಾರೋ ಆ ಹೊತ್ತಿಗೆ ತುರ್ತಾಗಿ ವೈದ್ಯರನ್ನು ಹೋಗಿ ಕಾಣಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ರೋಗಿಗಳು ತಲೆ ತಿರುಗಿ ಬೀಳುವಂತ ಸಾಧ್ಯತೆ ಇರುತ್ತೆ, ಕಣ್ಣು ಕತ್ತಲೆ ಬರುವಂತಹ ಸಾಧ್ಯತೆ ಇರುತ್ತೆ, ಹಾಗೂ ಶರೀರದ ಮಾಂಸ ಕಣ್ಣುಗಳು, ಸ್ನಾಯುಗಳು ಸೆಳೆತಗೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಇದರೊಳಗೆ ಮುಖ್ಯವಾಗಿ ಮಾಡಬೇಕಾದದ್ದು ಏನು ಆಗಿದ್ರೆ, ಇದನ್ನು ಸುಧಾರಿಸುವ ಕ್ರಮ ಹೇಗೆ? ಈ ಫುಡ್ ಪಾಯ್ಸನಿಂಗ್ ನಲ್ಲಿ ಮೊದಲನೇದು ಮಾಡಬೇಕಾದ್ದು ಶರೀರಕ್ಕೆ ಬೇಕಾದಂತಹ ಸಾಕಷ್ಟು ನೀರಿನ ಅಂಶವನ್ನು ಸೇರಿಸಿಕೊಳ್ಳುವಂಥದ್ದು. ಅಂದ್ರೆ ಡಿಹೈಡ್ರೇಟ್ ಆಗಿರುವಂತಹ ಬಾಡಿಯನ್ನ ರಿಹೈಡ್ರೇಟ್ ಮಾಡಬೇಕು. ಇಲ್ಲಿ ನಾನು ಈ ಒಂದು ಫುಡ್ ಪಾಯ್ಸನಿಂಗ್ ಹೇಗೆ ತಪ್ಪಿಸಬಹುದು ಅನ್ನೋದನ್ನ ಹೇಳ್ತೀನಿ. ನೋಡಿ, ಸಾಧಾರಣವಾಗಿ ರೋಡ್ ಸೈಡ್ ನಲ್ಲಿ ನಿಂತು ಆಹಾರವನ್ನು ಮಾರ್ತಾ ಇರ್ತಾರೆ, ಅದೊಂದು ದೊಡ್ಡ ಕೇಂದ್ರ ಈ ರೋಗಗಳನ್ನ ಹರಡಲಿಕ್ಕೆ. ಹಾಗೆ ಶೌಚಾಲಯದಲ್ಲಿ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಿಲ್ಲವೋ ಅವರು ಕೂಡ ಅದೊಂದು ಸೋರ್ಸ್ ಆಗ್ತದೆ. ಹಾಗೆ ಮತ್ತೆ ಮುಂದುವರೆದು ನೋಡೋದಾದ್ರೆ ಹಣ್ಣುಗಳು ಮತ್ತು ತರಕಾರಿಗಳು. ವಸಂತ ಮಾಸ, ಹಣ್ಣಿನ ಸೀಸನ್ ಬಂತು, ಆದರೆ ಈ ಹಣ್ಣುಗಳು ಎಲ್ಲವೂ ತಿನ್ನಲಿಕ್ಕೆ ಯೋಗ್ಯವೇ? ತಿನ್ನೋದಾದ್ರೆ ಎಷ್ಟು ಸ್ವಚ್ಛ ಮಾಡಿ ತೊಳೆದುಕೊಂಡು ತಿನ್ನಬೇಕು? ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿದ್ರೆ ಬಹುಶಃ ಈ ಫುಡ್ ಪಾಯ್ಸನಿಂಗ್ ಅನ್ನ ನಾವು ಎಷ್ಟೋ ಕಡಿಮೆ ಮಾಡಬಹುದು. ಬಹಳ ಸರಿ ನೋಡ್ತೀವಿ ನಾವು ಆಹಾರ ಹಾಳಾಗ್ತದೆ ಅನ್ನೋ ಭಾವನೆಯಿಂದ ಅದನ್ನ ಇಟ್ಟು ಮತ್ತೆ ಉಪಯೋಗಿಸ್ತಾರೆ. ಆ ಹೊತ್ತಿಗಾಗಲೇ ಅದು ಬೂಸ್ಟ್ ಬೆಳೆದು ರೋಗಾಣುಗಳ ಉತ್ಪತ್ತಿಗೆ ಒಂದು ಕಾರಣ ಆಗ್ತದೆ. ಇನ್ನೂ ಒಂದಿಲ್ಲಿ ನಾವು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಆಹಾರಗಳನ್ನು ಎಲ್ಲೆಲ್ಲೋ ರಸ್ತೆ ಸೈಡ್ನಲ್ಲೋ ಅಥವಾ ಎಲ್ಲೋ ನಿಲ್ಲಿಸ್ಬಿಟ್ಟು ತಯಾರು ಮಾಡ್ತಾರೆ, ಆಗ ಕೂಡ ಅವರು ಸ್ವಚ್ಛತೆ ಬಗ್ಗೆ

0: ಜೀವನವನ್ನ ಕೊಡಬೇಕು, ಇಲ್ಲವಾದ್ರೆ ರೋಗಾಣುಗಳನ್ನು ಹರಡಲಿಕ್ಕೆ ಅದೊಂದು ಮುಖ್ಯ ಕಾರಣಗಳಾಗ್ತದೆ. ಈ ರೋಗಾಣುಗಳನ್ನು ಹರಡುವಲ್ಲಿ ಒಂದು ನೊಣ ಮತ್ತೊಂದು ಜಿರಲೆಗಳು ತಮ್ಮದೇ ಆದ ಪಾತ್ರವನ್ನು ವಹಿಸುತ್ತೆ. ಹಾಗಿದ್ರೆ ಈ ಒಂದು ಫುಡ್ ಪಾಯ್ಸನಿಂಗ್ಗೆ ಹೋಮಿಯೋಪತಿಯಲ್ಲಿ ಔಷಧಿಗಳು ಇಲ್ಲವೆ? ತುಂಬಾ ಪರಿಣಾಮಕಾರಿಯಾದಂತಹ ಔಷಧಿ ಇದೆ ಅನ್ನೋದನ್ನ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ. ಪಟ್ಟ ಮೊದಲು ನಾವು ತಲೆಯಲ್ಲಿ ಬರುವಂತಹ ಔಷಧಿ ಹೆಸರು ಅಂತಂದ್ರೆ ಆರ್ಸೆನಿಕ್ ಆಲ್ಬಮ್ ಅನ್ನುವಂತಹ ಔಷಧಿ, ಹಾಗೆ ವೆರೆಟ್ರಮ್ ಆಲ್ಬಮ್ ಅನ್ನುವಂಥದ್ದು, ಕ್ಯಾಂಫರ್ ಅನ್ನುವಂಥದ್ದು, ಹಾಗೆ ಕಾರ್ಬೋವೆಜ್, ಹಾಗೆ ಇನ್ನೊಂದು ಔಷಧಿ ಚೈನಾ ಅಂತ, ಮತ್ತು ಬೇರೆ ಬೇರೆ ಔಷಧಿಗೆ ಹೊಟ್ಟೆ ನೋವು ಜೊತೆಯಲ್ಲಿ ಇದೆಲ್ಲ ಬರ್ತಾ ಇದ್ರೆ ಕೊಲೋಸಿಂತ್ ಅನ್ನೋದನ್ನು ಕೊಡಬಹುದು. ವಾಂತಿ ತುಂಬಾ ಜಾಸ್ತಿ ಪ್ರಾಮಿನೆಂಟ್ ಆಗಿದ್ದು ಅದ್ರ ಜೊತೆಯಲ್ಲಿ ಈ ಒಂದು ಫುಡ್ ಪಾಯ್ಸನಿಂಗ್ ಲಕ್ಷಣಗಳು ಕಂಡು ಬಂದ್ರೆ ಇಪಿಕ್ಯಾಕ್ ಅನ್ನುವಂಥ ಔಷಧಿಯನ್ನು ಕೊಡಬಹುದು. ಪದೇ ಪದೇ ಮೋಷನ್ಗೆ ಹೋಗಬೇಕು ಅನ್ನುವಂತಹ ಸೆನ್ಸೇಷನ್ ಇದ್ದು, ಹೊಟ್ಟೆ ನೋವುಗಳಿದ್ದು, ಆ ರೀತಿಯಾದಂತಹ ಬೇರೆ ಬೇರೆ ಹೊರಗಡೆ ಆಹಾರ ತಗೊಂಡು ಅಥವಾ ಬೇರೆ ಬೇರೆ ಪಾನೀಯಗಳನ್ನು ಸೇವಿಸಿದವರಿದ್ದರೆ ಅದಕ್ಕೆ ನುಕ್ಸೋಮಿಕ ಅನ್ನುವಂಥ ಔಷಧಿಯನ್ನು, ಹೀಗೆ ಬೇರೆ ಬೇರೆ ಔಷಧಿಗಳನ್ನು ಆಯಾ ರೋಗಿಯ ರೋಗ ಲಕ್ಷಣಗಳ ಮೇಲೆ ನಾವು ಕಂಡುಹಿಡಿದು ಕೊಡುವಂಥದ್ದಿರುತ್ತೆ. ಒಂದು ರೀತಿಯಲ್ಲಿ ಔಷಧಿಯ ರೂಪದಲ್ಲಿ ಮತ್ತು ರೋಗ ನಿರೋಧಕ ರೀತಿಯಲ್ಲಿ ಈ ಔಷಧಿಗಳನ್ನು ಕೊಟ್ಟು ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಫುಡ್ ಪಾಯ್ಸನಿಂಗ್ ಆಗದೋದ ರೀತಿಯಲ್ಲಿ ನೀವು ನೋಡಿಕೊಳ್ಬೇಕು, ನಿಮ್ಮ ಅಕ್ಕಪಕ್ಕದವರಿಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಹೇಳ್ಕೊಳ್ಬೇಕು. ಇದರಿಂದ ತಮ್ಮ ಆರೋಗ್ಯವನ್ನು ಮತ್ತು ಸಮಾಜದ ಆರೋಗ್ಯವನ್ನು ಎರಡನ್ನೂ ಕಾಪಾಡಿಕೊಳ್ಳಲಿಕ್ಕೆ ಸಹಾಯಕಾರಿಯಾಗ್ತದೆ.
1: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಫುಡ್ ಪಾಯ್ಸನ್ ಕುರಿತು ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರಿಂದ ಮಾಹಿತಿ ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 6:22.
2: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕದಾಳತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಯರಲ್ಲಿ ಮನವಿ ಮಾಡ್ತಾ ಇರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾಂತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆಕಾಶವಾಣಿ ಭದ್ರಾವತಿ ಸುದ್ದಿ ಮಿಂಚು. ಶಿವಮೊಗ್ಗ ನಗರ ಮೆಸ್ಕಾಂ ಉಪವಿಭಾಗ ಘಟಕ 2-6 ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿದ್ದು, ಜುಲೈ 15 ಬೆಳಗ್ಗೆ 9 ಸಂಜೆ 4 ಗೋಪಿಶೆಟ್ಟಿ ಕೊಪ್ಪ ಸಿದ್ದೇಶ್ವರ ಸರ್ಕಾರಿ ಚಾಲುಕ್ಯ ನಗರ ಮಂಜಪ್ಪ ಬಸಪ್ಪ ಲೇಔಟ್ ಗದ್ದೆಮನೆ ಲೇಔಟ್ ಭಾರತ್ ಎಂಟರ್ಪ್ರೈಸಸ್ ಆಶ್ರಯ ಬಡಾವಣೆ ಆನಂದಗಿರಿ ಬಡಾವಣೆ ಮಲ್ಲಿಕಾರ್ಜುನ ಬಡಾವಣೆ ವಿನಾಯಕ ಸರ್ಕಲ್ ಜೇಸಿಎಂ ಕಾಸ್ಟಿಂಗ್ ಸೋಮಣ್ಣ ಫ್ಯಾಕ್ಟರಿ ಸಲೀಂ ಫ್ಯಾಕ್ಟರಿ 100 ರಸ್ತೆ ಕಾಮತ್ ಲೇಔಟ್ ಮೇಲಿನ ತುಂಗಾನಗರ ಇಲಿಯಾಸ್ ನಗರ ಚಾನಲ್ ಏರಿಯಾ ಹಾಗೂ ಸುತ್ತಮುತ್ತ ಪ್ರದೇಶಗಳ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಗ್ರಾಹಕರು ಇದಕ್ಕೆ ಸಹಕರಿಸುವಂತೆ ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ.

ಸುದ್ದಿಮಿಂಚು ಪ್ರಸಾರವಾಯಿತು. ಇದು ಆಕಾಶವಾಣಿ ಭದ್ರಾವತಿ. ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ವಿಶೇಷ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಕಳಿಸಿ. ಅರೆವಾ, ನೀನ ಸುದೀನಾ?
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕೆಲವರೇ ಬೆಳಿಗ್ಗೆ 8:30 ಕಾದಂಬರಿಗಾರ್ತಿ ಕವಯತ್ರಿಯಾದ ಶ್ರೀಮತಿ ಸವಿತಾ ನಾಗಭೂಷಣರವರ ಬಾಲ್ಯದ ಅನುಭವ ಕುರಿತು ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ SR ಭಟ್. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳ ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಐಸ್ ಕ್ರೀಮ್ ಬೇಕೆ? ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
1: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರಿ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ. ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ದ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150 ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿಸಬೇಕು, ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ, ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಡಿಸಿಸಿಇಒಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು, ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು, ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು, ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು.
ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ.

0: 89.61 ರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ಎಲ್ಲ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
2: ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿದ ಆರೋಪದಡಿ ರಾಜ್ಯದ 7 ಜಿಲ್ಲೆಗಳ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ ದಾಳಿ ನಡೆಸಿ 49.81 ಕೋಟಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. 10 ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ 15 ಜುಲೈನಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಆರಂಭಕ್ಕೆ ಚಾಲನೆ ನೀಡಿದ ಅವರು, ಕಾರ್ಖಾನೆ ಸುಸ್ಥಿತಿಯಲ್ಲಿದ್ದು ಎ ಮಿಲ್ನಲ್ಲಿ ಕಬ್ಬು ನುಡಿಸಲಾಗುವುದು. ಪ್ರತಿನಿತ್ಯ 5,000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎ ಮಿಲ್ ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 5.44 ಲಕ್ಷ ಟನ್ ಕಬ್ಬನ್ನು ರೈತರಿಂದ ಖರೀದಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನವೆಂಬರ್ ಅಂತ್ಯದೊಳಗೆ ಎಲ್ಲ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಈ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ದತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲೇ ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ.

0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪ ಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಾ FM 100.

ಹದಿನಾರು ನಿಮಿಷ ಇಪ್ಪತ್ತ್ಮೂರು ಸೆಕೆಂಡ್ಗಳು ಇಂಪಾದ ಭಾವಗೀತೆಗಳನ್ನು ಕೇಳುವ ಸಮಯ. ಇದರೊಟ್ಟಿಗೆ ಒಂದಷ್ಟು ಮಾಹಿತಿ ನಿಮ್ಮೊಡನೆ ಹಂಚಿಕೊಳ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಈಗ ಮಳೆ ಬರ್ತಾ ಇರೋದು ಪುನರ್ವಸು ನಕ್ಷತ್ರದ ಮಳೆ. ಈ ಪುನರ್ವಸು ನಕ್ಷತ್ರ ಅಂದರೆ ಏನು, ಇದರ ವೈಶಿಷ್ಟ್ಯತೆ ಏನು ಎಂಬುದನ್ನು ತಿಳ್ಕೊಳ್ಳೋಣ. ಈ ಪುನರ್ವಸು ನಕ್ಷತ್ರ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವ ಪ್ರಕಾರ 27 ನಕ್ಷತ್ರಗಳ ಸರಣಿಯಲ್ಲಿ 7ನೇದಾಗಿದೆ. ಈ ನಕ್ಷತ್ರವು ಶುಭ ಗ್ರಹವಾದ ಗುರುವಿನ ಅಂದರೆ ಬೃಹಸ್ಪತಿ ಗ್ರಹದ ಆಧಿಪತ್ಯಕ್ಕೆ ಒಳಪಟ್ಟಿದೆ. ಆಧುನಿಕ ಖಗೋಳಶಾಸ್ತ್ರದಲ್ಲಿ ಇದನ್ನು ಕ್ಯಾಸ್ಟರ್ ಎಂದು ಮತ್ತು ಪೊಲಾಕ್ಸ್ ಎಂದು ಸಹ ಕರೀತಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಭಾವಗೀತೆಯ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಆರಂಭಕ್ಕೆ ಕೇಳೋಣ ವರಕವಿ ದರಾಬೇಂದ್ರೆಯವರ ಕವನವನ್ನು. ಹಾಡಿದ್ದಾರೆ ಕಸ್ತೂರಿ ಶಂಕರ್.

ವರಗವಿ ದರಾ ಬೇಂದ್ರೆಯವರ ಕವನವನ್ನು ಕಸ್ತೂರಿ ಶಂಕರ್ ಅವರ ದನಿಯಲ್ಲಿ ಆಲಿಸಿದ್ರೆ ಸ್ನೇಹಿತರೆ, ನಾನು ಪುನರ್ವಸು ನಕ್ಷತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೆ. ಇದರ ಅರ್ಥ ಏನು? ಪುನರ್ವಸು ಅಂದರೆ ಬೆಳಕು, ಸಂಪತ್ತು ಅಥವಾ ಒಳ್ಳೆಯತನ ಮರಳಿ ಬರುವುದು ಎಂದರ್ಥ. ಹಾಗೆ ಹೊಸತನದ ಆರಂಭ ಅಂತಲೂ ನಾವು ಗುರುತಿಸ್ಬೋದು. ಇದು ರಾಶಿ ಬಗ್ಗೆ ಮಾತಾಡೋದಾದರೆ, ಈಗಾಗಲೇ ಹೇಳಿದೆ, ಈ ನಕ್ಷತ್ರದಲ್ಲಿ ಮೊದಲು ಮೂರು ಚರಣಗಳು ಅಂದರೆ ಪಾದಗಳು ಮಿಥುನ ರಾಶಿಯಲ್ಲಿ ಮತ್ತು ಕೊನೆಯ ಚರಣವು ಕರ್ಕಾಟಕ ರಾಶಿಯಲ್ಲಿ ಬರ್ತದೆ ಅಂತ ತಿಳಿದು ಬರುತ್ತೆ. ಈ ನಕ್ಷತ್ರದ ಅಧಿದೇವತೆ ಯಾರಂದರೆ ದೇವತೆಗಳ ತಾಯಿಯಾದ ಅದಿತಿ ದೇವಿ ಈ ನಕ್ಷತ್ರದ ದೇವತೆಯಾಗಿದ್ದಾರೆ. ಇದು ಪೋಷಣೆ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಹಾಗೆಯೇ ಈಗಾಗಲೇ ಹೇಳಿದೆ, ಇದರ ಹೆಸರಿನಲ್ಲಿ ಒಂದು ನಮ್ಮಲ್ಲಿ ಪುನರ್ವಸು ಮಳೆ ಅಂತ ಇದೆ ಅಂತ ಹೇಳಿ. ಈಗ ಪ್ರಸ್ತುತ ಬರ್ತಾ ಇರೋದೇ ಪುನರ್ವಸು ಮಳೆ. ಸ್ನೇಹಿತರೆ, ಈ ಹಿನ್ನೆಲೆ ಒಳಗೆ ಆ ನಕ್ಷತ್ರದ ಒಂದು ವೈಶಿಷ್ಟ್ಯತೆಯನ್ನು ನಾವು ಕುರಿತು ತಿಳ್ಕೊಂಡ್ವಿ. ಜೊತೆಗೆ ಪುನರ್ವಸು ಬಗ್ಗೆ ಆರಿದ್ರೆ ಉರಿದ್ರೆ ಪುನರ್ವಸು ಸುರಿಯುತ್ತದೆ ಎಂಬ ಗಾದೆಯಂತೆ ಭೂಮಿಗೆ ಉತ್ತಮ ತೇವಾಂಶ ಸಿಗುವುದರಿಂದ ರೈತರು ಬಿತ್ತನೆ ಕಾರ್ಯಕ್ರಮಗಳನ್ನು ಈ ಮಳೆಯಲ್ಲಿ ಚುರುಕುಗೊಳಿಸ್ತಾರೆ. ಅದರಲ್ಲೂ ನಮ್ಮ ಮಲೆನಾಡಿನ ಭಾಗದಲ್ಲಿ ಈ ಮಳೆ ಬಹಳಷ್ಟು ಯಥೇಚ್ಛವಾಗಿ ಬರ್ತದೆ ಎಂಬ ನಂಬಿಕೆ ಇರೋದನ್ನು ನಾವು ಗಮನಿಸಬಹುದು. ಸ್ನೇಹಿತರೆ, ಇದಾಗಿತ್ತು ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪುಟ್ಟದಾಗಿ ಪುನರ್ವಸು ನಕ್ಷತ್ರದ ಒಂದು ಪರಿಚಯ. ಬನ್ನಿ ಈಗ ಕೇಳೋಣ ವೃಂದಗಾನದಲ್ಲಿ ರಾಮಚಂದ್ರ ಪಾಟೀಲ ಅವರ ಒಂದು ರಚನೆಯನ್ನು.

ಕೇಳಿದ್ರೆ ಇದುವರೆಗೂ ಇಂಪಾದ ಭಾವಗೀತೆಗಳನ್ನು ಕೇಳ್ಕೊಂಡು ಬಂದ್ವಿ. ಮತ್ತೆ ಭಾವಗೀತೆಗಳನ್ನು ಈ ಬೆಳಿಗ್ಗೆ 9:35 ಪ್ರಸಾರ ಮಾಡ್ತೇವೆ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ವಿಡಿಎಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7:30 25 ಸೆಕೆಂಡ್ಗಳು.

0: ಹಾಗಾದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು.

0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ.

ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237 0477 2247 0488 2226 1257 ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪರ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೆಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು.

0: ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ ಶೇಕಡ 7ರಷ್ಟು ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ ಶೇಕಡ 6.4ಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ ಶೇಕಡ 3ರಷ್ಟು ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆಯ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ ಶೇಕಡ 3.4ಕ್ಕೆ ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ 2ನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ ಶೇಕಡ 4.6ರಷ್ಟಿದ್ದು, ಮುಂದಿನ ವರ್ಷ ಅದು ಶೇಕಡ 4.1ಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ ಶೇಕಡ 2.3 ಮತ್ತು ಮುಂದಿನ ವರ್ಷ ಶೇಕಡ 2.2ರಷ್ಟು ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್

0: ವಾರ್ತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2, 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ಣವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹೆರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 7:55:52. ಚಿತ್ರಗೀತೆಗಳು, ಸ್ನೇಹಿತರೆ, ಇಂಬಾದ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಆರಂಭಕ್ಕೆ ಕೇಳೋಣ ದೀಪ ಚಿತ್ರದ ಗೀತೆ, ಹಾಡಿದ್ದಾರೆ ವಾಣಿ ಜಯರಾಮ್, ಸಾಹಿತ್ಯ ಶಿವದೇಶಂಕರ್ ಅವರದು, ಸಂಗೀತ ವಿಜಯ ಭಾಸ್ಕರ್.

ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೆಳಗರೆ ಬೆಳಗ್ಗೆ 8:30 ಕಾದಂಬರಿಗಾರ್ತಿ ಕವಯತ್ರಿಯಾದ ಸವಿತಾ ನಾಗಭೂಷಣರವರ ಬಾಲ್ಯದ ಅನುಭವ ಕುರಿತು ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಸ್ಆರ್ ಭಟ್. 10:00 ಹಾಡು ಮಾತಾಡು. ಗುರುವಾರದ ವಿಶೇಷತೆ, ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ತಾವು ನಾವು ಕೇಳುವ ಒಗಟಿಗೆ ನಮ್ಮ ವಾಟ್ಸಪ್ ಸಂಖ್ಯಾದ 9481527226 ಸೊನ್ನೆಗೆ ಸಂದೇಶವನ್ನು ಕಳಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 11:00 ಚೈತ್ರವನ ಕಾವ್ಯವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನಂ ಅಯೋಧ್ಯೆ ಸಂಪುಟದಲ್ಲಿನ ಕವಿಕೃತ ದರ್ಶನ. ವಾಚನ ಮಾಡುತ್ತಾರೆ ಮತ್ತೂರು ಸನತ್ಕುಮಾರ್, ವ್ಯಾಖ್ಯಾನ ಹೆಚ್.ಆರ್. ವಾಸುದೇವ. ಇನ್ನು ಮುಂದೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಹಾಡನ್ನ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮತ್ತೆ ಚಿತ್ರಗೀತೆಗಳನ್ನು ಬೆಳಿಗ್ಗೆ 9 ಗಂಟೆ 5 ನಿಮಿಷಕ್ಕೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ಸಮಾಚಾರ ಪ್ರಭಾತ್, ನಂತರ 8 ಗಂಟೆ 15 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಅನ್ನು ಆಲಿಸುವಿರಿ.
1: ಶರಣರ ಮಹಿಮೆಯ ಶ್ರೀಧರೆ ಪಾವನ ಸದ್ಭಕ್ತಿಯದೇ ಐಕ್ಯಕ್ಕೆ ಸಾಧನ ಗುರುಲಿಂಗ ಜಂಗಮ ಮಂಗಳ ಧಾಮ ಗುರುಲಿಂಗ ಜಂಗಮ ಮಂಗಳ ಧಾಮ ಕೈಗೂಡಿದೆ ನಗೆ ಷಟ್ಸ್ಥಳ ನೇಮ ಗುರುವಿನ ಕರುಣ

0: conditions worsened. He has also made a special appeal to Char Dham pilgrims to undertake their journey only after checking the latest weather forecast. Sakshi Singh, Akashwani News, Dehradun.
1: The U.S. launched another round of airstrikes on Iran after President Donald Trump said Iran's latest attacks had effectively ended the ceasefire. U.S. President Donald Trump also accused Iran of attacking commercial ships in the Strait of Hormuz, saying the latest U.S. strikes were carried out in retaliation. On to sports. India's Arnav Papalkar created history by becoming the first Indian in 36 years to reach the boys' singles quarterfinals at the Wimbledon Juniors 2026. The 18-year-old Papalkar defeated Japan's Ryota Bata 6-2-6-1 in just 52 minutes in the pre-quarterfinals. And now, for a look at today's newspapers, it's over to Sarabjit Kaur.
2: Thank you, Shagun. Indonesia visit concludes. Modi lands in Australia to meet Albanese today, strengthening Indo-Pacific ties. Quad on agenda reads a top story in the Indian Express, while India to help restore Prambanan Temple, writes the Pioneer. Financial Express quotes Agriculture Minister Shivraj Singh Chauhan under the headline, July rains 42% surplus, boost Kharif prospects. POK may see flashpoint today, return bodies of 56 martyrs, informs the Asian Age, adding the grim situation and civil rights violations in POK raised international condemnation and protests across the world. Centre intensifies preparedness as El Nino threat looms large, mentions the Statesman. ED freezes Trinamool's 400 crore rupees bank deposits under Prevention of Money Laundering Act, PMLA, informs the Tribune. And finally, a Times of India article titled Summer Push, Durables Eye Double-Digit Growth, informs a scorching summer has spurred demand for seasonal appliances, putting India's consumer durable sector on track to post a robust double-digit growth. And with that, it's back to you, Shagun.
1: Thank you, Sarabjit. And now, before we end the bulletin, the headlines once again. Prime Minister Narendra Modi addresses India-Australia CEO's forum in Melbourne, says it is natural and essential for India and Australia to move forward as trusted partners in a world marked by uncertainty, supply chain disruptions and energy crisis. Prime Minister Modi to also hold talks with his Australian counterpart Anthony Albanese in Melbourne today. Centre approves procurement of copra and Thottapuri mangoes from farmers in Tamil Nadu to safeguard farmers' interests. Uttar Pradesh government launches cashless health scheme for teachers as well as non-teaching staff in the state. IMF projects India to remain world's fastest growing major economy with 7% growth this year. US launches new strikes on Iran after President Donald Trump said ceasefire is over. And India's Arnav Papalkar creates history by becoming first Indian in 36 years to reach boys' singles quarterfinals at Wimbledon Juniors 2026. For details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 8:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕಾದಂಬರಿಗಾರ್ತಿ ಕವಯತ್ರಿ ಸವಿತಾ ನಾಗಭೂಷಣ್ ಅವರ ಬಾಲ್ಯದ ಅನುಭವ ಕುರಿತು ವಿಶೇಷ ಸಂವಾದ ಇವರೊಂದಿಗೆ ಎಸ್ಆರ್ ಭಟ್.
5: ಕೇಳುಗರೆ, ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರದಲ್ಲಿ ಕೈಯಾಡಿಸಿದಂತಹ ಒಬ್ಬರನ್ನ ಇಂದು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ?
6: ಕವಯಿತ್ರಿ, ಲೇಖಕಿ, ಕಾದಂಬರಿಗಾರ್ತಿ ಹಾಗೂ ಕಥೆಗಾರರು ಮತ್ತು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೈಯಾಡಿಸಿದಂತಹ ಸವಿತಾ ನಾಗಭೂಷಣ್ ಅವರು ನಮ್ಮೊಟ್ಟಿಗಿದ್ದಾರೆ. ಸವಿತಾ ನಾಗಭೂಷಣ್ ಅವರೇ, ನಮಸ್ಕಾರ.
7: ನಮಸ್ಕಾರ ಸರ್.
6: ನಮ್ಮ ಕರ್ನಾಟಕ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟುಕೊಂಡಿದ್ದಂತಹ ಕಥೆಗಳನ್ನು ಹೇಳುವುದಕ್ಕಿಂತ ಮೊದಲು ತಮ್ಮ ಒಂದು ಆರಂಭದ ಜೀವನವನ್ನು ಮೆಲಕು ಹಾಕ್ತಾನೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.
7: ಸರಿ ಸರ್.
6: ತಾವು ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬರುವುದಕ್ಕಿಂತ ಮೊದಲು ನನಗೆ ಬಹಳ ಆಶ್ಚರ್ಯ ಅಂತಂದ್ರೆ ತಮ್ಮ ಒಂದು ಮನೆ ಭಾಷೆ ಕೊಂಕಣಿ, ಆದರೆ ತಮ್ಮ ಸಾಹಿತ್ಯದ ಎಲ್ಲ ವಿವಿಧ ಪ್ರಕಾರಗಳು ಬಂದಿದ್ದೆಲ್ಲ ಕನ್ನಡದಲ್ಲಿ, ಇದು ಹೇಗೆ ಸಾಧ್ಯ ಆಯ್ತು? ಇದು
7: ಅದು ಮನೆ ಮಾತು ಕೊಂಕಣಿ ಸರ್ ನಮ್ದು. ಆದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಮತ್ತೆ ಶೈಕ್ಷಣಿಕ ವಾತಾವರಣ ಎಲ್ಲವೂ ಕನ್ನಡದಲ್ಲೇ ಇದ್ದಿದ್ದು. ಹೊಸಿಲೊಳಗೆ ಮಾತ್ರ ನಾವು ಕೊಂಕಣಿ ಮಾತಾಡ್ತಾ ಇದ್ವಿ.

0: ಇದ್ದು ಮನೆ ದಾಟಿದ್ರೆ ಎಲ್ಲ ಕಡೆ ಕನ್ನಡವನ್ನೇ ಮಾತಾಡ್ತಾ ಇದ್ದಿದ್ದು. ಆಮೇಲೆ ಕೊಂಕಣಿಗೆ ಲಿಪಿ ಇಲ್ಲ, ಆಮೇಲೆ ಅದರದ್ದು ಒಂದು ಲಿಮಿಟೆಡ್ ಪದ ಸಂಪತ್ತು ಕೂಡ, ತುಂಬಾ ಸಣ್ಣ ಪ್ರಪಂಚ ಅದು. ಹಾಗಾಗಿ ಈ ದೊಡ್ಡ ಪ್ರಪಂಚವನ್ನ ಅನ್ವೇಷಣೆ ಮಾಡಲಿಕ್ಕೆ ಆ ಭಾಷೆ ನನಗೆ ಸಾಲೋದಿಲ್ಲ ಅಂತ ನನಗನ್ನಿಸ್ತು. ಆಮೇಲೆ ಸುತ್ತಮುತ್ತ ಕೊಂಕಣಿ ಸಾಹಿತಿಗಳು ಇರಲಿಲ್ಲ, ಚಿಕ್ಕಂದಲ್ಲಿ ನಂಗೆ ಗೊತ್ತೂ ಇರಲಿಲ್ಲ ಕೊಂಕಣಿಯಲ್ಲಿ ನಾವು ಬರಿಬಹುದು ಅನ್ನೋದು ಗೊತ್ತಿಲ್ಲ.
1: ನಾವು ಕೊಂಕಣಿ ಅಂತಂದು ಕೂಡ ಸಾಮಾನ್ಯವಾಗಿ ಜನ ತಿಳ್ಕೊಳ್ಳೋದು ಏನು ಅಂತಂದ್ರೆ, ಒಂದು ಸೌತ್ ಕೆನರಾ ಇಲ್ಲ ನಾರ್ತ್ ಕೆನರಾ ಅಂತ. ಆದ್ರೆ ತಾವು ಚಿಕ್ಕಮಗಳೂರಿನವರು.
0: ಅದು ನಮ್ಮ ಪೂರ್ವಿಕರು ಕಾರ್ಕಳದವರು, ದಕ್ಷಿಣ ಕನ್ನಡದವರು. ನಮ್ಮ ತಂದೆ ಅಲ್ಲಿ ಸೆಕೆ ತಾಳ್ಲಾರದೆ ಚಿಕ್ಕಮಂಗ್ಳೂರಿಗೆ ಬಂದ್ರಂತೆ. ಚಿಕ್ಕಮಂಗ್ಳೂರ್ ತುಂಬಾ ತಂಪಾದ ಸ್ಥಳ,
1: ಕೋಸ್ಟಲ್ ಬೆಲ್ಟ್ ಇಂದ ಒಂಥರ ಮಲ್ನಾಡಿ
0: ಘಟ್ಟ ಹತ್ತಿ ಬಂದ್ರು. ಅಲ್ಲಿಂದ ನಾನು 6 ತಿಂಗಳ ಮಗುವಾಗಿದ್ದಾಗ ಚಿಕ್ಕಮಂಗ್ಳೂರಿಂದ ಶಿವಮೊಗ್ಗಕ್ಕೆ ಬಂದಿದ್ದು. ಹಂಗಾಗಿ ನಾನು ಕಣ್ ತೆರೆದಿದ್ದು ಮಾತ್ರ ಚಿಕ್ಕಮಂಗ್ಳೂರ್ನಲ್ಲಿ, ಅಂದ್ರೆ ಮೊದಲ ಉಸಿರು ಪಡೆದದ್ದು ಚಿಕ್ಕಮಂಗ್ಳೂರಲ್ಲಿ.
1: ದಯಾನಂದ ಪೈ ಮತ್ತು ಸರಸ್ವತಿ ಪೈ ಅವರ ಮಗಳು ತಾವು.
0: ಹೌದು,
1: ಅವರು ಚಿಕ್ಕಮಂಗ್ಳೂರಿಗೆ ಬರ್ತಿದ್ದಾಗ್ಲೇ ಕೂಡ ತಾವು ಚಿಕ್ಕಮಗಳೂರಿಗೆ ಬಂದ್ರೆ ಒಂದು ರೀತಿಯಲ್ಲಿ ಕೊಂಕಣಿ ಸಂಸ್ಕೃತಿಯಿಂದ ಕೊಂಕಣ ನಾಡಿನಿಂದ ಬಂದಂತವರು, ನಮ್ಮ ಈ ಮಲೆನಾಡಿನ ಸಂಸ್ಕೃತಿ.
0: ಹೌದು, ನನಗೆ ನಮ್ಮ ಕಾರ್ಕಳ ಅದರದ್ದೆಲ್ಲ ತೀರಾ ಅಜ್ಜಿ ಮನೆಗೆ ಹೋದಾಗ ಏನ್ ಪರಿಚಯನೋ ಅಷ್ಟೇ ವಿನಃ, ಮಿಕ್ಕಂತೆ ಎಲ್ಲ ನಾವು ಮಲೆನಾಡವರೇ ಆಗ ಹೋಗ್ಬಿಟ್ವಿ. ಇಲ್ಲಿದೆ ಮಾತು ಕತೆ ಆಚರಣೆ ವಿಚಾರ ಎಲ್ಲ ಇಲ್ಲಿದಾಗ್ಬಿಡ್ತು. ಮತ್ತೆ ಶಿವಮೊಗ್ಗ ಒಂದು ತುಂಬಾ ಒಳ್ಳೆಯ ಸಾಂಸ್ಕೃತಿಕ ಕೇಂದ್ರ, ಆಮೇಲೆ ಪ್ರಾಕೃತಿಕವಾಗಿ ಕೂಡ ತುಂಬಾ ಒಳ್ಳೆ ಒಂದು ಸ್ಥಳ.
1: ಚಿಕ್ಕಮಗಳೂರಿಂದ ಶಿವಮೊಗ್ಗಕ್ಕೆ ಬರೋದಕ್ಕೆ ನಮ್ಮ ತಂದೆ ಕಾರಣಕರ್ತರು, ಯಾಕಂತ ಅವರು ಕೂಡ ಅಂಚೆ ಇಲಾಖೆಯಲ್ಲಿ ಕೆಲಸ
0: ಮಾಡಿದ್ರು.
1: ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಗೋಯ್ತು. ಸೊ ಶಿವಮೊಗ್ಗಕ್ಕೆ ತಾವು ಬಂದ್ರಿ.
0: ಹೌದು,
1: ಅಂದ್ರೆ ತಾವು ಅಂತಂದ್ರೆ ತಮ್ಮ ಕುಟುಂಬ ಶಿವಮೊಗ್ಗಕ್ಕೆ ಬಂತು.
0: ಹೌದು,
1: ಶಿವಮೊಗ್ಗಕ್ಕೆ ಬಂದ ನಂತರದಲ್ಲಿ ನಿಮ್ಮ ಆರಂಭಿಕ ಜೀವನ ಇದೆಯಲ್ಲ, ಸಾಮಾನ್ಯವಾಗಿ ನಾವು ವಿದ್ಯಾಭ್ಯಾಸದ ಒಂದು ಹಂತ ಅಂತ ಹೇಳ್ತೀವಿ, ಅದನ್ನೆಲ್ಲ ಎಲ್ಲಿ ಮಾಡಿದ್ರಿ?
0: ಅದೆಲ್ಲ ಶಿವಮೊಗ್ಗದಲ್ಲೇ. ನಾನು ಶಿಶುವಿಹಾರದಿಂದ ಡಿಗ್ರಿ ಮುಗಿಸೋ ತನಕನು ಶಿವಮೊಗ್ಗದಲ್ಲಿ ಎಲ್ಲೂ ಅಲ್ಲಾಡಿಲ್ಲ. ಅಲ್ಲೇ ನಾನು ಬಿಕಾಂ ಸ್ಟೂಡೆಂಟ್. ಹಂಗೆ ನೋಡೋಕೋದ್ರೆ ಏನಂದ್ರೆ ಎಲ್ಲ ಕನ್ನಡದಲ್ಲೇ, ಆ ಕಾಲದಲ್ಲಿ ಎಲ್ಲ ಕನ್ನಡದಲ್ಲೇ ಇದ್ದಿದ್ದು. ಮನೆ ಹತ್ರನೇ ಶಿಶುವರ ವಿವೇಕಾನಂದ ಶಿಶುವರ ಅಂತ, ಆಮೇಲೆ ಸರ್ವೋದಯ ಶಾಲೆ, ಆಮೇಲೆ ನ್ಯಾಷನಲ್ ಗರ್ಲ್ಸ್ ಹೈಸ್ಕೂಲು, ದೇಶೀಯ ವಿದ್ಯಾಶಾಲೆ, ನ್ಯಾಷನಲ್ ಕಾಮರ್ಸ್ ಕಾಲೇಜ್, ಒಟ್ಟು ಫುಲ್ ಅಲ್ಲಿ ಶಿವಮೊಗ್ಗದಲ್ಲೇ ನಾನು ಎಲ್ಲ ಕಲಿತೆ.
1: ಶಿವಮೊಗ್ಗದಲ್ಲಿ ಶಿಶು ವಿಹಾರಕ್ಕೆ ಸೇರ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಒಂದು ಬಹಳ ಕುತೂಹಲಕರ ಘಟನೆ ನಡೀತು ಅಂತ ಕೇಳಿದೀವಿ. ಹಾಗೇನೆ ತಾವು ಆರಂಭದಲ್ಲಿ ಮಾತನಾಡ್ತಾ ಇರ್ಬೇಕಿದ್ರೆ ಹೇಳಿದ್ರಿ, ಹೊಸಿಲ ಒಳಗೆ ನಾವು ಕೊಂಕಣಿಯನ್ನ ಮಾತಾಡ್ತಿದ್ವಿ, ಆದ್ರೆ ಹೊರ ಪ್ರಪಂಚ ನಮ್ದೆಲ್ಲ ಕನ್ನಡ ಆಗಿತ್ತು ಅಂತ. ಇತ್ತೀಚಿನ ದಿನದಲ್ಲಿ ಹೊಸಿಲ ಒಳಗೆ ಕನ್ನಡ, ಹೊರಗೆ ಬಿದ್ರೆ ಇಂಗ್ಲಿಷು ಅನ್ನುವಂತಹ ಒಂದು ಮಾತಿದೆ ಸವಿತಾ ನಾಗಭೂಷಣ ಅವರೇ. ಆದ್ರೆ ತಾವು ಶಿಶು ವಿಹಾರವನ್ನ ಸೇರ್ಕೊಂಡಂತ ಸಮಯದಲ್ಲಿ, ಅಂದ್ರೆ ಸುಮಾರು 50 ವರ್ಷಕ್ಕಿಂತ ಹಿಂದೆಯೇ ತಮ್ಮನ್ನ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿಸಿದ್ರು ಅಂತ ಕೇಳಿದ್ವಿ, ಇದು ನಿಜಾನಾ ಸವಿತಾ ನಾಗಭೂಷಣ ಅವರೇ?
0: ಇಲ್ಲ, ನನ್ನ ಶಿಶು ವಿಹಾರದಲ್ಲಿ ನೋಡಿ ಇಂಗ್ಲಿಷ್ ಯಾವತ್ತಿಂದನೂ ಇದೆ ಅನ್ನೋದಕ್ಕೆ, ಅವಾಗಲೇ ಶಿಶು ವಿಹಾರದಲ್ಲೂ ಇಂಗ್ಲಿಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಂ ಇತ್ತು. ನನ್ನನ್ನು ಅವರು ಟೀಚರು ಕೆಲವು ಶಾಲೆಗೆ ಸೇರಕ್ಕೆ ಹೋದಾಗ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಆಮೇಲೆ ಈ ಹುಡುಗಿಗೆ ಇಂಗ್ಲಿಷ್ ಮೀಡಿಯಂ ಆದೀತು ಅಂತೇಳಿ ಅಲ್ಲಿ ಕೂರಿಸಿದ್ರು. ಅಲ್ಲಿ ABCD ಎಲ್ಲ ಬರೆಸಿದ್ರು. ಅಲ್ಲಿ ಅದೊಂದು ಪಿ ಅಕ್ಷರ ಬರಿಬೇಕಿತ್ತು, ಅದು ನನಗೆ ಬರೆಯಕ್ ಬರ್ಲಿಲ್ಲ. ಅದೇನೋ ಒಂಥರ ಕಾಬಾಳೆ ಹೂ ತರ ಬರೀತಿದ್ದೆ ನಾನು. ಆಮೇಲೆ ಇದೇನಿದ್ ಹಿಂಗ್ ಬರೀತೀಯ, ನಿಂಗೆ ಎಷ್ಟ್ ಸತಿ ಹೇಳೋದು ಅಂದಾಗ ನನಗೆ ಅದು ಒಂಥರ ತುಂಬಾ ಕಿರಿಕಿರಿ ಅನ್ನಿಸ್ತು. ನಾನು ಕೂಡ್ಲೆ ಮನೆಗೆ ಹೋಗ್ಬಿಟ್ಟು ನಾನು ಆ ಇಂಗ್ಲಿಷ್ ಇದಕ್ಕೆ ಹೋಗಲ್ಲ, ನಾನು ನನ್ಗಲ್ಲಿ ಒಗ್ಗೋದಿಲ್ಲ, ನನಗೆ ಕನ್ನಡದಲ್ಲಿ ಹೋಗಿ ಕೂರಿಸು ಅಂತ ಹೇಳಿದೆ. ಆಮೇಲೆ ನೋಡಿ ನಾನಷ್ಟು 5 ವರ್ಷ ನನಗೆ, ಆದರೂ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ಹೇಳಿದ್ರು ಅವಳಿಗೆ ಏನಿಷ್ಟನೋ ಅಲ್ಲೇ ಹೋಗಿ ಅವಳನ್ನು ಕೂರಿಸು, ಎಂತಕ್ಕೆ ಅವಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ನಾವು ತೊಂದರೆ ಕೊಡೋದು ಅಂತ. ಅದೇ ದಿವಸ ಬೆಳಗ್ಗೆ ಹೋಗಿದ್ದಷ್ಟೇ, ಮಧ್ಯಾಹ್ನದೊತ್ತಿಗೆ ನಾನು ಕನ್ನಡ ಸೆಕ್ಷನ್ನಲ್ಲಿ ಹೋಗುತ್ತಿದ್ದೆ. ನನಗದು ತುಂಬ ಚಿರಪರಿಚಿತವಾದ ಮಾತುಕತೆ ಅದು. ಇದು ನಿಜವಾಗ್ಲೂ ಮಕ್ಕಳಿಗೆ ನಾವು ಒಂದು ಅಪರಿಚಿತ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತೀವಿ. ನಾನು ಇವತ್ತು ಹೇಳ್ತಿದ್ದೀನಿ, ಅವತ್ತು ನಾನು ಅಲ್ಲಿ ಆ ಕನ್ನಡ ಇದ್ರಲ್ಲಿ ಕೂರದೆ ಹೋಗಿದ್ದಿದ್ರೆ ಬಹುಶಃ ನಾವು ಕನ್ನಡದಲ್ಲಿ ಕವಿಯತ್ರೇನೆ ಆಗ್ತಿರ್ಲಿಲ್ಲ ಅನ್ಸುತ್ತೆ.
1: ಅಂದ್ರೆ ಒಂದು ಅರ್ಥದಲ್ಲಿ ಸವಿತಾ ನಾಗಭೂಷಣ ಅವರೇ, 50 ವರ್ಷದ ಹಿಂದೆ ಇಂಗ್ಲಿಷ್ ಮಾಧ್ಯಮಕ್ಕೆ ಅವಕಾಶ ಇದ್ರೂ ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆಯಲ್ಲಿ ಪಿ ಬಹಳ ಅನುಕೂಲ ಮಾಡಿಕೊಡ್ತು ಅಂತ ಅನ್ಸುತ್ತೆ.
0: ಹೌದು, ನಾನು ಹೇಳ್ತೀನಿ, ನಾನು ಹುಟ್ಟು ಕನ್ನಡ ಹೋರಾಟಗಾರ್ತಿ ಅಂತ ಹೇಳ್ತಾ ಇರ್ತೀನಿ ಎಲ್ಲರಿಗೂ. ಯಾಕಂದ್ರೆ 5ನೇ ಕ್ಲಾಸಲ್ಲೇ ನಾನು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಬಂದವಳು. ನನಗೆ ಅನ್ಸುತ್ತೆ ಆ ಕಾಲದಲ್ಲಿ 50 ವರ್ಷದಲ್ಲೇ ಈ ಪರಿಸ್ಥಿತಿ ಇರ್ಬೇಕಾರೆ ಮತ್ತೆ ಇವತ್ತಿನ ದಿವಸ ಈ ಪರಿಸ್ಥಿತಿ ಇರೋದ್ರಲ್ಲಿ ದೊಡ್ಡ ಆಶ್ಚರ್ಯ ಏನಲ್ಲ ಅಂತ. ಅದೇನೋ ಒಂದು ನಮ್ಗೆ ಇಂಗ್ಲಿಷೇ ದೊಡ್ಡದು ಅಂತ ಅನ್ಸ್ಬಿಟ್ಟಿದೆ.
1: ನಮ್ಮಲ್ಲಿ ಇಂಗ್ಲಿಷ್ ದೊಡ್ಡದು ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ರೀತಿಯಲ್ಲಿ ಕೀಳರಿಮೆ ಭಾವನೆ ಸಾರ್ವಜನಿಕವಾಗಿ ಬಂದ್ಬಿಟ್ಟಿದೆ.
0: ಹೌದು ಹೌದು, ನಾನು ಸರ್ಕಾರಿ ಶಾಲೆಯಲ್ಲೂ ಓದಿದ್ದು.
1: ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಕೂಡ ಎಲ್ಲವೂ ಅದನ್ನ ಸಾಧಿಸುವುದಕ್ಕೆ ಸಾಧ್ಯ ಅನ್ನೋದನ್ನ ತಾವು ಸಾಧಿಸಿ ತೋರಿಸ್ಬಿಟ್ರಿ.
0: ಅದು ತುಂಬಾ ಒಳ್ಳೆಯ ಒಂದು ಕಲ್ಪನೆ ಸರ್. ಎಲ್ಲರೂ ಒಟ್ಟಿಗೆ ಓದೋದಿದೆಯಲ್ಲ, ಯಾವ ಅಂತಸ್ತು, ಜಾತಿ, ಮತ ಪಂಗಡ ಎಲ್ಲದನ್ನು ಬಿಟ್ಟು ಎಲ್ಲರೂ ನಾವು ಒಟ್ಟಿಗೆ ಬಂದು, ನನಗೆ ಏನಾದ್ರೂ ನಾವು ಎಲ್ಲ ಒಂದು ಅಂತ ಅನ್ಸಿದ್ರೆ ಆ ಶಾಲೆನೇ ನನಗೆ ಆ ಚಿಕ್ಕಂದಲ್ಲಿ ನಮ್ಗೆ ಆ ಒಂದು ಇಂಪ್ರೆಷನ್ ಬರುತ್ತಲ್ಲ, ಅದು ನನಗೆ ಆ ಸರ್ಕಾರಿ ಶಾಲೆ ನನಗೆ ಕೊಟ್ಟಿದೆ.
1: ಹಾಗೇ ತಮ್ಮ ಮನೆಯ ವಾತಾವರಣ ಕೂಡ ಬಹಳ ಚೆನ್ನಾಗಿತ್ತು ತಾವು ಚಿಕ್ಕವರು ಇರಬೇಕಿದ್ರೆ.
0: ವಾತಾವರಣ ಅಂದ್ರೆ ನಮ್ಮನೆಯಲ್ಲಿ ಪುಸ್ತಕಗಳು ಬರೀ ಆಧ್ಯಾತ್ಮಿಕ ಪುಸ್ತಕಗಳು. ನಮ್ಮ ತಂದೆ ಸ್ವಲ್ಪ ಒಂದು ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ರಮಣ ಮಹರ್ಷಿ ಈ ತರ ಒಂದು ಆಧ್ಯಾತ್ಮಿಕ ನಿಲುವಿದ್ದವರು. ಆಮೇಲೆ ಅವರು ಆರ್ಯ ಸಮಾಜಕ್ಕೆ ಸೇರಿದವರು. ನಮ್ಮನೆಯಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ, ಹಂಗಾಗಿ ದೇವರುಗಳನ್ನೆಲ್ಲ ಇಟ್ಟಿರಲಿಲ್ಲ. ನಾನು ಒಂದ್ಸತಿ ಎಲ್ಲರ ಸುತ್ತಮುತ್ತ ನೋಡಿದ್ವಿ, ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಮೂರ್ತಿಗಳಿದ್ವು, ನಮ್ಮನೆಯಲ್ಲಿ ಇರಲಿಲ್ಲ. ನಮ್ಮನೇಲಿ ಪುಸ್ತಕ ಇದ್ದದ್ದು ಕೂಡ ಬರೀ ಪರಮಹಂಸರದ್ದು ವಿವೇಕಾನಂದರದ್ದು ಅಂತದೇ ಪುಸ್ತಕ ಇದ್ದಿದ್ದು. ನಮ್ಮ ಅಜ್ಜಿ ಮತ್ತೆ ನಮ್ಮ ತಂದೆ ಅದನ್ನೇ ಮಾತಾಡ್ತಾ ಇದ್ದಿದ್ದು. ಹಂಗಾಗಿ ಸಾಹಿತ್ಯದ ಒಂದು ಪರಿಚಯ ಇರಲಿಲ್ಲ ನನಗೆ. ಇದ್ರೆ ನಮ್ಮ ತಂದೆ ಹಾಡುಗೀಡು ಹೇಳ್ತಾ ಇದ್ರು ಅಷ್ಟೇ. ಅದು ದೇವರುಗಳು ಇರ್ಲಿಲ್ವಲ್ಲ, ನಾನು ಎಲ್ಲ ದೇವ್ರ ಮೂರ್ತಿ ಅಲ್ಲಿ ಇಲ್ಲಿ ಎಲ್ಲ ಹೊರಗಡೆ ಎಲ್ಲ ಸಿಕ್ಕಾಗ ನನಗೆ ಆ ಮಣ್ಣಿಂದೆಲ್ಲ ಸಿಕ್ತಿತ್ತು. ಆಮೇಲೆ ಈ ಎಕ್ಸಸೈಸ್ ಅಲ್ಲೆಲ್ಲ ದೇವ್ರ ಪಟಗಳು ಬರ್ತಿದ್ವು ಅವಾಗ, ಗಣಪತಿ ಸರಸ್ವತಿ ಕಲರ್ಫುಲ್, ಅದನ್ನೆಲ್ಲ ತಂದು ನಾನು ಒಂದು ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಜಾಗ ಮಾಡಿ ಜೋಡಿಸಿದೆ. ಅದು ನಮ್ಮ ತಂದೆಗೆ ಅವಾಗ ಬಾರಿ ಸಿಟ್ಟು ಬಂದ್ಬಿಡ್ತು. ನಾವು ಮೂರ್ತಿ ಪೂಜೆ ಮಾಡ್ತಿರ್ಲಿಲ್ವಲ್ಲ ಅವರು, ಇದೆಲ್ಲ ಅದಲ್ಲ ನಮ್ದು, ನಾವು ಇದನ್ನು ನಂಬಿಲ್ಲ ಇಲ್ಲ, ಈ ದೇವರುಗಳಿರ್ಬೇಕು ಇಲ್ಲ ನೀರ್ಬೇಕು. ನಾನು ತುಂಬಾ ಚಿಕ್ಕವಳು, 6-7 ವಯಸ್ಸಿರ್ಬೇಕು, ಅದನ್ನೆಲ್ಲ ತೆಗೆದು ಹಾಕ್ಬಿಟ್ರು. ಅದು ನನಗೆ ಆ ಟೈಮಲ್ಲಿ ಅದೊಂದು ದೊಡ್ಡ ಕ್ರೌರ್ಯ ಅಂತ ನನಗೆ ಅನ್ಸಿದೆ. ನಮ್ಮ ತಾಯಿಗೆ ಬೈದ್ರು, ನೀನು ಸುಮ್ಮನೆ ಬಿಟ್ಟಿದೀಯಲ್ಲ ಅವಳಿಗೆ ಅದನ್ನೆಲ್ಲ ಇಡ್ಲಿಕ್ಕೆ ಅಂತ. ಅಯ್ಯೋ ಚಿಕ್ಕವಳು ಇರ್ಲಿ ಬಿಡಿ ಏನಾಗುತ್ತೆ ಅಂತ ಅಂದ್ರು ನಮ್ಮ ತಾಯಿ. ಯಾಕಂದ್ರೆ ಅವರು ಕೂಡ ಅವ್ರ ಮನೆಯಲ್ಲೆಲ್ಲ ಇದ್ದದ್ದೇ ಅದು. ಮದುವೆ ಆದ್ಮೇಲೆ ನಮ್ಮ ಈ ಆರ್ಯ ಸಮಾಜದ ರೀತಿ ನೀತಿಗಳು ಪಾಪ ಅವರ ಅನಿವಾರ್ಯವಾಗಿ ಒಕ್ಕೊಂಡಿದ್ದು. ಹಂಗಾಗಿ ನನಗೆ ಅದೊಂದು ಶಾಕು ಆತರ ಅವ್ರು ಹೇಳಿದ್ದು, ದೇವ್ರು ಇರ್ಬೇಕು ಅಥವಾ ನೀನ್ ಇರ್ಬೇಕು ಅಂತ. ತಕ್ಷಣ ಅದನ್ನೆಲ್ಲ ತೆಗೆದು ಎಲ್ಲ ಹೊರಗಡೆ ಹಾಕಿದ್ರು ಅವರು. ಅದು ನನಗೆ ಒಂಥರ ಮನಸ್ಸು ಮೇಲೆ ಭಾರಿ ಒಂದು ಪರಿಣಾಮ ಬೀರಿತ್ತು. ಏನು ನಮ್ಮ ತಂದೆ ಬಗ್ಗೆ ನಿಜವಾಗ್ಲು ತೂ ತೂ ತೂ, ಇದು ಬೇರೆಯವ್ರ ಮನೆಯಲ್ಲೆಲ್ಲ ದೇವ್ರಿದೆ, ನಮ್ಮ ಮನೆನೇ ಸರಿ ಇಲ್ಲ,
1: ದೇವರಿಲ್ಲದ ಮನೆ.
0: ಈ ತರ ನಮ್ಗೆ ಕೆಲವು ಅಂದ್ರೆ ಅವಾಗ ಎಲ್ಲರಿಗೂ ಕಷ್ಟನೇ, ಅವ ಜೀವನನೇ ಕಷ್ಟ. ಮನೇಲಿ 7 ಜನ ಇದ್ವಿ, ಹಂಗಾಗಿ ಕಷ್ಟ ಜೀವನ. ನಮ್ಮ ಕಷ್ಟಗಳಿಗೆಲ್ಲ ನಾವು ದೇವ್ರು ಇಡದೇ ಇರೋದೇ ಕಾರಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ತುಂಬಾ ದಿವಸಗಳಾದ ನಂತರ ನಾನು ನಮ್ಮ ತಂದೆನ ಅರ್ಥ ಮಾಡಿಕೊಂಡೆ.
1: ಸಾಮಾನ್ಯವಾಗಿ ಸವಿತಾ ನಾಗಭೂಷಣ್ ಅವರ ಎಲ್ಲ ಮಕ್ಕಳಿಗೂ ಆಗುವಂತದ್ದು, ತಂದೆ ಏನು ಅನ್ನುವುದರ ಅರಿವಿಗೆ ಬರುವಷ್ಟರಲ್ಲಿ ಕೆಲವೊಮ್ಮೆ ನಾವು ತಂದೆಯನ್ನ ಕಳ್ಕೊಂಡಿರ್ತೀವಿ.
0: ಹೌದು ಹೌದು, ಅವರು ತುಂಬಾ ನಿಸ್ಪೃಹರು. ತಾವಾಯ್ತು, ತಮ್ಮ ಇದಾಯ್ತು, ತಮ್ಮ ಕೆಲಸ ಆಯ್ತು, ಯಾರು ಸುದ್ದಿ ಹೋದವರಲ್ಲ. ಏನಾದ್ರೂ ಹೆಚ್ಚು ಅಂದ್ರೆ ಬರೀ ಮೆಡಿಟೇಷನ್ ಮಾಡೋದು, ಆ ಪುಸ್ತಕಗಳನ್ನು ಓದೋದು. ನಮಗೂ ಕೂಡ ಹೆಚ್ಚು ಬೈದವರಲ್ಲ, ಮಾತಾಡಿದವರಲ್ಲ, ಏನೂ ಇಲ್ಲ, ಒಂಥರ ಶಾಂತವಾಗಿ ಇರೋಂಥದ್ದು. ನಮ್ಮ ತಂದೆ ನನಗೆ ಅರ್ಥನೇ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಎಲ್ಲರೂ ಲೌಕಿಕದಲ್ಲಿ ಮುಳುಗಿರ್ಬೇಕಾರೆ ಈ ನಮ್ಮ ತಂದೆ ಒಂಥರ ಬೇರೆ ಅಲ್ಲ ಇದು ಅಂತ ಅನಿಸ್ತಿತ್ತು. ಯಾವುದಕ್ಕೂ ಆಸೆ ಪಡ್ತಿರ್ಲಿಲ್ಲ. ಮನೇನೂ ಅಷ್ಟೇ, ತುಂಬಾ ಸರಳವಾಗಿದ್ದಿದ್ದು ನಾವು, ಅತ್ಯಂತ ಸರಳವಾಗಿದ್ದಿದ್ದು. ನಮ್ಮ ಅಜ್ಜಿ ಬೇರೆ ಗಾಂಧಿವಾದಿ, ಅವರು ಅಷ್ಟೇ ಯಾವಾಗ್ಲೂ ಗಾಂಧಿ ಬಗ್ಗೆ ಆ ಕತೆ ಈ ಕತೆ ಎಲ್ಲ ಹೇಳ್ಕೊಂಡು ಇರುವಂತದ್ದು. ಗಾಂಧಿ ಬಂದಿದ್ರು ಕರ್ಕಳಕ್ಕೆ, ಗಾಂಧಿ ಬಂದಿದ್ರು ಮಂಗಳೂರಿಗೆ, ನಾನು ಅಲ್ಲಿ ಹೋಗಿದ್ದೆ, ನಾನು ನನ್ನ ಒಡವೆ ತೆಕ್ಕೊಟ್ಟೆ ಅಂತ. ಆಮೇಲೆ ಸ್ವಾಮಿ ನಿತ್ಯಾನಂದ ಅವ್ರ ಬಗ್ಗೆ ಹೇಳೋರು, ಬೇರೆ ಹಿಂಗೆ ಸ್ವಾಮಿಗಳು
1: ಅವರು ಒಂದು ರೀತಿಯಲ್ಲಿ ಭೂದಾನ ಚಳುವಳಿಯ ರೀತಿಯ ಗಾಂಧೀಜಿಯ ಚಳುವಳಿಯಲ್ಲಿ ತಮ್ಮ ತಾಯಿಯವರು ಭಾಗವಹಿಸಿದ್ರು.
0: ನಮ್ಮ ಅಜ್ಜಿ

0: ಭಾಗವಹಿಸಿದ್ರು, ಅವ್ರು ಅವ್ರ ಕಾಲದಲ್ಲೇ ವಿಧವಾ ವಿವಾಹ ಎಲ್ಲ ಮಾಡಿಸಿದ್ರು. ಆಮೇಲೆ ಕ್ರಿಶ್ಚಿಯನ್ ಮಕ್ಕಳನ್ನ ಇಬ್ಬರನ್ನೆಲ್ಲ ಕರ್ಕೊಂಡ್ಬಂದು ಅವ್ರ ಮನೇಲಿ ಇಟ್ಕೊಂಡು ಅವ್ರಿಗೆಲ್ಲ ಓದಿಸೋದು, ಏನೆಲ್ಲ ಮಾಡಿದ್ದಾರೆ.
1: ಈ ಎಲ್ಲ ಒಂದು ರೀತಿಯ ವಾತಾವರಣ ಸಾಮಾಜಿಕ ಕ್ರಾಂತಿಯಲ್ಲಿ ತಾವು ಕೂಡ ಕೈ ಜೋಡಿಸುವುದಕ್ಕೆ ಸಾಧ್ಯ ಆಯ್ತು ಅಂತ
0: ಅಲ್ಲ. ಅದು ನನ್ನ ಖಂಡಿತ ತುಂಬಾ ಇದು ಜಾತಿನ ನಮ್ಮನೇಲಿ ಆಚರಿಸ್ತಾ ಇರಲಿಲ್ಲ, ಯಾರು ಬಂದ್ರು ನಮ್ಮನೆಯಲ್ಲಿ ಪ್ರವೇಶ ಇತ್ತು. ಮತ್ತೆ ಅವ್ರ ಬಗ್ಗೆ ಎಲ್ಲ ಒಳ್ಳೆ ಕಥೆಗಳನ್ನ ಹೇಳ್ತಾ ಇದ್ದಿದ್ರು ಬೇರೆ ಇವ್ರ ಬಗ್ಗೆ. ಅಂದ್ರೆ ದೇವ್ರ ಬೇರೆ ನಾವು ಇಟ್ಟಿರ್ಲಿಲ್ವಾ, ಮಡಿ ಮೈಲ್ಗೆ ಅಂತದ್ದು ಏನೂ ಇರಲಿಲ್ಲ. ಏನು ಅಂದ್ರೆ ಶುಚಿಯಾಗಿರ್ಬೇಕು ಅನ್ನುವಂಥದ್ದನ್ನು,
1: ಶುಚಿತ್ವದಿಂದ ದೈವತ್ವವನ್ನು ಕಾಣು ಅನ್ನುವಂತ ಒಂದು ಮನೋಭಾವ ಆಗಿದೆ.
0: ಅದು ಏನು ಅಂದ್ರೆ ಚಪ್ಪಲಿ ಅಲ್ಲೇ ಇಡ್ಬೇಕು, ಬಂದ ತಕ್ಷಣ ಕಾಲು ತೊಳ್ಕೋಬೇಕು, ಆಮೇಲೆ ಬಟ್ಟೆ ಬದಲಿಸಿ ಅದನ್ನ ಇದು ಮಾಡಬೇಕು, ಆಮೇಲೆ ದೇವರಾಗಿ ಮಾತಾಡಬಾರ್ದು. ಈ ತರ ಒಂದು ನಮ್ಮಜ್ಜಿಗೆ ತುಂಬಾ ಪುರ್ಸತ್ತಿತ್ತು. ಆಮೇಲೆ ಈ ಕಥೆಗಳನ್ನೆಲ್ಲ ಹೇಳೋದು, ಗಾಂಧಿ ಕತೆ ಅದು ಇದೆಲ್ಲ ಹೇಳೋದು. ಆಮೇಲೆ ಇಲ್ದವರಿಗೆ ನಾವು ಸಹಾಯ, ನಮಗೆ ಇರ್ಲಿಲ್ಲ ಬಿಡಿ ಅದು ಬೇರೆ ವಿಚಾರ, ಆದ್ರೂ ನಮ್ಮಲ್ಲಿ ಅವಾಗ ಈಗ ಉಳುವವನೇ
1: ಭೂಮಿಯವನೇ
0: ಹಂಗ ಬಂದಾಗ, ಆಕ್ಚುಲಿ ನಮ್ಮ ಅಜ್ಜಿ ಕಡೆಯವರೆಲ್ಲ ಭಾರಿ ಶ್ರೀಮಂತರು, ತುಂಬಾ ನೂರು ನೂಡೆ ಅಕ್ಕಿ ಬರ್ತಿತ್ತಂತವ್ರಿಗೆ, ಎಲ್ಲ ಕಳ್ಕೊಂಡ್ಬಿಟ್ರು. ಎಂತದು ಅಂದ್ರೆ ಅಂಥವ್ರು ನಮ್ಮನೆಯಲ್ಲಿ ಒಂದು ಹೊತ್ತಿನ ಊಟ ಮಾಡಕ್ ಬಂದಿದ್ದು ನನಗೆ ನೆನಪಿದೆ. ನಮ್ಗೆ ನಮ್ ತಂದೆ ಸರ್ಕಾರಿ ಕೆಲಸದಲ್ಲಿ ಇದ್ದಿದ್ರಿಂದ ಒಂಚೂರೇನೋ ಊಟಕ್ಕಿತ್ತು ನಮ್ಗೆ. ಅವರು ಆ ಭೂಮಿನೇ ನಂಬ್ಕೊಂಡಿದ್ದವ್ರಲ್ಲ, ಅದೆಲ್ಲ ಕಳ್ಕೊಂಡು ಏನೂ ಇರ್ಲಿಲ್ಲ. ಅವಾಗ ನಮ್ಮ ಅಜ್ಜಿ ಮತ್ತೆ ನಮ್ಮ ತಾಯಿ ನಾವು ಒಂದೊಂದು ತುತ್ತು ಕಡಿಮೆ ಊಟ ಮಾಡಿದ್ರು ಪರವಾಗಿಲ್ಲ, ಅವ್ರಿಗೆ ಒಂದು ಹೊತ್ತಾದ್ರೂ ಊಟ ನಾವು ನೀಡೋಣ ಅಂದಿದ್ದು ನನಗೆ ನೆನಪಿದೆ. ಶಾಲೆಯಿಂದ ಬಂದಾಗ ನಾನು ಒಂದ್ಸತಿ ಆ ಒಂದು ಪರಿಸ್ಥಿತಿ ನೋಡಿ ಅವ್ರ ಬಗ್ಗೆನೆ, ಆಮೇಲೆ ಅವ್ರು ಹೋದ್ಮೇಲೆ ನಮ್ಮ ಅಜ್ಜಿ ಹೇಳಿದ್ರು ಅವ್ರು ಎಂತ ಶ್ರೀಮಂತರು, ನೂರು ಮೂಡೆ ಅಕ್ಕಿ ಬರ್ತಿತ್ತು ಅವ್ರಿಗೆ ಅಂತ. ಅಂದ್ರೆ ನನಗೆ ಬದುಕಿನ ವೈವಿಧ್ಯಗಳು
1: ಆರಂಭದ ದಿನಗಳಲ್ಲಿ ತಾವು ನೋಡ್ಕೊಂಡು. ಅದಕ್ಕೆ ನಿಮ್ಗೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ರವಿ ಕಾಣದನ್ನ ಕವಿ ಕಂಡ ಅಂತ. ಈ ಒಂದು ಕವಿಯ ಮನೋಭಾವ ಬೆಳೆಯೋದಕ್ಕೆ ನಿಮ್ಗೆ ರೈಲ್ವೆ ಸ್ಟೇಷನ್ ನದಿ ಎಲ್ಲ ಬಹಳ ಅನುಕೂಲ ಕೊಡ್ತು ಅಂತ ಕಾಣುತ್ತೆ ಆರಂಭದಲ್ಲೇನೆ.
0: ಅದು ಶಿವಮೊಗ್ಗ ದೊಡ್ಡ ಹಳ್ಳಿ ಆಗಿತ್ತು, ನಾವು ಅಲ್ಲಿ ಬಂದಾಗ ನಮ್ಮ ಮನೆ ಮುಂದೆನೆ ರೈಲು ಹೋಗೋದು ಕಾಣಿಸ್ತಾ ಇತ್ತು, ರಾಗಿ ಗುಡ್ಡ ಕಾಣಿಸ್ತಿತ್ತು. ಈಗ ಅದೇನು ಕಾಣಿಸಲ್ಲ, ದೊಡ್ಡ ಕಾಮನ್ ಮಿಲ್ ಬಂದ್ರೆ ಆ ರಾಗಿ ಗುಡ್ಡದಿಂದ ನಮ್ಮನೆ ಹತ್ರ ತನಕ ಬಂದಂಗೆ ಕಾಣಿಸ್ತಿತ್ತು. ಅದನ್ನೆಲ್ಲ ನಾವು ಅಲ್ಲಿ ಹೋಗಿ ಹಿಡಿಬಹುದಾ ಅಂತ ನಾನು ಕೇಳ್ತಾ ಇದ್ದೆ ನಮ್ಮ ತಾಯಿ. ಕಿಟಕಿಯಿಂದ ನೋಡಿದ್ರೆ ಅಲ್ಲಿ ಹೋಗ್ಬೋದಾ ನಾವು ಅಂತ ಅಲ್ಲಿ ನಡ್ಕೊಂಡು ಆ ಹಳಿ ಮೇಲೆ ಹೋದ್ರೆ ರೈಲ್ವೆ ಸ್ಟೇಷನ್ಗೆ ನಾವು ಹೋಗ್ತೇವೆ, ರೈಲ್ ನೋಡಕ್ಕೆ ನಾವು ಹೋಗ್ತಾ ಇದ್ದಿದ್ದುಂಟು. ಆಮೇಲೆ ಅಲ್ಲೇ ನದಿ ಸಿಕ್ತಿತ್ತು, ಅಂದ್ರೆ ಇಡೀ ಒಂದು ಊರೇ ನಮಗೆ ಒಂದು ಕಾವ್ಯ ಇದ್ದಂಗಿತ್ತು. ಶಿವಮೊಗ್ಗ ನಾವಿದ್ದ ಒಂದು ಜಾಗ, ದೊಡ್ಡ ಹಳ್ಳಿ ಅದು, ಮತ್ತೆ ತುಂಬಾ ಸರಳವಾದ ಜನರು. ನಮ್ಮ ಮನೆ ಬೀದಿಯಲ್ಲಿ ರಾಮ ಮಂದಿರ ಇತ್ತು, ನಾವು ಅಲ್ಲೇ ಆಟ ಆಡ್ತಾ ಇದ್ದಿದ್ದು ಚಿಕ್ಕಂದಿನಲ್ಲಿ, ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಿದ್ವಿ.
1: ಈಗ ಈ ತರದ ವಾತಾವರಣ ಸಿಗೋದೇ ಇಲ್ಲವಲ್ಲ ನಮ್ಮ ಮಕ್ಕಳಿಗೆ.
0: ಆ ದೇವರುಗಳಿಗೆ ಅಲಂಕಾರ ಮಾಡೋದು, ಹೂವಿನ ಅಲಂಕಾರ ಮಾಡ್ತಿದ್ರು, ದಿವಸಕ್ಕೆ ಒಂದೊಂದು ಅಲಂಕಾರ, ಸಣ್ಣ ಕಿಟಕಿ ಇರ್ತಿತ್ತು, ಅವ್ರ ಅಲಂಕಾರ ಎಲ್ಲ ಮಾಡಿ ಹೋದ ಮೇಲೆ ನಾವು ಕಿಟಕಿಯನ್ನ ಹತ್ತಿ ಅಲ್ಲಿ ನೋಡೋ ಅಂಥದ್ದು, ಈ ದಿವಸ ಈ ಸೀರೆ ಉಡಿಸಿದ್ದಾರೆ, ಈ ದಿವಸ ಈ ಒಡವೆ ಹಾಕಿದ್ದಾರೆ, ಇದನ್ನ ಹಾಕಿದ್ದಾರೆ. ಆಮೇಲೆ ರಾತ್ರಿ ಹೊತ್ತು ಭಜನೆ ಹರಿಕಥೆಗಳು, ಆಮೇಲೆ ಬೆಳಗ್ಗೆ ನಗರ ಸಂಕೀರ್ತನೆ ಅಂತ ಹೋಗ್ತಾ ಇತ್ತು ಹಾಡು
1: ಹೇಳ್ಕೊಂಡು. ಕೇಳುಗರು ಕೇಳಿದ್ರೆ ಇದೆಲ್ಲ ಇತ್ತ ಅಂತ ಒಂದ್ಸಾರಿ ಯೋಚನೆ ಮಾಡ್ಬೇಕಾಗುತ್ತೆ.
0: ನಾನು ಕವಿಯಾಗಿರೋದ್ರಲ್ಲಿ ಎಲ್ಲರೂ ಕವಿಗಳೇ ಆಗ್ಲಿಕ್ಕೆ ಸಾಧ್ಯ ಇತ್ತು ಅವಾಗ. ಕವಿತೆ ಕವಿಯಿಂದ ಏನು ಒಂದು ಭಾವಸ್ಫೋಟ ಅಷ್ಟೇ,
1: ಭಾವನೆಗಳನ್ನು ವ್ಯಕ್ತಪಡಿಸಿ
0: ಭಾಷೆಯ ಬೆಂಬಲದಿಂದ ನಮ್ಮ ಭಾವನೆಗಳೇನಿದೆ ಅದು ಅಭಿವ್ಯಕ್ತಿಗೊಳ್ಳುವಂಥದ್ದು. ಆ ಚಿಕ್ಕನಲ್ಲಿ 5 ಗಂಟೆ ಬೆಳಗ್ಗೆ ನಗರ ಸಂಕೀರ್ತನೆ ಹೋಗ್ತಿತ್ತು, ಸಾಯಿಬಾಬಾ ಮಂದಿರ ಇತ್ತು ನಮ್ಮನೆ ಹತ್ರ, ಅವರು ಹಾಡು ಹೇಳ್ಕೊಂಡು ಅದು ನಿಧಾನಕ್ಕೆ ಶುರುವಾಗಿ ಕೊನೆಗೆ ನಿಧಾನಕ್ಕೆ ಕಡಿಮೆ ಆಗೋದು, ಜೋರಾಗಿ ಮನೆ ಹತ್ರ ಬಂದಾಗ ಅದು ಒಂದು ರಭಸ ಹೆಚ್ಚಾಗೋದು ಭಜನೆದು. ಅಯ್ಯೋ ಎಂಥ ಜಗತ್ತಿನ ಅದ್ಭುತ ಅಂದ್ರೆ ಮಧುರವಾದ ಒಂದು ಬೆಳಗ್ಗೆ 5 ಗಂಟೆ ಜಾವಕ್ಕೆ ನನಗೆ ಅದು ಇವತ್ತಿಗೂ ನನ್ನ ಕಿವಿಯಲ್ಲಿ ಅದು ಉಂಟು. ಅದು ಅದೆಲ್ಲ ನನ್ನನ್ನು ಒಂಥರ ನಂಗೆ ಗೊತ್ತಿಲ್ದಂಗೆನೆ ಬಾಲ್ಯ.
1: ನಿಮ್ಮ ಭಾವನೆಗಳನ್ನ ಕವನ ರೂಪದಲ್ಲಿ ವ್ಯಕ್ತಪಡಿಸುವುದಕ್ಕೆ ಹಳೆಯ ಅನುಭವಗಳು ಕಾರಣ? ಅದು
0: ಇಲ್ಲ, ನಾವು ಬಾಲ್ಯದಲ್ಲಿ ಏನಾಗಿರ್ತೀವೋ ಅದು ಒಂಥರ ನಿಸ್ಪೃಹವಾದ

0: ನಿಷ್ಕಲ್ಮಶ ಮನಸ್ಸಾಗಿರುತ್ತೆ. ಅದಕ್ಕೆ ಯಾವುದು ಒಳ್ಳೆದು ಯಾವುದು ಕೆಟ್ಟದ್ದು ಯಾವುದು ಏನೂ ಗೊತ್ತಿಲ್ಲ, ಎಲ್ಲದೂ ಅದಕ್ಕೆ ಚಂದವೇ. ಅದಕ್ಕೆ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದಿದ್ದು. ಆಮೇಲೆ ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ದು, ಫುಲ್ ಎಲ್ಲರ ಮನೆಯಲ್ಲೂ ಹೂಗಳು, ಆ ಹೂವು
1: ಪರಿಸರವನ್ನು ಆಸ್ವಾದಿಸಿಕೊಂಡು ಶಾಲೆಗೆ ಹೋಗ್ತಾ ಇದ್ದೆ.
0: ಆಮೇಲೆ ಎಲ್ಲ ಮರಗಳ ಡಿಸಿ ಆಫೀಸ್, ಡಿಸಿ ಬಂಗ್ಲೆ ಇತ್ತು ಶಿಶುವರದ ಹತ್ರ, ಅಲ್ಲಿ ಹುಣಸೆ ಹಣ್ಣದು ಇದು ಹುಣಸೆಕಾಯಿ ಆರಿಸ್ಲಿಕ್ಕೆ ಮಾವಿನಕಾಯಿ ಆರಿಸ್ಲಿಕ್ಕೆ ಹೋಗ್ತಿದ್ವಿ. ಅಯ್ಯೋ ಎಂತ ಇದು, ಅದೊಂಥರ ಅದ್ಭುತ ಲೋಕ ಬಿಡಿ. ನಾವು ನಮ್ಗೆ ಗೊತ್ತಿಲ್ದಂಗೆನೆ ನಾವು ಪ್ರಕೃತಿಯ ಮಕ್ಕಳಾಗ್ಬಿಟ್ಟಿದ್ವಿ ಅದರಲ್ಲಿ.
1: ಆಮೇಲೆ ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಬರೋದಿದ್ರೆ,
0: ಅಯ್ಯೋ ಅವಾಗ ತುಂಬಾ ಸರಳವಾದ ಒಂದು ಪುಸ್ತಕ ಮತ್ತೆ ಒಂದು ಸ್ಲೇಟ್ ಅಷ್ಟೇ. ಆಮೇಲೆ ಪುಸ್ತಕ ಕೈಗೆ ಸಿಕ್ಕಿದ ದಿವಸ ಅಷ್ಟು ಕತೆ ಓದ್ಬಿಡ್ತಿದ್ವಿ ನಾವು. ಅದು ಫುಲ್ ಒಳ್ಳೆ ಕತೆಗಳು, ಸಣ್ಣ ಸಣ್ಣ ಕತೆಗಳು, ಅವನ್ನೆಲ್ಲ ನಾವು ಓದ್ಬಿಟ್ಟಿದ್ವಿ. ಅಯ್ಯೋ ಇನ್ನೇನಿಲ್ವಲ್ಲ ಓದಕ್ಕೆ ಅಂತ. ಪಾಠನೂ ಅಷ್ಟೇ, ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು. ಒಳ್ಳೆ ಕನ್ನಡ ಟೀಚರ್ ಇದ್ರು ನಮಗೆ, ವಿಶಾಲಾಕ್ಷಿ ಅಂತ ಈಗಲೂ ಇದಾರವರು, ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು. ಆ ಕನ್ನಡದ ಪ್ರೀತಿ ನನಗೆ ಅಲ್ಲೇ ಆ ಪಾಠದ ಮೂಲಕನೇ. ಅವ್ರು ಏನೇ ಮಾಡಲಿ, ಮ್ಯಾಥಮೆಟಿಕ್ಸ್ ಮಾಡಿದ್ರು ಚೆನ್ನಾಗಿ ಮಾಡಿದ್ರು, ಇಂಗ್ಲೀಷ್ ಮಾಡಿದ್ರು ಅದೇನೋ ಕೆಲವು ಟೀಚರ್ಸ್ ಹಂಗಿರ್ತಾರೆ, ನಮ್ಮ ಕೊನೆಯ ತನಕ ನಮಗೆ ನೆನಪಲ್ಲಿ ಉಳ್ದು ಹೋಗ್ಬಿಡ್ತದೆ. ಟೀಚರ್ಸ್ಗೆಲ್ಲ ನಾನು ಕತೆ ಪುಸ್ತಕ ತಗೊಂಡು ಹೋಗ್ತಿದ್ದೆ ಅವ್ರ ಕಾದಂಬರಿಗಳನ್ನೆಲ್ಲ. ಒಂದ್ಸತಿ ಟೀಚರ್ ನಮ್ಮ ಶಾಂತಮಣಿ ಟೀಚರ್ ಅಂತ, ಅವ್ರು ತುಂಬಾ ಕತೆ ಪುಸ್ತಕ ಓದ್ತಿದ್ರು. ಒಂದ್ಸತಿ ಕಾದಂಬರಿ ತಗೊಂಡೋಗಿ ಕೊಟ್ಟಿದ್ದೆ, ಅದ್ರಲ್ಲಿ ಲಾಸ್ಟ್ ಪೇಜ್ ಹರಿದೋಗ್ಬಿಟ್ಟಿತ್ತು. ಅವ್ರು ಹೇಳಿದ್ರು ಲಾಸ್ಟ್ ಪೇಜ್ ಹರಿದೋಗ್ಬಿಟ್ಟಿದ್ರಲ್ಲಮ್ಮ, ಎಂಡೇ ಗೊತ್ತಾಗ್ಲಿಲ್ಲ ಅಂತ. ನಾನು ಒಂದು ಹಾಳೆಯಲ್ಲಿ ಅದನ್ನು ಕೊನೆ, ಅದೇನು ಅಂತ ನನ್ನ ಬಾಲಭಾಷೆಯಲ್ಲಿ ಬರೆದು ಇದು ಅದರ ಕೊನೆ ಅಂತ ಹೇಳಿ ತಗೊಂಡೋಗಿ ಕೊಟ್ಟಿದ್ದೆ ಅವ್ರಿಗೆ.
1: ಅಂದ್ರೆ ನೀವು ಮುಂದೆ ಒಂದು ಕಾದಂಬರಿ ಕಾರ್ತಿಯಾಗುವುದಕ್ಕೆ ಆ ಲಾಸ್ಟ್ ಪೇಜ್ ಬರೆದಿದ್ದು ಒಂದ್ ರೀತಿಯಲ್ಲಿ ಕಾರಣ ಇರಬಹುದೇನಾಗಿದ್ರೆ.
0: ಏನು ನನಗೆ ಗೊತ್ತಿಲ್ಲ ಏನ್ ಬರ್ದಿದ್ದೆ ಅಂತ ನೆನಪಿಲ್ಲ. ಅವ್ರು ಜೋರಾಗಿ ನಕ್ರು ಅಷ್ಟೇ, ಇದಕ್ಕೆ ಕೊನೆನೆ ಇಲ್ಲಲ್ಲ ಅಮ್ಮ ಅಂದಿದ್ದಕ್ಕೆ ಅವ್ರು ನಾನು ನಂದು ಕೊನೆ
1: ಮಾಡ್ಬಿಟ್ಟಿದ್ರೆ.
0: ಅವಾಗ ನಾನು ಇಷ್ಟು 6ನೇ ಕ್ಲಾಸ್ ಇರ್ಬೋದು.
1: ಆಮೇಲೆ ನಿಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸ?
0: ಹೈಸ್ಕೂಲ್ ನಾನು ನ್ಯಾಷನಲ್ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಓದಿದ್ದು. ಅವಾಗ ಶಿವಮೊಗ್ಗದಲ್ಲಿ ಅದೊಂದು ಸಮೂಹಗಳು ಇದೆ, ನ್ಯಾಷನಲ್ ಕಾಲೇಜ್ದು ಸಮೂಹ ಇದೆ. ನಾಗಪ್ಪ ಶೆಟ್ಟರು ಅದನ್ನೆಲ್ಲ ಮಾಡ್ತಿದ್ದು, ಅವರು ಗಾಂಧಿವಾದಿನೇ, ಅವರು ಸರ್ವೋದಯ ಶಾಲೆನೂ ಅದಕ್ಕೆ ಸೇರಿರೋವಂಥದ್ದು. ಅವರಲ್ಲಿ ಬರ್ತಿದ್ರು ಯಾವಾಗಲೂ ಸೈಕಲ್ ಹೊಡ್ಕೊಂಡು ಬರ್ತಿದ್ರು, ಬಿಳಿದು ಕಚ್ಚೆ ಪಂಚೆ ಹಾಕೊಂಡು ಒಂದು ಟೋಪಿ. ನಾನು ಅನ್ಕೋತೀವಿ ಓ ಗಾಂಧಿ ಅಂದ್ರೆ ಹಿಂಗೆ ಇದ್ರೇನೋ ಅಂತ. ತುಂಬಾ ದಿವಸ ನೋಡಿದ್ದೀನಿ ಅವ್ರನ್ನ. ಆಮೇಲೆ ಅವ್ರು ಗಾಂಧಿವಾದಿ ಅಂತ ಬೇರೆ ಹೇಳ್ತಿದ್ರು. ಅವ್ರದೇ ಸಮೂಹದ ಶಾಲೆಯಲ್ಲಿ ನಾನು ಓದಿದ್ದು.
1: ನೀವು ನಾಗಪ್ಪ ಶೆಟ್ಟರನ್ನ ನೋಡಿದಿರಿ, ಅದೇ ರೀತಿಯಲ್ಲಿ ನಮ್ಮ ಶಾಂತವೇರಿ ಗೋಪಾಲಗೌಡರೊಟ್ಟಿಗೂ ಕೂಡ ತಾವು
0: ಅವರು ಆ ಕಡೆ ಇದರಿಂದ ಹೋಗ್ತಾ ವಕೀಲ ಕೋರ್ಟ್ ಕಡೆ ಹೋಗ್ತಾ ಇದ್ದಿದ್ದು ಒಂದೆರಡು ಸತಿ ನೋಡಿದ್ದೀನಿ. ಆ ಬೃಂದಾವನ ಇದರಿಂದ ಹೋಗ್ತಾ ಇದ್ದಿದ್ದು ಆದ್ರೆ ಅವರು ಅಂತ ನನಗೆ ಅವಾಗ ಗೊತ್ತಾಗಿಲ್ಲ, ತುಂಬಾ ದಿವಸ ಆದ್ಮೇಲೆ ಗೊತ್ತಾಯ್ತು. ಅವ್ರ ಪಾಡಿಗೆ ಅವರಿಂಗೆ ಎತ್ತರದ ಒಂದು ನಿಲುವು, ಹಿಂಗೆ ಅಗ್ಗಲವಾದ ಮುಖ, ಈಗಲೂ ನೆನಪಿದೆ ನನಗೆ. ಆಮೇಲೆ ತುಂಬಾ ದಿವಸ ಆದ್ಮೇಲೆ ಗೊತ್ತಾಯ್ತು ಅದು ಗೋಪಾಲ್ ಗೌಡರು ಅಂತೇಳಿ.
1: ಆಮೇಲೆ ಪದವಿ ಏನಾದರೂ ಮಾಡ್ಕೊಂಡಿದ್ರ?
0: ನಾನು ಕಾಮರ್ಸ್ ಕಾಲೇಜಿಗೆ ಸೇರಿದ್ದು. ನಾನು ಆರ್ಟ್ಸ್ ಸ್ಟೂಡೆಂಟ್ ಆಗಬೇಕು ಅಂತ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ. ಅಲ್ಲಿ ಪ್ರಿನ್ಸಿಪಾಲ್ ಇದ್ದವರು ಇಷ್ಟೊಂದು ಒಳ್ಳೆ ಅಂಕ ಬಂದಿದೆ,
1: ಒಂದು ಸಾಮಾನ್ಯವಾಗಿ ಆ ಕಾಲದಲ್ಲಿ ಇದ್ದಂತವ್ರೆ ಪಾಸ್ ಕ್ಲಾಸ್ ಆರ್ಟ್ಸ್ ಸೇರ್ಕೊ, ಸೆಕೆಂಡ್ ಕ್ಲಾಸ್ ಬಂದ್ಯಾ ಕಾಮರ್ಸ್, ಫಸ್ಟ್ ಕ್ಲಾಸ್ ಬಂದ್ಯಾ ಸೈನ್ಸ್.
0: ನನಗೆ ಸುಮಾರು 72% ಏನೋ ಬಂದಿತ್ತು. ಇವರಿಗೆ ಸೈನ್ಸ್ ಕೊಡಿಸಿ ಇಲ್ಲಾಂದ್ರೆ ಕನಿಷ್ಠ ಕಾಮರ್ಸ್ ಕೊಡಿಸಿ, ಆರ್ಟ್ಸ್ ಬೇಡ ಅನ್ಬಿಟ್ಟಂತೆ. ನಮ್ಮ ತಂದೆ ಇದ್ದವರು ಮನೆಗೆ ಬಂದು, ನಿನಗೆ ಆ ಪ್ರಿನ್ಸಿಪಾಲ್ಗಿಂತ ಜಾಸ್ತಿ ಗೊತ್ತಿದ್ಯಾ, ನಿನಗೆ ಯಾಕೆ ಆರ್ಟ್ಸ್ ಅಂಥೇಳಿ ಅಲ್ಲಿ ಅದಕ್ಕೆ ಸೇರಿಸಿದ್ರು. ನಾನು ಅಲ್ಲಿ ಒಳ್ಳೆಯ ಅಂಕವನ್ನೇ ತೆಗೆದೆ. ಆದರೆ ನನಗೆ ಕಾಮರ್ಸ್ ಕಾಲೇಜಿಗೆ ನಾನು ಫಸ್ಟ್ ಬಿ ಕಾಮ್ ಓದ್ತಿರ್ಬೇಕಾದ್ರೆ ನಾನು ಕೆಲಸಕ್ಕೆ ಸೇರ್ಕೊಂಡೆ. ಯಾವುದು ಪೋಸ್ಟ್ ಆಫೀಸಲ್ಲಿ ಕಾಲ್ಫರ್ ಮಾಡಿದ್ರು, ಒಳ್ಳೆ ಅಂಕ
1: ಬಂದಿದ್ದು,
0: ಹೌದು ಅಂಕ ಬಂದ್ರೆ ಸಾಕು, ಅವಾಗ ಅಂಕ ಪಟ್ಟಿ ಹಿಂಗ ಹಾಕಿದ್ರೆ ನಿಮ್ಗೆ ಸಿಗುತ್ತೆ
1: ಪಿಯುಸಿ ಬೇಸ್ ನಲ್ಲಿ.
0: ಹೌದು, ಒಳ್ಳೆ ಅಂಕ ಬಂದಿತ್ತು. ನನಗೆ ಅನಿಸ್ತಿತ್ತು ಮನೇಲಿ ಸ್ವಲ್ಪ ಕಷ್ಟ ಇದೆ ನಮ್ಗೆ, ನಾನು ಕೆಲ್ಸಕ್ಕೆ ಸೇರ್ಕೋಬೇಕು. ಆಮೇಲೆ ಓದ್ಬೋದು, ನೈಟ್ ಕಾಲೇಜ್ ಇತ್ತು, ನೈಟ್ ಕಾಲೇಜಿಗೆ ಸೇರ್ಕೊಂಡೆ. ಆಮೇಲೆ ಇತಿಹಾಸದಲ್ಲಿ ನಾನು, ಆಮೇಲೆ ನನಗೆ ಅದು ಆಸಕ್ತಿ ಹುಟ್ಟಿ ನಾನು ಎಂ ಎ ಮಾಡಿದ್ದು ಇತಿಹಾಸದಲ್ಲಿ, ಅಂಚೆ ತೆರಪಿನ ಶಿಕ್ಷಣದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸವನ್ನು ನಾನು ಓದ್ದೆ. ಅಂದರೆ ನನಗೆ ಆ ಚಿಕ್ಕ ವಯಸ್ಸಿನಲ್ಲಿ ಏನೋ ನಮ್ಮ ತಂದೆ ಕಷ್ಟ ಇದೆ, ಒಂದು ಅದು ಬಿಡುಗಡೆ ಪಡಿಬೇಕು ಅಂತ.

0: ಒಂದಿತ್ತು, ಅದು ಅದೇ ಕಾಲಕ್ಕೆ ಓದಬೇಕು ಅಂತ ಕೂಡ ಇತ್ತು. ಅದು ನಾನು ಕೆಲಸಕ್ಕೆ ಸೇರಿದ್ ನನಗೆ ಒಳ್ಳೇದಾಯ್ತು. ಒಂಥರ ನನಗೆ ಏನ್ ಬೇಕು ಈ ಪುಸ್ತಕ ತಗೊಳ್ಳೋದಕ್ಕೆ ಅಥವಾ ಏನಾದ್ರು ಸಿನಿಮಾ ನೋಡೋದಕ್ಕೆ, ಅದಕ್ಕೆ ನನ್ನದೇ ಒಂದು ದುಡ್ಡನ್ನು ನಾನು ಖರ್ಚು ಮಾಡ್ಬೋದು ಅಂತ ಅನಿಸ್ತಿತ್ತು. ಇಲ್ಲ ಅಂದ್ರೆ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಬಟ್ ಜೀವನವನ್ನ ತುಂಬಾ ಆಳವಾಗಿ ನೋಡಿ,
1: ಶಿವಮೊಗ್ಗದಲ್ಲಿ ಸವಿತಾ ನಾಗಭೂಷಣ ಅವರ ಜೀವನವನ್ನ ಕಟ್ಕೊಂಡ್ರಿ. ಕಟ್ಕೊಂಡ ನಂತರದಲ್ಲಿ ಒಂದು ರೀತಿಯಲ್ಲಿ ಸಂಚಾರಿನೂ ಆಗ್ಬಿಟ್ರಿ. ಮದುವೆಯ ಒಂದು ಪ್ರಸಂಗವನ್ನ ನೆನಪು ಮಾಡ್ಕೋಬೇಕು ಈಗ.
0: ಅದು ನೋಡಿ, ಇದು ಆಕಾಶವಾಣಿಲೇ ಆಗಿದ್ದು. ನಾನು ನಾಗಭೂಷಣ ಅವ್ರನ್ನ ಆಕಾಶವಾಣಿಲಿ ಫಸ್ಟ್ ಪದ್ಯ ಓದ್ಲಿಕ್ಕೆ ಬಂದಿದ್ದೆ.
1: ಕವನವನ್ನ ಓದುವುದಕ್ಕೆ ಆಕಾಶವಾಣಿಗೆ ಬಂದು ಜೀವನವನ್ನ ಸಂಗಾತಿಯನ್ನು ಕೂಡ ಇಲ್ಲೇ ಹುಡ್ಕೊಂಡ್ಬಿಟ್ರಿ.
0: ಅದು ಫಸ್ಟ್ ಪ್ರೋಗ್ರಾಮ್ ಅಂತೆ, ಸಾಹಿತ್ಯ ಪ್ರೋಗ್ರಾಮ್ ಇಲ್ಲಿ. ಅವಾಗ ಇದು ರಿಲೇ ಸ್ಟೇಷನ್ ಆಗಿತ್ತು. ಎಲ್ಲ ಬೆಂಗಳೂರಿನ ಸಾಹಿತ್ಯ ಕಾರ್ಯಕ್ರಮಗಳೇ ನಡೀತಾ ಇದ್ದಿದ್ದು. ಇವರು ನಾಗಭೂಷಣ್ ಡೆಲ್ಲಿಯಿಂದ ಇಲ್ಲಿಗೆ ಟೆಕ್ಸ್ ಆಗಿ ಬಂದಿದ್ರು, ಕಾರ್ಯಕ್ರಮ ನಿರ್ವಾಹಕ. ಅದಕ್ಕೆ ಇವರು ಒಂದು ಚಂದನ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿದ್ರು. ಅದರಲ್ಲಿ ಫಸ್ಟ್ ಪದ್ಯ ಓದಿದ್ದೆ ನಾನು. ಇಲ್ಲಿ ಬಂದಿದ್ದೆ, ಕೆಲವು ಪದ್ಯಗಳನ್ನು ಕಳಿಸಿದ್ದೆ. ಅವಾಗ ಅಲ್ಲೆಲ್ಲ ಪದ್ಯಗಳು ಬಂದಿದ್ದು. ಆಕಾಶವಾಣಿಯಲ್ಲೂ ಪದ್ಯ ಓದಿಸ್ತಾರೆ ಅಂತ ಹೇಳಿದ್ರು. ಯುವವಾಣಿಗೋಸ್ಕರ ನಾನು ಕಳಿಸಿದ್ದು. ಅವರು ಅದನ್ನು ನನ್ನ ಚಂದನ ಕಾರ್ಯಕ್ರಮದಲ್ಲಿ ಪದ್ಯ ಓದಿಸಿದ್ರು. ಅವಾಗ ನನ್ನ ಅವರ ಭೇಟಿ ಆಗಿದ್ದು.
1: ಭೇಟಿಯಾಗಿ ಜೀವನ ಸಂಗಾತಿ.
0: ಹೌದು ಹೌದು, ಅವರು ಅವ್ರ ಭೇಟಿಯಾದ ಒಂದು ವರ್ಷದಲ್ಲೇ ನಾವು ಮದುವೆ ಆದ್ವಿ.
1: ಪ್ರಪೋಸ್ ಯಾರು ನೀವು ಮಾಡಿದ್ರೆ ಅವ್ರು ಮಾಡಿದ್ರು
0: ಪ್ರಪೋಸ್? ಅದು ಮೂರನೇ ಅವರು ಮಾಡಿದ್ರು. ಆದ್ರೆ ಅದು ಅವರಿಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು. ಮೂರನೇ ಅವರು ಬಿದರಳ್ಳಿ ನರಸಿಂಹಮೂರ್ತಿ ಅಂತಿದ್ದಾರೆ. ಅವ್ರು ಎಲ್ಲೋ ಇದರ ಸುಳು ಹಿಡಿದು ಅದನ್ನ ನಮ್ಮ ಇಬ್ಬರನ್ನ ಹತ್ತಿರ ತಂದ್ರು ಅಂತ ಹೇಳ್ಬೋದು.
1: ಹಾಗಾದ್ರೆ ಪ್ರಪ್ರಥಮವಾಗಿ ಕವನ ಬರ್ದಿದ್ದು ಅಂತ ಅಂದ್ಬಿಟ್ರಿ ಅಂದ್ರೆ ಆಕಾಶವಾಣಿಯಲ್ಲಿ, ಅದಕ್ಕೂ ಮೊದಲು ಬೇರೆ ಬೇರೆ ಪತ್ರಿಕೆಗಳಲ್ಲಿ
0: ಬರ್ದಿದ್ದು.
1: ತಮ್ಮ ಪ್ರಥಮ ಕವನ ಹೇಗ್ ಉಟ್ಕೊಂಡ್ತು?
0: ನಾನು ಅದು ಈಗ ಶಿವಮೊಗ್ಗದಲ್ಲಿ ಅವಾಗ ತುಂಬಾ ಪ್ರವಾಹ ಬರ್ತಾ ಇತ್ತು 80ರ ದಶಕದಲ್ಲಿ. ಈಗ್ಲೂ ಬರುತ್ತೆ. ಅವಾಗ ಇಷ್ಟು ಗೋಡೆಗಳು ಅವು ಇರಲಿಲ್ಲ. ಯಾವಾಗ್ಲೂ ನೀರ್ ಮೇಲೆ ದೊಡ್ಡ ಬ್ರಾಹ್ಮಣರ ಬೀದಿಯಲ್ಲಿ ನೀರ್ ಬರ್ತಾ ಇತ್ತು. ಎಲ್ಲ ಮುಳುಗೋಗಿದೆ ಅಂತ ಎಲ್ಲೆಲ್ಲ ಅಂತ ಹೇಳಿದ್ರು 80ರ ದಶಕದಲ್ಲಿ. ಅಲ್ಲೆಲ್ಲ ನೀರ್ ಬಂದು ನಾವು ನೀರ್ ನೋಡಕ್ ಹೋಗಿದ್ವಿ. ಮನೆ ಎಲ್ಲ ಸುಮಾರಾಗಿ ಮನೆಗಳೆಲ್ಲ ಕೆಳಗಡೆ ಇದ್ದ ಮನೆಗಳೆಲ್ಲ ಮುಳುಗೋಗಿದ್ವು. ಆವಾಗ ನಾನು ಮನೆಗೆ ಬಂದ್ಮೇಲೆ ಅದೆಲ್ಲ ನೋಡಿ ಬಂದ್ಮೇಲೆ ಅನಿಸ್ತು, ಅಯ್ಯೋ ಒಂಥರ ವಿಷಾದ ನನ್ನ ಮನಸ್ಸಿನಲ್ಲಿ ಇತ್ತು. ಅವಾಗ ಒಂದು 4 ಸಾಲಿನ ಪದ್ಯ ಅಷ್ಟೇ ನಾನು ಬರೆದಿದ್ದು. ಪ್ರವಾಹ ಜೊತೆ ಎಲ್ಲವೂ ಕೊಚ್ಕೊಂಡು ಹೋಯ್ತು ಅಂದರೆ ಅದು ಸುಳ್ಳು. ಅವರ ಕನಸುಗಳು ಇನ್ನೂ ಆ ಹಸಿ ಹಸಿ ಮಣ್ಣಲ್ಲಿ ಹಂಗೆ ಇವೆ ಅಂತ 4 ಸಾಲಿನ ಒಂದು ಪದ್ಯ ಬರೆದೆ. ಚುಟ್ಕ ಈ ಹಿಂದೆ ಕೂಡ ನಮ್ಮ ನಮ್ಮ ಕಸಿನ್ ಒಬ್ಳಿದ್ಲು, ಅವಳು ಇಂಗ್ಲಿಷ್ ಮೇಜರ್ ಓದ್ತಿದ್ಲು, ಸುಮನ ಅಂತ. ಅವಳು ಇಂಗ್ಲಿಷ್ ಪದ್ಯಗಳನ್ನೆಲ್ಲ ನಂಗೆ ಓದಿ ಹೇಳ್ತಾ ಇದ್ಲು. ಅಂದ್ರೆ ಅವಳು ಮನನ ಮಾಡ್ಕೊಳ್ಳಿಕ್ಕೆ ನನಗೆ ಆ ಪದ್ಯಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು. ಹಂಗಾಗಿ ಪದ್ಯ ಅನ್ನೋದು ಒಂದು ಸ್ಥೂಲವಾದ ಒಂದು ಕಲ್ಪನೆ ನನಗಿತ್ತು. ಅದೇ ಹೊತ್ತಿಗೆ ನಾನು ಶಾಲಾ ಮ್ಯಾಗಝಿನ್ ಅಲ್ಲಿ ಒಂದು ಪದ್ಯ ಬರೆದಿದ್ದೆ. ಪಿ ಯು ಸಿ ಇದ್ದಾಗ ನಮಗೆ ಕಾಲೇಜಿನ ಮ್ಯಾಗಝಿನ್ ಮಾಡ್ತಾರೆ. ಅವಾಗ ಇಂಗ್ಲಿಷ್ ಮೇಷ್ಟ್ರು ಬಂದು ಒಂದು ಎಲ್ಲರೂ ನೀವು ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು ನಮ್ಮ ಮ್ಯಾಗಝಿನಿಗೆ ಅಂತ ಹೇಳಿದ್ರು. ನಾನು ಸಂಸ್ಕೃತ ಮತ್ತು ಇಂಗ್ಲೀಷು ತಗೊಂಡಿದ್ದು, ಹಿಂದಿ ಕನ್ನಡ ಸ್ಟೂಡೆಂಟ್ ಆಗಿರಲಿಲ್ಲ. ಹಾಗಾಗಿ ಕನ್ನಡ ಮೇಷ್ಟ್ರು ಏನು ಹೇಳಿರಲಿಲ್ಲ, ಹೇಳಿದರೆ ಕನ್ನಡದಲ್ಲೇ ಬರ್ಕೊಡ್ತಿದ್ನೇನು. ಇಲ್ಲಿ ಇಂಗ್ಲಿಷ್ ಮೇಷ್ಟ್ರು ಬಂದು ಏನಾದರೂ ಒಂದು ಬರ್ಕೊಡಿ ಅಂದಾಗ ನಾನು ಒಂದು ಇಂಗ್ಲೀಷ್ನಲ್ಲಿ ಒಂದು ಪದ್ಯ ಬರೆದುಕೊಟ್ಟೆ. ಅದಕ್ಕೆ ಬಹುಶಃ ಕಾರಣ ನನ್ನ ಅಕ್ಕ ಇಂಗ್ಲೀಷಲ್ಲಿ ಪದ್ಯ ಅಂದ್ರೆ
1: ಇಂಗ್ಲೀಷಲ್ಲಿ
0: ಅದು ಹಂಗಿರ್ಬೇಕು ಅನ್ಕೊಂಡು ಏನೋ ಒಂದು 20 ಸಾಲಿನ ಒಂದು ಪದ್ಯ ಬರ್ದೆ. ಮೈ ವಿಂಡೋ ಕಂಪ್ಯಾನಿಯನ್ ಅಂತ, ಐ ಪೀಪ್ ಇಟ್ ಥ್ರೂ ದಿ ವಿಂಡೋ ಅಟ್ ಸ್ಕೈ ಸರ್ಚಿಂಗ್ ದೇರ್ ವಿತ್ ಮೈ ಐ, ಐ ಸಾ ಸ್ಟಾರ್ಸ್ ಆನ್ ಹೈ ದೇ ಸೀಮ್ ಟು ಮೀ ಸೋ ನೈ ಅಂತ ಹಿಂಗೆ ಏನೋ ಒಂದು ಬರೆದು ಕೊಟ್ಟೆ. ಅದರಲ್ಲಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ತುಂಬಾ ಇತ್ತು. ನಮ್ಮ ಹೆಸರು ಜೋಸೆಫ್ ಅಂತ, ಅವರು ಅದನ್ನ ಚೆನ್ನಾಗಿ ಪರಿಷ್ಕಾರ ಮಾಡಿ ಅದನ್ನ ಹಾಕಿದ್ರು. ಅದೊಂದು ಅದ್ಭುತವಾದ ಪದ್ಯ, ನನಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ತುಂಬಾ ಚೆನ್ನಾಗಿದೆ ಅಂತ ಕೂಡ ಅವರು ಹೇಳಿದ್ರು.
1: ಒಂದು ಅರ್ಥದಲ್ಲಿ ತಮ್ಮ ಒಂದು ಕವನ ಆರಂಭ ಆಗಿತ್ತು ಇಂಗ್ಲಿಷ್ನಿಂದ.
0: ತುಂಬಾ ಒಂಥರ ನನಗೆ ಸಂಕಟ ಆಗುತ್ತೆ ಅದನ್ನು, ಅದು ಯಾಕೆ ಬರ್ದೆ ಅಂತ. ಆದ್ರೆ ಚಂದ್ರನ ಬಗ್ಗೆ ನಾನು ಆಮೇಲೆ ತುಂಬಾ ಪದ್ಯ ಬರೆದಿದ್ದೀನಿ. ಅದು ನನ್ನ ಚಂದ್ರ ನನಗೆ ಬಾಲ್ಯದಿಂದನೂ ತುಂಬಾ ಒಂದು ಆಕರ್ಷಣೆ. ಯಾವಾಗ್ಲೂ ಹೇಳ್ತಿದ್ದೆ ನಮ್ಮ ತಾಯಿ, ನೋಡಿ ನಾನು ಎಲ್ಲಿ ಹೋದ್ರು ಚಂದ್ರ ಹಿಂದೆ ಬರ್ತಾನೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಿದ್ದೆ. ಅದು ನಾವು ಸಣ್ಣದಲ್ಲಿ ಚೆನ್ನಾಗಿ ನನಗೆ ಅಯ್ಯೋ ಬರೀ ಒಂದೇ ಚಂದ್ರ ಇದೆ, ಒಂದು ಹತ್ತು ಚಂದ್ರ ಇದ್ರೆ ಇರುತ್ತೆ ಎಷ್ಟು ಚೆನ್ನಾಗಿರುತ್ತಲ್ವಾ ನಮ್ಮಜ್ಜಿಗೆ ಹೇಳ್ತಿದ್ದೆ. ಈ ತರ ಪರಿಸ್ಥಿತಿ ಅದೇ ಏನೋ ಮನಸ್ಸಲ್ಲಿ ಪ್ರತಿಮೆ ಉಳಿದಿದೆ. ಮೇಷ್ ಹೇಳಿದ್ದಕ್ಕೂ ನಮ್ಮಕ್ಕ ಹಂಗೆ ಓದಿದ್ದಕ್ಕೂ ಏನೋ ಮಾಡಿ ಬರ್ದೆ. ಆದ್ರೆ ಆಮೇಲಿಂದ ನಾನು ಅಟೆಂಪ್ಟ್ ಮಾಡಲಿಲ್ಲ, ಯಾಕಂದ್ರೆ ನನಗೆ ಇಂಗ್ಲೀಷು ಅಂತ ನಾನು ಒಳ್ಳೆಯ ವಿದ್ಯಾರ್ಥಿನೇ ಅಲ್ಲ. ಇಂಗ್ಲೀಷಲ್ಲಿ ನನ್ನ ಭಾಷೆ ಕನ್ನಡನೇ. ಕೊಂಕಣಿ ಕೂಡ ನಾವು ಮನೇಲಷ್ಟೇ ಅಜ್ಜಿ ಹತ್ರ ಅಮ್ಮನ ಹತ್ರ ಅಪ್ಪನ ಹತ್ರ ಅಷ್ಟೇ ಮಾತಾಡೋದು, ಯಾಕಂದ್ರೆ ನಮ್ಮ ಅಜ್ಜಿ ಹೇಳ್ತಿದ್ರು ಅದು ನಮ್ಗೆ ದೇವ್ರು ಕೊಟ್ಟ ಭಾಷೆ, ನಾವು ಅದನ್ನು ಬಿಡಬಾರ್ದು ಅಂತನ್ನೋರು. ಅದು ಮನಸ್ಸಲ್ಲಿತ್ತು, ಹಂಗಾಗಿ ಮನೆಯಲ್ಲಿ ಅವ್ರ ಹತ್ರ ನಾನು ಅದನ್ನು ಮಾತಾಡ್ತೀನಿ. ಹೊರಗೆ ಮಾತ್ರ, ಹೊರಗೆ ಬಂದ ತಕ್ಷಣ ಎಲ್ಲ ಕನ್ನಡ. ಹಂಗೆ ಎರಡೆರಡು ಭಾಷೆ ನನಗೆ ಬಲ ಬಂದಿದೆ ಅಂತ ನನಗೆ ಹೇಳು. ಯಾಕಂದ್ರೆ ಕೊಂಕಣಿಯಲ್ಲಿ ಒಂದು ಪ್ರಪಂಚ ಇದೆ, ಒಂದು ಭಾಷಾ ಪ್ರಪಂಚದಲ್ಲಿ ಎಲ್ಲ ಇರುತ್ತೆ, ಅದರ ನುಡಿಗಟ್ಟುಗಳು, ಗಾದೆಗಳು.
1: ನೇಟಿವಿಟಿ ಬಹಳ ಕೊಂಕಣಿಯಲ್ಲಿ ನಾವು ಸಾಮಾನ್ಯವಾಗಿ,
0: ಹಾಗಾಗಿ ಅದು ಒಂಥರ ಇರುತ್ತೆ. ಅದನ್ನ ಅದು ಹೇಗೋ ಬರುತ್ತೆ, ಅದು ಇದಕ್ಕೆ ತಾನೇ ತಾನಾಗಿ ಅದು ಬರುತ್ತೆ. ಯಾಕಂದ್ರೆ ನಾವು ಆಲೋಚನೆ ಮಾಡೋದು ಕೊನೆಗೂ ನಮ್ಮ ಭಾಷೆಯಲ್ಲ ಅಲ್ಲ.
1: ಕೊಂಕಣಿಯಲ್ಲಿ ಏನೋ ಬರದೇ ಇಲ್ಲ ಅಂತ ಅನ್ಸುತ್ತೆ.
0: ಇಲ್ಲ, ನಾನು ಒಂದೆರಡು ಅಟೆಂಪ್ಟ್ ಮಾಡಿದೆ, ಕನ್ನಡ ಪದ್ಯಗಳನ್ನೇ ಕೊಂಕಣಿಯಲ್ಲಿ ಬರ್ದೆ. ಆಮೇಲೆ ಇದೇ ಚೆನ್ನಾಗಿದೆ ಅಂತ ಅನಿಸ್ತು, ಯಾಕಂದ್ರೆ ಇದಕ್ಕೆ ಪದ ಸಂಪತ್ತು ತುಂಬಾ ಇದೆ. ಅದು ಭಾರಿ ಲಿಮಿಟೇಷನ್ ಅಂತ ನನಗೆ ಅನಿಸ್ತು. ಇಷ್ಟು ಸುಂದರವಾದ ಭಾಷೆ ಇರ್ಬೇಕಾದ್ರೆ, ಮತ್ತೆ ನನಗೆ ನಾನು ಆಡುಭಾಷೆಯಲ್ಲೇ ಬರೆಯೋದು, ಯಾಕಂದ್ರೆ ಅದು ನಾನು ಕನ್ನಡ ಇದು ಹಳಗನ್ನಡ ಎಲ್ಲ ಓದಿಲ್ಲ ನಾನು. ನಾನು ಆಮೇಲೆ ನಾನು ವಚನಕಾರನ್ನು ಓದಿದಾಗ ನನಗೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ಭಾಷೆ, ಈ ಭಾಷೆ ಇಷ್ಟು ಚೆನ್ನಾಗಿದೆ. ಈ ಅಷ್ಟು ಸರಳವಾಗಿತ್ತಲ್ಲ ವಚನಕಾರ ಭಾಷೆ, ಅದು ಇವತ್ತಿನ ನಮ್ಮ ಭಾಷೆ ಇದ್ದಂಗೆ.
1: ಜನರಿಗೆ
0: ಹಳೆಯ ಕನ್ನಡ ಚಿತ್ರಗೀತೆಗಳು, ಹಿಂದಿ ಚಿತ್ರಗೀತೆಗಳು, ದಾಸರ ಪದಗಳು, ಪುರಂದರ ದಾಸರ ಪದಗಳು ತುಂಬಾ ಕಿವಿಗೆ ಬೀಳ್ತಿದ್ವು ಅವಾಗೆಲ್ಲ.
1: ಸವಿತಾ ನಾಗಭೂಷಣ್ ಅವರೇ, ತಾವು ತಮ್ಮ ಬಾಲ್ಯದ ಜೀವನವನ್ನ ನಮ್ಮೊಟ್ಟಿಗೆ ಹಂಚ್ಕೋತಾ ಇದ್ರಿ. ತಮ್ಮ ಒಂದು ಭಾಷೆಯ ಬೆಳವಣಿಗೆ ಕನ್ನಡದ ಮುಖಾಂತರ ಹೇಗಾಯ್ತು ಅನ್ನೋ ಅನುಭವಗಳನ್ನ ಕಟ್ಕೊಡ್ತಾ ಇದ್ರಿ. ನಮಸ್ಕಾರ.
2: ಕಾದಂಬರಿಗಾರ್ತಿ ಕವಯತ್ರಿ ಸವಿತಾ ನಾಗಭೂಷಣ್ ಅವರ ಬಾಲ್ಯದ ಅನುಭವ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಎಸ್ಆರ್ ಭಟ್.

ಹೇಳಿದ್ರೆ ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು. ಗುರುವಾರದ ವಿಶೇಷತೆ, ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ನಾವು ಕೇಳುವ ಒಗಟಿನ ಪ್ರಶ್ನೆಗೆ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527260 ತಾವು ಸಂದೇಶವನ್ನು ಕಳಿಸುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ. ಸಮಯ 9:16.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ರಾಮಾಯಣ ದರ್ಶನಂ ಅಯೋಧ್ಯಾ ಸಂಪುಟದಲ್ಲಿನ ಕವಿಕೃತ ದರ್ಶನಂ ಭಾಗದ ವಾಚನ ಮಾಡುತ್ತಾರೆ ಮತ್ತೂರು ಸನತ್ ಕುಮಾರ್, ವ್ಯಾಖ್ಯಾನಕಾರರು ಹೆಚ್.ಆರ್. ವಾಸುದೇವ್. 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಆಯತೋಳುವಿನ ಜಿಎನ್ ಚಂದ್ರಪ್ಪ ಮತ್ತು ಸಂಗಡಿಗರಿಂದ ತತ್ವಪದವನ್ನು ಆಲಿಸುವಿರಿ. ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ.

ಸಂಜೆ ಪ್ರಸಾರದಲ್ಲಿ 6:21 ಕಿಸಾನ್ ವಾಣಿ ಕಾರ್ಯಕ್ರಮ. ICR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ಭೂಮಿ ಉಳಿಸಿ 2026 ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳುವಿರಿ. ನಂತರ ಪರಿಸರ ಗೀತೆಯ ಪ್ರಸಾರವಾಗಲಿದೆ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಕನ್ನಡ ಚಿತ್ರಗೀತೆಗಳು, 9:30 ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ್, ಬಾನುಲಿಗೆ ಅಳವಡಿಕೆ HS ಪಾರ್ವತಿ. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿನೆನಪು ಕಾರ್ಯಕ್ರಮ ಮೂಡಿಬರಲಿದೆ.

ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಸಂಬಂಧ ಮತ್ತು ಪೊನ್ನಂಪೇಟೆ ಬಾಳೆಎಲೆಯ ಕಾವೇರಿ ಕಲಾ ಸಮಿತಿ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುವರೆ. ನಿರ್ವಹಣೆ ಪಿಎಂ ಜಗದೀಶ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಶಂಕರ್ ತಮ್ಮಾಪುರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್.

ಕೇಳಿದರೆ ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 9:28 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಭ ಸುಪ್ರಭಾತ, ಗುಡ್ ಮಾರ್ನಿಂಗ್. ಸ್ನೇಹಿತರೆ, ಹಾಡುಗಳನ್ನು ಕೇಳಿಸೋ ಜವಾಬ್ದಾರಿ ನಮ್ದು, ಹಾಗೆ ಮಾಹಿತಿ ಕೊಡುವ ಜವಾಬ್ದಾರಿ ನಮ್ದೇ ಅಲ್ವೇ? ಖಂಡಿತ ಒಳ್ಳೊಳ್ಳೆ ಮಾಹಿತಿಗಳು, ಅಂದರೆ ಈ ದಿನ ಜನಿಸಿದ ಮತ್ತು ಈ ದಿನದ ವಿಶೇಷತೆಯನ್ನು ಜನಿಸಿದ ಮತ್ತು ಈ ದಿನದ ವಿಶೇಷತೆಯನ್ನು ಕುರಿತು ಒಂದಷ್ಟು ಮಾಹಿತಿ ನಿಮ್ಮೊಡನೆ ಹಂಚಿಕೊಳ್ಳುವ ಪ್ರಯತ್ನ. ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಚಲನಚಿತ್ರ ನಿರ್ದೇಶಕರಲ್ಲಿ ಮತ್ತು ನಿರ್ಮಾಪಕರಲ್ಲಿ ಚಿತ್ರಕಥೆಗಾರರಲ್ಲಿ ಪ್ರಸಿದ್ಧಿಯನ್ನು ಪಡೆದ ಕೆ ಬಾಲಚಂದ್ರ ಅವರ ಜನ್ಮದಿನವಾಗಿದೆ. ಇವರು ನಮ್ಮ ದಕ್ಷಿಣ ಭಾರತದ ಅತ್ಯಂತ ಪ್ರಭಾವಶಾಲಿ ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿದ್ದಾರೆ. ತಮಿಳು ಚಿತ್ರರಂಗದಲ್ಲಿ ಇವರನ್ನ ಗೌರವದಿಂದ ಈ ಕರ್ನರ್ ಸಿಂಗರ್ ಅಂತ ಹೇಳಿ ಇವರನ್ನ ಕರೆಯಲಾಗ್ತಿತ್ತು. ಇವರು ತಮ್ಮದೇ ಆದ ವಿಶಿಷ್ಟವಾದ ನಿರ್ದೇಶನ ಛಾಪನ್ನು ಮೂಡಿಸ್ಕೊಂಡಂಥವ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜುಲೈ 9, 1930 ಇವರು ತಮಿಳುನಾಡಿನಲ್ಲಿ ಜನಿಸ್ತಾರೆ. ಇವರು ಸಾಂಪ್ರದಾಯಿಕ ಚೌಕಟ್ಟು ಮೀರಿ ಸಂಕೀರ್ಣ ಮಾನವ ಸಂಬಂಧಗಳು ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಧೈರ್ಯಶಾಲಿ ಚಿತ್ರಗಳನ್ನು ನಿರ್ಮಿಸ್ತಾರೆ. ಮಹಿಳಾ ಪ್ರಧಾನ ಪಾತ್ರಗಳು, ಪ್ರತಿಭೆಯ ಅನ್ವೇಷಣೆ, ಹೀಗೆ ಹಲವಾರು ಒಂದು ಹೊಸ ಸ್ಥಾನಗಳಲ್ಲಿ ಇವರು

ಚಲನಚಿತ್ರ ನಿರ್ದೇಶನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವರ ಗರಡಿಯಲ್ಲಿ ಪಳಗಿದ ಸೂಪರ್ ಸ್ಟಾರ್ಗಳೆಂದರೆ ರಜನಿಕಾಂತ್, ಕಮಲಹಾಸನ್, ಪ್ರಕಾಶ್ ರಾಜ್ ಮತ್ತು ವಿವೇಕ್ ರಂತಹ ಅನೇಕ ಕಲಾವಿದರು ಇವರ ಗರಡಿಯಲ್ಲಿ ಪಳಗಿದಂಥವರಾಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಬಾಲಚಂದ್ರ ಅವರು ನಮ್ಮ ಕನ್ನಡದಲ್ಲೂ ಸಹ ಸುಮಾರು 4 ಚಿತ್ರಗಳನ್ನು ಇವರು ನಿರ್ದೇಶಿಸಿದ್ದಾರೆ. ಬೆಂಕಿಲಿ ಅರಳಿದ ಹೂವು, 2 ರೇಖೆಗಳು, ಮನದ ಮಿಡಿತ, ಸುಂದರ ಸ್ವಪ್ನಗಳು. ಇವರ ಸಾಧನೆಗೆ ಸಂದ ಪ್ರಶಸ್ತಿ ಅಂತಂದರೆ ಪದ್ಮಶ್ರೀ ಪ್ರಶಸ್ತಿ, ಹಲವಾರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಹಾಗೆಯೇ ಸಿನಿಮಾ ರಂಗದಲ್ಲಿ ನೀಡುವ ಅತ್ಯಂತ ಹೆಮ್ಮೆಯ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೆ ಎನ್ ಬಾಲಚಂದ್ರ ಅವರಿಗೆ ಲಭಿಸಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಅವರ ಹುಟ್ಟುಹಬ್ಬದ ಸವಿನೆನಪನ್ನು ಸ್ಮರಣೆ ಮಾಡ್ತಾ ಬನ್ನಿ ಈಗ ಒಂದು ಇಂಪಾದ ಹಾಡನ್ನು ಕೇಳೋಣ. ಈ ಮಹನೀಯರು 23 ಡಿಸೆಂಬರ್ 2014 ಈ ಲೋಕದ ಯಾತ್ರೆಯನ್ನು ಮುಗಿಸಿ ಭಗವಂತನಲ್ಲಿ ಲೀನರಾಗ್ತಾರೆ. ಬನ್ನಿ ಈಗ ಒಂದು ಕನ್ನಡದ ಗೀತೆಯನ್ನು ಕೇಳ್ಕೊಂಡು ಬಿಡೋಣ. ಚಿತ್ರ ಹುಲಿ ಹಾಲಿನ ಮೇವು, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಇಂಪಾದ ಹಾಡನ್ನು ಕೇಳ್ಕೊಂಡು ಬಂದಿವಿ ಅಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ, ಚಿನ್ನದ ಮಲ್ಲಿಗೆ ಹೂವೆ ಎನ್ನುವಂಥದ್ದು. ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮಿನಿಮಮ್ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಸ್ಟುಡಿಯೋ ಸಮಯ 9:42. ಸ್ನೇಹಿತರೆ, ಇವತ್ತು ಒಂದು ಪೂರ್ವ ಪ್ರಸಿದ್ಧ ಬಾಲಿವುಡ್ನ ನಟನ ಜನ್ಮದಿನವಾಗಿದೆ. ಯಾರಿರ್ಬೋದು, ಒಂದು ಅದ್ಭುತವಾದ ಸಿನಿಮಾದಲ್ಲಿ ಇವರು ನಟನೆ ಮಾಡಿದ್ರು ಕಣ್ರಿ. ಈ ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಶೂಟಿಂಗ್ ಆಗಿತ್ತು. ಯಾರು ಅಂದರೆ ಸಂಜೀವ್ ಕುಮಾರ್. ಇವರು ಪೂರ್ಣ ಹೆಸರು ಹರಿಹರ ಜೀತ್ಲಾಲ್ ಜರಿವಾಲ ಅಂತ ಹೇಳಿ ಇವರ ಪೂರ್ಣ ಹೆಸರು. ಇವರು ಜುಲೈ 9, 1938 ಗುಜರಾತ್ನ ಸೂರತ್ನಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ಈಗಾಗಲೇ ಹೇಳಿದೆ, ಹರಿಬಾಯಿ ಅಥವಾ ಹರಿಹರ ಅಂತ ಹೇಳಿ. ಇವರು ರಂಗಭೂಮಿ ಮೂಲಕ ಸಿನಿಮಾ ರಂಗಕ್ಕೆ ಬರ್ತಾರೆ ಬಾಲಿವುಡ್ಗೆ. 1960 ಹಮ್ ಹಿಂದೂಸ್ತಾನಿ ಚಿತ್ರದ ಸಣ್ಣ ಪಾತ್ರದ ಮೂಲಕ ಇವರು ಬಾಲಿವುಡ್ಗೆ ಪ್ರಯಾಣ ಮಾಡ್ತಾರೆ. ಇವರು ಪ್ರಸಿದ್ಧ ಚಿತ್ರಗಳು ನಟನೆ ಮಾಡಿದ್ದು ಅಂತಂದರೆ ವೃತ್ತಿ ಜೀವನದ ಅತ್ಯಂತ ಐತಿಹಾಸಿಕ, ಈಗ ನಾನಾಗಲೇ ಹೇಳಿದೆ ಆ ಸಿನಿಮಾ ನೀವು ಗೆಸ್ ಮಾಡಿರ್ತೀರಾ ಅಂತ, ಶೋಲೆ. 1975 ತೆರೆ ಕಂಡಂತಹ ಚಿತ್ರ. ಇದರಲ್ಲಿ ಠಾಕೂರ್ ಬಲದೇವ್ ಸಿಂಗ್ ಪಾತ್ರವನ್ನು ಇವರು ಮಾಡಿರ್ತಾರೆ. ಖಿಲೋನಿ ಹಾಗೇನೆ ಅಂಧಿ ಅಂಗೂರ್ ದ್ವಿಪಾತ್ರದಲ್ಲಿ, ಹಾಗೇನೆ ಕೋಶಿಶ್ ಮತ್ತು ಪ್ರತಿಪತ್ನಿ ಔರ್ ಓ ಮುಂತಾದ ಚಿತ್ರಗಳಲ್ಲಿ ಇವರು ನಟನೆ ಮಾಡಿದ್ದಾರೆ. ಇವರು ಬಹುಮುಖ ಪ್ರತಿಭೆಯಾಗಿದ್ದರು. ಇವರ ಸಾಧನೆಗೆ ತಂದಂತಹ ಪ್ರಶಸ್ತಿಗಳು ಅಂದರೆ ಅತ್ಯುತ್ತಮ ನಟನೆಗಾಗಿ 2 ಇವರಿಗೆ ಅತ್ಯುತ್ತಮ ನಟ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಂದಿದೆ. ಅದರಲ್ಲೂ ಕೋಶಿಶ್ ಮತ್ತು ದಸ್ತಕ್ ಎಂಬ ಚಿತ್ರಗಳಿಗೆ ಹಲವು ಫಿಲಂಫೇರ್ ಪ್ರಶಸ್ತಿಗಳು ಇವರ ಒಂದು ಸಾಧನೆಗೆ ಸಂದಿದೆ ಅಂತಲೇ ಹೇಳ್ಬೋದು. ಇಂಥ ಮಹನೀಯರು 1985 ನವೆಂಬರ್ 6 ಈ ಲೋಕವನ್ನು ಬಿಟ್ಟು ಭಗವಂತನಲ್ಲಿ ಐಕ್ಯರಾಗ್ತಾರೆ. ಇದಾಗಿತ್ತು ಸಂಜೀವ್ ಕುಮಾರ್ ಅವರ ಒಂದು ಪುಟ್ಟದಾದ ಪರಿಚಯ, ಅವರ ಹುಟ್ಟುಹಬ್ಬದ ಸವಿನೆನಪನ್ನ ನೆನಪು ಮಾಡಿಕೊಳ್ತಾ. ಸ್ನೇಹಿತರೆ, ಬನ್ನಿ ಈಗ ಶೋಲೆ ಚಿತ್ರದ ಈ ಹಾಡನ್ನು ಕೇಳ್ಕೊಂಡು ಬರೋಣ. ಯಾವ್ದಿರ್ಬೋದು ಹೇಳಿ ನೋಡೋಣ. ಈ ಹಾಡಿಗೆ ದನಿ ನೀಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಮನ್ನಾಡೆ. ಏದು ಸುತ್ತಿ, ಎಷ್ಟು ಚೆನ್ನಾಗಿದೆ ಅಲ್ಲ ಹಾಡು, ಅಮ್ಮ ಹೀ ತೋಡೆಂಗೆ ಅಲ್ವಾ. ಬನ್ನಿ ಆ ಹಾಡನ್ನು ಕೇಳ್ಕೊಂಡು ಬರೋಣ.

ಸಮಯ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಸ್ಟುಡಿಯೋ. ಸಮಯ 9:53. ಸ್ನೇಹಿತರೆ, ಸಾಗಿ ಲಕ್ಷ್ಮೀ ವೆಂಕಟಪತಿ ರಾಜು ಪ್ರಸಿದ್ಧ ಕ್ರಿಕೆಟ್ ಆಟಗಾರರು. ಇವರು ಜುಲೈ 9, 1969 ಜನಿಸ್ತಾರೆ. ಮಾಜಿ ಆಟಗಾರರೀಗ ಇವರು ಮೊದಲ ಚೊಚ್ಚಲ ಆಟವನ್ನು 1989-90 ದೇಶೀಯ ಕ್ರಿಕೆಟ್ ಋತುವಿನಲ್ಲಿ 32 ವಿಕೆಟ್ ಪಡೆದ ನಂತರ ಇವರಿಗೆ ಭಾರತ ತಂಡದಲ್ಲಿ ಸ್ಥಾನ ಸಿಕ್ಕಿತು. ನ್ಯೂಜಿಲೆಂಡ್ ಪ್ರವಾಸದ ವೇಳೆ ಇವರು ಟೆಸ್ಟ್ ಮತ್ತು ಏಕದಿನ ಪಂದ್ಯಗಳಿಗೆ ಪಾದಾರ್ಪಣೆ ಮಾಡ್ತಾರೆ. ಇವರು ಮೊದಲ ಟೆಸ್ಟ್ ಇನ್ನಿಂಗ್ಸ್ನಲ್ಲಿ ನೈಟ್ ವಾಚ್ಮನ್ ಆಗಿ ಕಣಕ್ಕಿಳಿದು ಇವರು ಒಂದು ತುದಿಯಲ್ಲಿ 6 ವಿಕೆಟ್ಗಳನ್ನು ಉರುಳಿಸ್ತಾರೆ. ಧೃತಿಗೆಡದೆ 2 ಗಂಟೆಗಳು ಹೆಚ್ಚು ಕಾಲ ಬ್ಯಾಟಿಂಗ್ ಮಾಡಿದ 31 ರನ್ಗಳನ್ನು ಗಳಿಸ್ತಾರೆ. ಇವರು ಏಷ್ಯಾ ಕಪ್ ವಿಜಯವನ್ನು ಸಾಧಿಸ್ತಾರೆ 1990-91. ಹಾಗೆಯೇ ಅತ್ಯುತ್ತಮ ಪ್ರದರ್ಶನ ನೀಡಿದ್ದು 1994 ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ 3 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಇವರು ಒಟ್ಟು 20 ವಿಕೆಟ್ ಕಬಳಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡಿತಾರೆ. ಇವರ ಕೊನೆಯ ಪಂದ್ಯ 2001 ಆಸ್ಟ್ರೇಲಿಯಾ ವಿರುದ್ಧ ಕೋಲ್ಕತ್ತಾದಲ್ಲಿ ಇಡನ್ ಗಾರ್ಡನ್ಸ್ನಲ್ಲಿ ನಡೆದ ಐತಿಹಾಸಿಕ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಪರ ಕೊನೆಯ ಬಾರಿಗೆ ಇವರು ಆಡ್ತಾರೆ. 2004 ಪ್ರಥಮ ದರ್ಜೆಗೆ ಕ್ರಿಕೆಟ್ ನಿವೃತ್ತಿಯನ್ನು ಘೋಷಿಸ್ತಾರೆ. ಇವರ ಒಂದು ಸಾಧನೆಗಾಗಿ ರಾಷ್ಟ್ರೀಯ ಆಯ್ಕೆಗಾರರಾಗಿ ಕೆಲಸ ಮಾಡಿದ್ದಾರೆ, ಆಡಳಿತ ತರಬೇತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಕಾಮೆಂಟ್ರಿಯಾಗಿ ಅಂದರೆ ಕ್ರಿಕೆಟ್ ತೆಲುಗು ಮತ್ತು ಇಂಗ್ಲಿಷ್ನಲ್ಲಿ ಇವರು ಕಾಮೆಂಟ್ರನ್ನ ವೀಕ್ಷಕ ವಿವರಣೆಯನ್ನು ಹೇಳುವಂತರಾಗಿದ್ದಾರೆ. ಇದಾಗಿತ್ತು ವೆಂಕಟಪತಿ ರಾಜು ಅವರ ಒಂದು ಪುಟ್ಟದಾದ ಪರಿಚಯ. ಬನ್ನಿ ಈಗ ಒಂದು ಕನ್ನಡದ ಗೀತೆಯನ್ನು ಕೇಳಿಕೊಂಡ್ರೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮಿನಿಮಮ್ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು. ಸ್ನೇಹಿತರೆ, ಇವತ್ತು ಗುರುದತ್ ಪಡುಕೋಣೆಯವರ ಜನ್ಮದಿನವಾಗಿದೆ. ಇವರು ಹಿಂದಿ ಚಿತ್ರರಂಗದ ದೃಶ್ಯ ಕಾವ್ಯದ ನಿರ್ದೇಶಕರಾಗಿದ್ದಾರೆ. ಇವರು ಜುಲೈ 9, 1925 ಬೆಂಗಳೂರಿನಲ್ಲಿ ಜನಿಸ್ತಾರೆ. ಬಾಲಿವುಡ್ನ ಸ್ವರ್ಣಯುಗದ ಪ್ರಮುಖ ಸೃಷ್ಟಿಕರ್ತರಾದ ಇವರು ಬೆಳಕು ಮತ್ತು ನೆರಳಿನ ಅದ್ಭುತ ಸಂಯೋಜನೆ ಮತ್ತು ಭಾವನಾತ್ಮಕತೆಗಳಿಗೆ ಹೆಸರಾಗಿದ್ದಂಥವರು. ಇವರು ಪ್ರಮುಖ ಚಿತ್ರಗಳಂದರೆ ಪ್ಯಾಸ್, ಕಾಗಜ್ ಕಾ ಫೂಲ್, ಅದಕ್ಕೆ ಚೌಧ್ವಿ ಕಾ ಚಾಂದ್ ಮತ್ತು ಸಾಹೇಬ್ ಬಿಬಿ ಔರ್ ಗುಲಾಂ. ಪ್ಯಾಸ್ ಚಿತ್ರವು ಟೈಮ್ಸ್ ನಿಯತಕಾಲಿಕೆಯಲ್ಲಿ ಜಗತ್ತಿನ 100 ಶ್ರೇಷ್ಠ ಚಿತ್ರಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಇವರ ಒಂದು ಸಾಧನೆ ಅಪರಿಮಿತವಾದ. ಈಗ ಕನ್ನಡದಲ್ಲಿ ಇವರು ಶಿವರಾಜ್ ಕುಮಾರ್ ಅಭಿನಯದ ಆನಂದ್ ಚಿತ್ರದ ಮೂಲಕ ನಟನೆಗಾಗಿ ಪಾದಾರ್ಪಣೆ.

ಅರ್ಪಣೆ ಮಾಡ್ತಾರೆ. ಕ್ಷಮಿಸಿ, ಜಿ ಗುರುದತ್ ಅವರು. ಇವರು ಏನು ಗುರುದತ್ ಪಡ್ಕೋಣಿ ಅವರು, ಬಾಲಿವುಡ್ನಲ್ಲಿ ಅನೇಕ ಒಂದು ಚಿತ್ರಗಳನ್ನು ನಿರ್ಮಿಸಿ ಸುಮಾರು ಶ್ರೇಷ್ಠ 100 ಹೆಚ್ಚು ಚಿತ್ರಗಳ ಪಟ್ಟಿಯನ್ನೇ ನಾವು ಮಾಡಬಹುದಾಗಿದೆ. ಎಲ್ಲ ಹಿನ್ನೆಲೆ ಒಳಗೆ ಇವರ ಒಂದು ಸಾಧನೆ ಅಪರಿಮಿತಕ್ಕೆ ರಾಷ್ಟ್ರೀಯ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಈ ಮಹನೀಯರು ಅಕ್ಟೋಬರ್ 10, 1964 ನಿಧನರಾಗ್ತಾರೆ. ಗುರುದತ್ ಪಡುಕೋಣಿಯವರು. ಬನ್ನಿ ಸ್ನೇಹಿತರೆ, ಈಗ ಅವರು ನಿರ್ದೇಶನ ಅಂದರೆ ಏನು ನೆರಳು ಬೆಳಕಿನಾಟ ಸಂಯೋಜನೆ ಇದೆ, ದೃಶ್ಯ ಸಂಯೋಜನೆ ಮಾಡಿದಂತಹ ಒಂದು ಅದ್ಭುತವಾದ ಚಿತ್ರದ ಹಾಡನ್ನು ಕೇಳ್ಕೊಂಡ್ರೋಣ. ಚಿತ್ರ ಕಾಗಜ್ ಕಾ ಫೂಲ್ ಹಾಡಿದ್ದಾರೆ ಮೊಹಮ್ಮದ್ ರಫಿಯವರು.

ಹಲವರೇ ಹಡಂ ಏನು ಮಿಕ್ಸ್ ನೋಡಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಸ್ನೇಹಿತರೆ. ಇವತ್ತು ಮತ್ತೊಬ್ಬರು ಬಾಲಿವುಡ್ನ ಪ್ರಸಿದ್ಧ ನಟಿಯಾದಂಥ ಸಂಗೀತಾ ಬಿಜಲಾನಿ ಅವರ ಹುಟ್ಟುಹಬ್ಬವಾಗಿದೆ. ಇವರು 1960ರಲ್ಲಿ ಜುಲೈ 9ರಂದು ಮುಂಬೈನಲ್ಲಿ ಜನಿಸ್ತಾರೆ. ಸೌಂದರ್ಯ ಸ್ಪರ್ಧೆ ಮೂಲಕ ಇವರು ಮಿಸ್ ಇಂಡಿಯಾ ವಿಜೇತರಾಗ್ತಾರೆ 1980ರಲ್ಲಿ. ಹಾಗೆಯೇ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಇವರು ಭಾಗವಹಿಸುತ್ತಾರೆ. ಭಾರತದ ಪ್ರತಿನಿಧಿಯಾಗಿ ಇವರು ಮಾಡೆಲಿಂಗ್ ಜಗತ್ತಿನಿಂದ ಸಿನಿಮಾ ನಟಕ್ಕೆ ಬರ್ತಾರೆ. 1989ರಲ್ಲಿ ಧರ್ಮೇಂದ್ರ ಅವರ ಜೊತೆ ನಟಿಸಿದ ಹತ್ಯಾರ್ ಚಿತ್ರದ ಮೂಲಕ ಇವರು ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಇವರು ನಟಿಸಿದ ಪ್ರಮುಖ ಚಲನಚಿತ್ರಗಳೆಂದರೆ ತ್ರಿದೇವ್ 1989, ಜುರ್ಮ್ 1990, ಹಾಗೆಯೇ ಯೋಧ ಚಿತ್ರಗಳ ಮೂಲಕ ಬಾಲಿವುಡ್ನಲ್ಲಿ ಇವರು ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಸಂಗೀತಾ ಬಿಜಲಾನಿ ಅವರ ಒಂದು ಪುಟ್ಟದಾದ ಪರಿಚಯ. ಸ್ನೇಹಿತರೆ, ಇಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲ ಮಹನೀಯರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದ ಕೊನೆಯ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಕೊನೆಯ ಹಾಡು ಕನ್ನಡದ ಹಾಡಾಗಿರುತ್ತೆ. ಆ ಹಾಡಿನ ನಂತರ ಈ ಒಂದು ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸ್ನೇಹಿತರೆ, ಬನ್ನಿ ಈ ಹಾಡನ್ನು ಕೇಳ್ಕೊಂಡು ಬರೋಣ.

0: ಕೇಳುಗರಿದಾಗಿತ್ತು ಇಂದಿನ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಿರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4

0: 2026ಕ್ಕೆ ಬಾಕಿ ಇರುವಂತೆ ಎಲ್ಲಾ ಟ್ರಾಫಿಕ್ ಇ ಚಲನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನ ಶೇಕಡ 50% ಹಾಗೂ 1991ರಿಂದ 2022ರ ಅವಧಿಯಲ್ಲಿ ದಾಖಲಾದ ಆರ್ಟಿಒ ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026ರಿಂದ 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನು ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಳಬೇಕಾಗಿ ವಿನಂತಿ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಇಂಬಾದ ಭಾವಗೀತೆಗಳನ್ನು ಕೇಳುವ ಸಮಯ. ಆರಂಭಕ್ಕೆ ಕೇಳೋಣ ಚನ್ನವೀರ ಕಣಿವೆಯವರ ಕವನ, ಹಾಡಿದ್ದಾರೆ ಪದ್ಮಿನಿ ಸುಧೀರ್.

ಜಾನಪದ ಭಾವಗೀತೆಗಳನ್ನು ಕೇಳಿದ್ರಿ. ಮತ್ತೆ ಭಾವಗೀತೆಗಳನ್ನು ಈ ಬೆಳಗ್ಗೆ 11:35 ಪ್ರಸಾರ ಮಾಡುತ್ತೇವೆ. ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಸಂದೇಶಗಳು ಓದುವ ಸಮಯ. ಹೊನ್ನೂರು ಆಲಿ ಹನುಮಂತಪುರದಿಂದ ಶುಭವಾಗಲಿ, ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ತಮಗೂ ಶುಭೋದಯ. ಆಕಾಶವಾಣಿ ಭದ್ರಾವತಿ ನಿಲಯದ ವೃಂದದವರಿಗೆ ಗುರುವಾರದ ಬೆಳಗಿನ ಶುಭೋದಯ. ಒಂದೇ ಮಾತ್ರ ಎನ್ನೋಣ, ರಾಯರ ಅನುಗ್ರಹ, ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯದಾಗಲಿ ಎಂದು ಆಶಿಸೋಣ ಅಂತ ಹೇಳ್ತಾ ಇದ್ದಾರೆ. ಕೆರೆಬೇರ್ನಹಳ್ಳಿಯಿಂದ ಮಂಜುಳಬಾಯಿ ಚಂದ್ರಸ್ ಘಟತೆಯವರು. ಹಾಗೆಯೇ ಬೋಪಾ ವೆಂಕಟೇಶ್ ಅವರು ಇವತ್ತು ರಾಷ್ಟ್ರೀಯ ಫ್ಯಾಷನ್ ದಿನ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ, ನಿಮಗೆ ಧನ್ಯವಾದಗಳು. ಉಮೇಶ್ ಸಿರಿಗೆರೆ ಅವರು ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಸಹ ಶುಭ ಮುಂಜಾನೆ. ಶುಭೋದಯ ಆಕಾಶವಾಣಿ, ಇಂದಿನ ಗೀತಾರಾಧನದಲ್ಲಿ ಪಂಚಾಕ್ಷರಿ ಗವಾಯಿಗಳ ಬಗ್ಗೆ ಮಾಹಿತಿ, ಕರ್ಜಿಗೆಯವರ ಕಥನದಲ್ಲಿ ಜಾತಿ ಧರ್ಮ ಇವೆಲ್ಲ ಹೋಗಿ ಎಲ್ಲರೂ ಒಂದೇ ಎಂಬ ಮನಸ್ಸು ಬರಲಿ ಎಂಬ ಟಿ ಎಸ್ ವೆಂಕಣ್ಣನವರ ತಂದೆ ಸುಬ್ಬಣ್ಣ ಅವರ ಕಥೆಯ ಮೂಲಕ ತಿಳಿಸಿದ್ರು. ಚೆನ್ನಾಗಿತ್ತು, ಧನ್ಯವಾದಗಳು. ಪ್ರತಿಮಾ ನಾಯಕ ಅವರು ಶಿವಮೊಗ್ಗದಿಂದ. 7:45 8 ವೇಳೆಗೆ ಪ್ರಸಾರವಾದ ಚಿತ್ರಗಳು ತುಂಬಾ ಇಷ್ಟವಾಯಿತು. ಮುಕುಂದ ಕಾಳೆ ಶಿವಮೊಗ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಸಲ್ಮಾ ಟೀಚರ್ ಅವರು, ನಿರ್ಮಲಾ ಟೀಚರ್ ತರೀಕೆರೆಯಿಂದ ಅವರು. ಕರ್ಜಿಗೆಯವರ ಕಾರ್ಯಕ್ರಮಗಳು, ಭಾವಗೀತೆಗಳು ತುಂಬಾ ಸುಮಧುರವಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶುಭೋದಯ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇದ್ದೀವಿ. ಕರುಣಾಳ ಬಾ ಬಳಿಕೆ ಸೊಗಸಾದ ಭಾವಗೀತೆಗಳು ಜೊತೆಗೆ ಹೊಂದಿದ ದಿನದಿನ ವಿಶೇಷತೆ ಮಾಹಿತಿ ಸೊಗಸಾಗಿ ಮೂಡಿ ಬರ್ತಾ ಇದೆ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಿಗುಂಡಿ ಅವರು. ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ ಬೆಳಗಿನ ಶುಭೋದಯ ಸರ್. ನಿಮ್ಮ ಧ್ವನಿ ಕೇಳ್ತಿದ್ದಂಗೆ ಇವತ್ತು ಶನಿವಾರ ಅಂದ್ಕೊಂಡ್ಬಿಟ್ಟೆ. ಇಲ್ಲ, ಅನಿವಾರ್ಯ ಕಾರಣದಿಂದ ಇವತ್ತು ಬರಲಾಗಿದೆ. ಬೆಳಗಿನ ಗೀತಾರಾಧನೆಯಲ್ಲಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಬಗ್ಗೆ ಮಾಹಿತಿ, ಭಕ್ತಿ ಗೀತೆಗಳು, 7:15 ಪ್ರಸಾರವಾದ ಭಾವಗೀತೆಗಳು, ಹಾಗೆ ಪುನರ್ವಸು ಮಳೆ ಬಗ್ಗೆ ಚಂದ ಮಾಹಿತಿ ತಿಳಿಸಿಕೊಟ್ರಿ. 7:45 ಪ್ರಸಾರವಾದ ಚಿತ್ರಗೀತೆಗಳು, ಸೊಗಸಾಗಿ ಮುಡಿಬಂತು 8:30 ಪ್ರಸಾರವಾದ ಸವಿತಾ ನಾಗಭೂಷಣ ಅವರ ಜೊತೆಗೆ ನಡೆಸಿದ ಸಂದರ್ಶನ ತುಂಬಾ ಚೆನ್ನಾಗಿ ಮೂಡಿಬಂತು. ಎಸ್ ಆರ್ ಭಟ್ ಅವರಿಗೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ, ಭದ್ರಾವತಿ ಶಿವಮೊಗ್ಗ ಗುರುವಾರದ ಶುಭ ಮುಂಜಾನೆ 7:15 ಒಳ್ಳೆಯ ಸುಮಧುರವಾದ ಭಾವಗೀತೆಗಳು ಪ್ರಸಾರವಾದವು. ಹಾಗೆಯೇ ನೋಡ್ತಾ ಇದ್ದೆ, ಈ ಭಾವಗೀತೆ ತುಂಬಾ ಇಷ್ಟ ಆಯಿತು. ಹೇಳದ್ನಲ್ಲ, ಇದಕ್ಕೆ ಮೂಡಿಬಂದ ಚಲನಚಿತ್ರ ಗೀತೆಗಳು ಇನ್ನೂ ತುಂಬಾ ಚೆನ್ನಾಗಿತ್ತು. ಗುರುಗಳ ಭಕ್ತಿ, ಗುರುಗಳ ಸಹವಾಸ, ಹೊರಹೊಮ್ಮುವ ಶಕ್ತಿ, ಇವುಗಳನ್ನು ಬಿಂಬಿಸುವ ಚಲನಚಿತ್ರ ಗೀತೆಗಳು ಪ್ರಸಾರವಾದವು. 8:30 ಮೂಡಿಬಂದ ಶಿವಮೊಗ್ಗದ ಕವಯತ್ರಿ ಆದ ಸವಿತಾ ನಾಗಭೂಷಣ ಅವರೊಂದಿಗೆ ನಡೆಸಿದ ಸಂದರ್ಶನ, ಬೆಳೆಯುವ ಪೈರು ಮಡಕೆಯಲ್ಲಿ ಎಂಬಂತೆ ಅವರ ಜೀವನದ ಪ್ರತಿಯೊಂದು ಘಟನೆಗಳು ಅವರ ಮುಂದೆ ಒಬ್ಬ ಒಳ್ಳೆಯ ಕವಯತ್ರಿ ಆಗ್ತಾರೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಶಿವಮೊಗ್ಗ ಜಿಲ್ಲೆಯ ಕವಿಯನ್ನು ಹುಡುಕಿ ಅವರ ಕೇಳುಗರಿಗೆ ಸಾರ್ವಜನಿಕರಿಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಭದ್ರಾವತಿಗೆ ವಿಶೇಷ ಅಭಿನಂದನೆಗಳು. ಆಕಾಶವಾಣಿಯ ಹೆಮ್ಮೆಯ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಹಾಡುಗಳು ಹಾಗೂ ಈ ದಿನದ ಮಾಹಿತಿ ಸೂಪರ್ ಆಗಿ ಮೂಡಿ ಬರ್ತಾ ಇದೆ. ನಾನು ಕೂಡ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಹಾಡುಗಳು ಕೇಳಿದ್ರೆ ನಮಗೆ ಇಡೀ ದಿನ ಒಂದು ರೀತಿ ಸ್ಫೂರ್ತಿ ಸಿಕ್ಕಿದ ಹಾಗೆ. ಎಲ್ಲರಿಗೂ ವಂದನೆಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಶುಭೋದಯ ಆಕಾಶವಾಣಿ ಮತ್ತು ಗುರುಗಳಿಗೆ ಸ್ವಾಗತ. ಬೆಳಗಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮೈರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸುಮಿತ್ರ ಮಾಂಡ್ರನಗರ ಶಿವಮೊಗ್ಗದಿಂದ ಬೆಳಗಿನ ಶುಭೋದಯ ಸರ್. ಬೆಳಗಿನ ಎಲ್ಲ ಕಾರ್ಯಕ್ರಮ ಚಂದ ಮೂಡಿ ಬರ್ತಾ ಇದೆ. ಪ್ರತಿದಿನ ಭಕ್ತಿ ಗೀತೆಗಳು, ಚಿತ್ರಗೀತೆಗಳು ಚೆನ್ನಾಗಿ ಮಿಕ್ಸ್ ಮಾಡಿ ಕಾರ್ಯಕ್ರಮ ಕೂಡ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಯಾರು ಆರ್ ಪ್ರೋಗ್ರಾಮ್ ಆರ್ ಸೂಪರ್ ಅಂತ ಇದ್ದಾರೆ, ಸಂಜೀವ್ ರೆಡ್ಡಿ ಬಿ ಎಸ್ ಭೀಮನೇರಿಯಿಂದ. ಹಾಗೆಯೇ ಆಲ್ ಪ್ರೋಗ್ರಾಮ್ ಕೇಳ್ತಾ ಇದ್ದೀವಿ ದಾಕ್ಷಾಯಿಣಿ ಭೀಮನೇರಿಯಿಂದ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರು ವಿಜಯಕುಮಾರ್ ಶುಭ ಮುಂಜಾನೆ. ಇದನ್ನು ಬೆಳಗ್ಗೆ ಚಿಂತನ ಕರುಣಾಳು ಬಾ ಬೆಳಕ್ಕೆ ಗೀತಾರಾಧನ ಭಕ್ತಿ ಗೀತೆಗಳು ಚಿತ್ರಗೀತೆಗಳು ತುಂಬ ಸುಂದರವಾಗಿ ಮೂಡಿ ಬಂತು, ಚೆನ್ನಾಗಿತ್ತು. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿ, ಚಿನ್ನದ ಮಲ್ಲಿಗೆ ಹೂವೆ ಹೇ ದೋಸ್ತಿ ಹಾಡು ತುಂಬ ಇಷ್ಟ ಆಯಿತು. ಮತ್ತು ಆಡು ಮಾತಾಡು ಕಾರ್ಯಕ್ರಮದ ಕಾಯ್ತಾ ಇದ್ದೀವಿ, ಇವತ್ತಿಲ್ಲ ಪ್ರಶ್ನೆಗಳು ಪಾಸ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಆಯ್ತು ನೋಡೋಣ. ಶಿವಮೊಗ್ಗದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ಶುಭ ಮುಂಜಾನೆ ಬಿಸಾರ್ ಅವರಿಗೆ. ಬೆಳಗಿಂದ ಮಾಹಿತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ವಿಭಿನ್ನವಾದ ಅರ್ಥಪೂರ್ಣ ಮೂಡಿ ಬರ್ತಾ ಇದೆ, ಆರೋಗ್ಯ ಮಾಹಿತಿ ಅರ್ಥಪೂರ್ಣವಾಗಿತ್ತು, ಗುರುರಾಜ್ ಕರ್ಜಿಗೆ ಅವರ ಮಾಹಿತಿ ತುಂಬ ಚಂದಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅದ್ಭುತವಾಗಿತ್ತು, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಖುಷಿಯ ನಿರೂಪಣೆಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಪ್ರಶಾಂತ್ ಆರ್ ಶೆಟ್ಟರ್, ಆಲ್ ಪ್ರೋಗ್ರಾಮ್ ಆರ್ ಸೂಪರ್, ಸಾಂಗ್ಸ್ ಆರ್ ಮೆಲೋಡಿಯಸ್ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳು. ನಾಗಶ್ರೀ ಜಯಂತಿ ಗಣಪತಿ, ನುಗ್ಗೆ ಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ. ಉತ್ತಮ ಮಳೆಯಿಂದ ಮಾತ್ರ ಉತ್ತಮ ಬೆಳೆ ಸಾಧ್ಯ, ಖಂಡಿತ ಕಂಡ್ರಿ. ಇಂದಿನ ಗೀತಾರಾಧನೆಯಲ್ಲಿ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಬಗ್ಗೆ ಮಾಹಿತಿ, ಕರುಣಾಳ ಬಾ ಬೆಳಕ್ಕೆ ನೇಗಿಲು ಮಿಡಿತ, ಆರೋಗ್ಯ ಸೂತ್ರ, ಭಾವಗೀತೆಗಳು, ಚಿತ್ರಗೀತೆಗಳು, ಮಿಕ್ಸ್ ಮೆಲಡಿಗಳು ತುಂಬ ಚೆಂದಾಗಿ ಮೂಡಿಬಂದವು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ಶುಭೋದಯ ಸರ್, ಹೇಗಿದ್ದೀರಿ? ಬೆಳಗ್ಗೆಯಿಂದ ಪ್ರಸಾರಗೊಂಡ ಚಿಂತನ ಕರುಣಾಳ ಬಾ
ಬೆಳಕೆ ಅರ್ಥಪೂರ್ಣವಾಗಿತ್ತು. ಆರೋಗ್ಯ ಮಾಹಿತಿ ನೇಗಿಲು ಮಿಡಿತ ಈ ದಿನ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲ ಸಾಧಕರಿಗೆ ಜನ್ಮದಿನ ಶುಭಾಶಯಗಳು. ಒಂದೊಂದು ಗೀತೆಗಳು ಸಹ ಬಹಳ ಸಂತೋಷ ಕೊಟ್ಟಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕಲಾವಿದರ ಬಗ್ಗೆ ವಿವರ ನೀಡುತ್ತಾ ಯಾವುದೋ ಯಾವುದೋ ಹಾಡುಗಳನ್ನು ಖಂಡಿತ ಇಲ್ಲ, ನಮ್ಮಲ್ಲಿ ಏನು ಲಭ್ಯವಿದೆ ಆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಕಂಡ್ರೆ ಇಲ್ಲಿ ಉದಾಸೀನವಿಲ್ಲ. ಮಂಗಳ ಅವರೇ ಮೈಸೂರು, ಶುಭ ಮುಂಜಾನೆ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಬೆಳಗಿನ ಗುರುರಾಘವೇಂದ್ರ ಸ್ವಾಮಿ ಭಕ್ತಿ ಗೀತೆಗಳು ಬಹಳ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ, ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರ ಭದ್ರಾವತಿಯಿಂದ. ನಮ್ಮ ಅಭಿಮಾನದ ಬಾನುಲಿ ಪ್ರೀತಿಯ ಸಹೋದರ ಬಸವರಾಜ್ ಅವರಿಗೆ ಬೆಳಗಿನ ವಂದನೆಗಳು. ಗುರುವಾರದ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ ಗೀತಾರಾಧನೆಯಲ್ಲಿ ಮೂಡಿ ಬಂದ ಭಕ್ತಿಗೀತೆಗಳು ಮಾಹಿತಿ ಮತ್ತು 7-15ಕ್ಕೆ ಭಾವಗೀತೆಗಳು ಜೊತೆಯಲ್ಲಿ ಪುನರ್ವಸು ಮಳೆಯ ಕುರಿತಾದ ಮಾಹಿತಿ ತುಂಬಾ ಚೆನ್ನಾಗಿ ತಿಳಿಸಿದ್ರೆ ಬೆಳಗಿನ ಎಲ್ಲ ಕಾರ್ಯಕ್ರಮ ಸೊಗಸಾಗಿ ಕೇಳ್ತಾ ಇದ್ದೀವಿ, ನಿಮಗೆ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ರಾಜು ಶಂಕರ ಘಟ್ಟ. ಬಿಎಚ್ ಆಂಜನೇಯ ಒಲ್ಟೋನ್ ಭದ್ರಾವತಿ ಹನುಮಂತನಗರದಿಂದ ಆಲ್ ಪ್ರೋಗ್ರಾಮ್ ಸೂಪರ್ ಅಂತ ಮಿಕ್ಸ್ ಮಾಡಿ ಆರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಮುಂಜಾನೆ FM ಬಾನುವಲಿ, ಸುಮಧುರವಾದ ಮಾಹಿತಿ ಹಾಡು ಅದ್ಭುತವಾದ ಒಂದು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲ್ಪುರದಿಂದ ಪದ್ಮಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್. ಗುರುವಾರದ ವಂದನೆಗಳು ಸರ್, ಹೆಲ್ತ್ ಟಿಪ್ಸ್ ಚಿತ್ರಗೀತೆ ಮಿಕ್ಸ್ ಮೆಲೋಡಿ ತುಂಬ ಚೆನ್ನಾಗಿ ಮೂಡಿಬಂತು ಶಿಶೈಲಕುಮಾರ್ ಏರ್ ಲೇಔಟಿಂದ. ರಂಗಸ್ವಾಮಿಯವರು ಸಂಶೋಧನಾರ್ಥಿ ಕನ್ನಡ ಭಾರತೀಯ ಕುವೆಂಪು ವಿಶ್ವವಿದ್ಯಾಲಯದಿಂದ ಶುಭ ಮುಂಜಾನೆ ಸರ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಬಿ ಸತ್ಯನಾರಾಯಣ ಜೆಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಈ ದಿನದ ಎಲ್ಲ ಕಾರ್ಯಕ್ರಮಗಳು ಸೂಪರ್, ಧನ್ಯವಾದ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿಮಂಡಗದ್ದೆ ಹೋಬಳಿ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆಯಿಂದ ಉತ್ತಮ ಕಾರ್ಯಕ್ರಮಗಳೆಲ್ಲ ಸೂಪರ್ ಆಗಿ ಮೂಡಿ ಬರ್ತೀವಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮೂಡಿ ಬಂದು ಮಿಕ್ಸ್ ಮೆಲೋಡಿ ಭಾವಗೀತೆಗಳು ಅದ್ಭುತವಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ನಿಮಗೆ ಧನ್ಯವಾದಗಳು. ನಿತಿನ್ ಗೋಪಾಲ್ ಗೌಡ ಬಡಾವಣೆ ಶಿವಮೊಗ್ಗದಿಂದ. ಕರುಣಾಳು ಬಾಯ್ ಬಳಿಕೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ವನಿತಾ ಮುನಿರಾಜು ದೀಕ್ಷಾ ಮಿಥುನ್ ಸಿದ್ಧಾರ್ಢ ನಗರ ಭದ್ರಾವತಿಯಿಂದ. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕು ಹಳಿಕೇಡ್ ಬಿ ದಿಂದ ಕುಪೇಂದ್ರ ಶಾಸ್ತ್ರಿ ಮಿಕ್ಸ್ ಮೆಲೋಡಿಯಲ್ಲಿ ಮೂಡಿ ಬಂದ ಸಂಜೀವ್ ಕುಮಾರ್ ಅವರ ಮತ್ತು ಗುರುದತ್ ಅವರ ಬಗ್ಗೆ ಮಾಹಿತಿ ತಿಳಿದಕ್ಕೆ ಸಂತೋಷವಾಯಿತು, ಪ್ರಸಾರ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸ್ನೇಹಿತರೆ, ಧನ್ಯವಾದಗಳು. ಎಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ವಂದಿಸ್ತಾ ಸ್ನೇಹಿತರೆ ಬನ್ನಿ. ಈಗ ನಿಮಗೆ ಇಷ್ಟವಾದ ಒಂದು ಕಾರ್ಯಕ್ರಮ ಇವತ್ತು ಯಾವುದು ಹೇಳಿ, ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ಅಂತ ಹೇಳಿ. ಆ ಕಾರ್ಯಕ್ರಮ ಆರಂಭ ಮಾಡುವ ಸಮಯ ಮೊದಲಿಗೆ ಒಂದು ಜಾಹೀರಾತು, ತದನಂತರ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಮ್ಮ ಸ್ಟುಡಿಯೋ ಸಮಯ 10:01:35.

0: ಹುಡುಗರೇ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಕೆಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಕ್ಕೆ ಪ್ರಸಾರ.
1: ಪ್ರಾಯೋಜಕರು PA ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ.

ಸ್ನೇಹಿತರೆ, ಕಾರ್ಯಕ್ರಮವನ್ನು ಆರಂಭ ಮಾಡುವ ಮುನ್ನ ಹಾಡು ಮಾತಾಡು. ಇವತ್ತಿನ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಗುರುವಾರದ ವಿಶೇಷತೆ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಗಟು, ಎರಡು ಒಗಟನ್ನು ಕೇಳ್ತೀನಿ, ಆ ಒಗಟಿಗೆ ತಾವು ಉತ್ತರವನ್ನು ಕಳಿಸ್ಕೊಡ್ಬೇಕಾಗತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527206 ಒಗಟು ಅಂದರೆ ಒಂದು ಕಟ್ಟು, ಆ ಕಟ್ಟನ್ನು ಬಿಡಿಸ್ಬೇಕು, ಅರ್ಥವನ್ನು ಬಿಡಿಸೋದು ಅಂತ ಅರ್ಥ. ಒಂದೇ ಪದ ಅರ್ಥ ಇರೋದು ಅದರಲ್ಲಿ, ಆದರೆ ಅದಕ್ಕೆ ಅನೇಕ ಉಪಮೆಗಳಿರ್ತವೆ, ಅಲಂಕಾರಗಳಿರ್ತವೆ. ಇವೆಲ್ಲವನ್ನು ಸೇರಿಸಿ ನಮ್ಮ ಜನಪದರು ನೋಡಿ ಎಷ್ಟು ಚಂದವಾಗಿ ಮಾಡಿದ್ದಾರೆ ಅಲ್ವಾ? ಖಂಡಿತ ಸ್ನೇಹಿತರೆ, ಅವರ ಅನುಭವದ ವಾಣಿಯಿಂದ ಈ ಒಗಟು ಯಾಕೆ ಬಂತು ಅಂತಂದರೆ, ಒಗಟುಗಳನ್ನು ಆಗ ಬಿಡುವಿದ್ದ ಸಂದರ್ಭದಲ್ಲಿ ಕೇಳ್ತಾ ಇದ್ರು. ರಾತ್ರಿ ಹೊತ್ತು ಕೂತ್ಕೊಂಡು ಸವಾಲ್ಗೆ ಜವಾಬು ಅಂತ ಹೇಳ್ತೇವೆ ಇದನ್ನ. ನಮ್ಮ ಮಹಾರಾಷ್ಟ್ರ ಕಡೆಗೆ ಹರಿದೇಶಿ ನಾಗೇಶಿ ಅಂತ ಕರೀತಾರವರು. ಸವಾಲ್ ಹಾಕೋದು, ಒಬ್ರು ಜವಾಬು ಉತ್ತರವನ್ನು ಕೊಡುವಂಥದ್ದು. ಹಾಗೆ ನಮ್ಮಲ್ಲಿ ಇದು ಒಗಟು, ಒಕ್ಕಟ್ಟು ಅಥವಾ ಅರ್ಥಗಳ ಕೂಡಿರುವ ಕಟ್ಟು ಅಂತ ನಾವು ಕರಿತೀವಿ. ಈ ಕಟ್ಟನ್ನು ಬಿಡಿಸ್ಬೇಕು ಒಂದೇ ಪದದಲ್ಲಿ. ಸ್ನೇಹಿತರೆ, ಇನ್ನೊಂದು ವಿಶೇಷ ಅಂತ ಹೇಳಕ್ಕೊರಟ್ರೆ, ಈ ಒಗಟ್ನಲ್ಲಿ ಈ ಒಗಟು ನಮಗೆ ಒಂದು ಭೌತಿಕ ಶಕ್ತಿಯನ್ನು ಕೊಡುತ್ತೆ. ಏನಿರ್ಬೋದು ಏನಿರ್ಬೋದು ಏನಿರ್ಬೋದು ಅಂತೇಳಿ ಅಲ್ವಾ? ಖಂಡಿತ ಬನ್ನಿ, ಹಾಗಾದರೆ ಒಗಟು ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಒಗಟು ಹೀಗಿದೆ. ಅಕ್ಕ ಅಕ್ಕ ಬಾವಿ ನೋಡು ಬಾವಿ ಒಳಗೆ, ನೀರು ನೋಡು ನೀರಿನೊಳಗೆ, ಬಳ್ಳಿ ನೋಡು ಬಳ್ಳಿಗೊಂದು, ಹೂವು ನೋಡು ನಾನು ಯಾರೇ ಅಕ್ಕ ಹೇಳು. ಎಷ್ಟು ಚೆನ್ನಾಗಿದೆ ನೋಡಿ. ಅಕ್ಕ ಅಕ್ಕ ಬಾವಿ ನೋಡು ಬಾವಿ ಒಳಗೆ, ನೀರು ನೋಡು ನೀರಿನೊಳಗೆ, ಬಳ್ಳಿ ನೋಡು ಬಳ್ಳಿ ಒಳಗೆ, ಒಂದು ಹೂವು ನೋಡು ಅಕ್ಕ, ಯಾರು ಹೇಳು ನಾನು ಅಕ್ಕ ಅನ್ನೋದು ಒಂದು ಒಗಟು. ಹಾಗೆಯೇ ಬಹಳ ತುಂಬ ಚಂದವಾಗಿ ಇನ್ನೊಂದು ಒಗಟನ್ನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹಾರಿದರೆ ಹನುಮಂತ, ಕೂತ್ರೆ ಮುನಿ, ಕೂಗಿದರೆ ಕಾಡಿನ ಒಡೆಯ. ಗಮನಿಸಿ, ಹಾರಿದರೆ ಹನುಮಂತ, ಕೂತ್ರೆ ಮುನಿ, ಕೂಗಿದರೆ ಕಾಡಿನ ಒಡೆಯ. ನಾನು ಯಾರು? ಎರಡು ಒಗಟಿದೆ. ಮೊದಲನೇ ಒಗಟು ಅಕ್ಕ ಅಕ್ಕ ಬಾವಿ ನೋಡು ಬಾವಿ ಒಳಗೆ, ನೀರು ನೋಡು ನೀರಿನೊಳಗೆ, ಬಳ್ಳಿ ನೋಡು ಬಳ್ಳಿಗೊಂದು, ಹೂವು ನೋಡು ನಾನು ಯಾರು ಹೇಳೆ ಅಕ್ಕ. ಹಾಗೇನೆ ಹಾರಿದ್ರೆ ಹನುಮಂತ, ಕೂತ್ರೆ ಮುನಿ, ಕೂಗಿದ್ರೆ ಕಾಡಿನ ಒಡೆಯ. ಹಾಗಾದ್ರೆ ನಾನು ಯಾರು ಹೇಳು ನೋಡೋಣ ಎನ್ನುವ ಒಂದು ಅಂಶ. ಒಗಟಿಗೆ ಉತ್ತರವನ್ನು ಕಳಿಸ್ಕೊಡ್ತೀರಲ್ವ? ನಮ್ಮ ವಾಟ್ಸಪ್ ಸಂಖ್ಯೆ ಇದೆ 9481527206. ತಾವು ಉತ್ತರವನ್ನ ಕಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ. ಈಗ ಎರಡು ಪ್ಲೇಬ್ಯಾಕ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ಇಂಪಾದ ಹಾಡುಗಳು ನಿಮ್ಮ ಕಿವಿದೆರೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗ್ತಾ ಇದೆ. ತರಗತಿ ಆರಂಭವಾಗಿದೆ, ಒಗಟಿನ ತರಗತಿ. ಎಲ್ಲ ಪಟಪಟ ಅಂತ ಹೇಳಿ ಉತ್ತರವನ್ನ ಕಳಿಸ್ಕೊಡಿ ಸ್ನೇಹಿತರೆ. ಬನ್ನಿ ಈಗ ಎರಡು ಇಂಪಾದ ಹಾಡುಗಳು ನಿಮ್ಮ ಕಿವಿದೆರೆಗೆ.

ಕೇಳಿದ್ರೆ ನಾನು ಎರಡು ಒಗಟು ಅಂತ ಕೇಳಿದ್ದೆ, ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂದೇಶ ಹಾಕಿದರೆ ಸರ್ ಮತ್ತೊಮ್ಮೆ ಒಗಟು ಕೇಳಿ ಅಂತ ಹೇಳಿ. ಮೊದಲನೇ ಒಗಟು ಹೀಗಿದೆ: ಅಕ್ಕ ಅಕ್ಕ ಬಾವಿ ನೋಡು, ಬಾವಿ ಒಳಗೆ ನೀರು ನೋಡು, ನೀರಿನಲ್ಲಿ ಬಳ್ಳಿ ನೋಡು, ಬಳ್ಳಿಯೊಳಗೆ ಹೂವು ನೋಡು, ಯಾರು ಹೇಳೆ ಅಕ್ಕ ಅನ್ನೋದು ಒಂದು. ಇನ್ನೊಂದು ಒಗಟು ಭಾಳ ಚೆನ್ನಾಗಿದೆ, ಬಹುಶಃ ನಮ್ಮ ಕೆಳಗರು ಪಟಪಡ ಅಂತ ಉತ್ತರ ಕಳಿಸ್ಕೊಡ್ತಾ ಇದ್ದಾರೆ. ಖಂಡಿತ ತುಂಬ ಚಂದವಾದ ಒಗಟದು. ಆ ಒಗಟು ಬಹುಶಃ ಎಷ್ಟು ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ, ನಾನು ಯಾರು ಅನ್ನೋ ಪ್ರಶ್ನೆ ಇದೆ. ಉತ್ತರ ಕಳಿಸ್ಕೊಡ್ತಿರಲು ಬನ್ನಿ ಈಗ ಮತ್ತೊಂದು ಹಾಡು. ಈ ಹಾಡಿನ ನಂತರ ತಮ್ಮೆಲ್ಲ ಉತ್ತರಗಳನ್ನು ನಾನು ತೆಗೆದುಕೊಳ್ತೀನಿ ಸ್ನೇಹಿತರೆ.

ಕೇಳಿದ್ರೆ ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹೆಡ್ಸ್ ಹಾಗೂ 101.4 ಮೆಗಾಹೆಡ್ಸ್ ಗಳಲ್ಲಿ ಮತ್ತು ಮೀಡಿಯಂ ವೇವ್ 625 ಕಿಲೋಹೆಡ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಗುರುವಾರದ ವಿಶೇಷತೆ

ಒಳಗೆ ಬಳ್ಳಿ ನೋಡು, ಬಳ್ಳಿ ಒಳಗೆ ಹೂವು ನೋಡು, ನಾನು ಯಾರು ಹೇಳೆ ಎಕ್ಕ ಅನ್ನುವ ಮಾತು. ಇನ್ನೊಂದು ಒಗಟು ತುಂಬಾ ಚಂದ ಇದೆ, ಬಹಳ ಚಂದವಾಗಿ ಎಲ್ಲ ಪಟ್ಪಟ ಅಂತ ಹೇಳಿ ಉತ್ತರಗಳನ್ನ ಕಳಿಸ್ಕೊಟ್ಟಿದೆ ನಮ್ ಕೇಳಿದ್ರೆಲ್ಲ. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ, ನಾನು ಯಾರು ಹೇಳಿ ಅನ್ನುವಾಗೆ ಬಹಳಷ್ಟು ಜನ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದೀರಿ. ಎಲ್ಲ ಉತ್ತರಗಳನ್ನ ನಾನು ಓದ್ಬಿಡ್ತೀನಿ. ಯಾರ್ಯಾರು ಉತ್ತರಗಳನ್ನ, ಎಲ್ಲರೂ ಸ್ಪಷ್ಟವಾದ ಉತ್ತರಗಳನ್ನ, ಸುಮಾರು 70 ಸಂದೇಶಗಳು ಬಂದಿದ್ದಾವೆ. ಅಷ್ಟೂ ಸಂದೇಶಗಳು ಸಹ ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಬನ್ನಿ, ತನಜವರು ಮಾಧವ ನಗರ ಭದ್ರಾವತಿಯಿಂದ, ಚಿತ್ರಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ಹಾಗೆಯೇ ಚಿತ್ರಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಯಾರಪ್ಪ ಕೂಗುವ ಮುರಳೀಧರ ಅವರು ಶಿವಮೊಗ್ಗದಿಂದ, ರೇಖಾ ಅವರು ಬೆಂಗಳೂರಿನಿಂದ, ನಳಿನಿ ದೇವರಾಶ್ರಯ, ಪ್ರಶಾಂತ್ ತ್ರಿಶಿಕ ಹೊಳೆಹೊನ್ನೂರಿನಿಂದ, ಎಂ ಈಶಾ ಅಣ್ಣ ಮುತಗಾರಹಳ್ಳಿ ಮೊಳಕಾರ್ಮೂರು ತಾಲೂಕಿನಿಂದ, ಬೆಳಗಿನ ಶುಭೋದಯ ಸರ್ ಅಂತ ಹೇಳಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ರೂಪಾಯಿ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ ಉತ್ತರವನ್ನು ಚಂದವಾಗಿ ಕಳಿಸ್ಕೊಟ್ಟಿದ್ದಾರೆ. ರಾಧಿಕಾ ಶಮ್ಮ, ರಾಧಿಕಾ ಶ್ರೀರೇಖಾ, ಅನುರಾಧ, ಅಕ್ಷಯ್, ಅನ್ಮಯ್, ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ, ಸಿಟಿ ಚಂದ್ರಶೇಖರ್, ವಸಂತ್ ಕುಮಾರಿ, ಅತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ, ವಿಲೀಲೆಯ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಸರ್, ಬೆಳಗಿನ ಗುರುವಿನ ಭಕ್ತಿಗೀತೆಗಳು ತುಂಬಾ ಇಷ್ಟವಾಯಿತು, ವೆಂಕಟಯ್ಯನವರ ತಂದೆ ಸುಬ್ಬಣ್ಣನವರ ಕತೆ ಬಹಳ ಅದ್ಭುತವಾಗಿತ್ತು, ಭಾವೈಕ್ಯತೆ ಸರ್ವ ಕತೆ ಉತ್ತಮವಾಗಿತ್ತು, ಹಾಗೆ 8:30 ಪ್ರಸಾರವಾದ ಕವಯತ್ರಿ ಕಾದಂಬರಿಗಾರ್ತಿ ಸವಿತಾ ನಾಗಭೂಷಣ ಅವರ ನಡೆಸಿದ ಸಂದರ್ಶನ ತುಂಬಾ ಚಂದವಾಗಿ ಮೂಡಿಬಂತು, ನಡೆಸಿಕೊಟ್ಟ ಹೆಸರು ಭಟ್ ಅವರಿಗೆ ಧನ್ಯವಾದಗಳು, ಮಿಶ್ರ ಮಾಧುರಿಯ ಹಿಂದಿಯ ಶೋಲೆ ಚಿತ್ರದ ಹಾಡು ಬಹಳ ಇಷ್ಟವಾಯಿತು ಅಂತ ಹೇಳ್ತಾ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಬೃಂದಾ ಅವರು ರವೀಂದ್ರ ನಗರ ಶಿವಮೊಗ್ಗದಿಂದ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಹಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತಾ ಕಾಲೋನಿ ಭದ್ರಾವತಿಯಿಂದ, ದಾವಣಗೆರೆ ಜಿಲ್ಲೆಯಿಂದ ಚಂದ್ರಿಕಾ ನೇರ್ಲಿಗುಂಡಿಯವರು, ಶೈಲಜಕೃಷ್ಣಸ್ವಾಮಿಯವರು ವಿಜಯನಗರದಿಂದ, ವೀಣಾ ರಮೇಶ್ ಭಟ್ ಅವರು ಹೊಸಮನೆ ಭದ್ರಾವತಿಯಿಂದ, ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಂ, ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ಹಾಗೆಯೇ ಮುಂದುವರೆದಂತೆ ಎಸ್ ಎಸ್ ಮುದಿಗೌಡರು ಇನಾಂ ಹೊಂಗಲ ಸವದತ್ತಿಯಿಂದ, ಉಮೇಶ್ ಸಿರಿಗಿರಿಯವರು ದಾವಣಗೆರೆಯಿಂದ. ಸರಿಯಾದ ಉತ್ತರವನ್ನು ಕಳಿಸ್ಬಿಟ್ಟು ಇರಬಹುದಾ ಅಂತ ನಮಗೆ ಪ್ರಶ್ನಾರ್ಥಕ ಚಿಹ್ನೆ ಹೇಳ್ತಾ ಇದ್ದೀರಾ, ಭಾರಿ ಜಾಣರು ಇದ್ದೀರಿ ನೀವು. ರೇಖಾ ರವಿಶಂಕರ್ ಅವರು ಜನಪರ ಭದ್ರಾವತಿಯಿಂದ, ನೇವಿಲಿ ಸೋಜಾ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಹಾಗೆಯೇ ಸರೋಜಾ ಜಯಶಂಕರ್, ದೀಪಕ್ ಕುಮಾರ್ ಆರಾಧ್ಯ, ಚಿನ್ನು ಕೀರ್ತನ ರಶ್ಮಿ ಆರಾಧ್ಯ ಹೊಸಕೆರೆ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ವೀಣಾ ಅವರು ಪೂರ್ಣಪ್ರಜ್ಞ ಲೇಔಟ್ ಬೆಂಗಳೂರಿನಿಂದ, ಸೀತಾ ಸರ್ಕಲ್ ಬೆಂಗಳೂರಿನಿಂದ, ಹಾಯ್ ಗುಡ್ ಮಾರ್ನಿಂಗ್ ಸರ್, ಟಿಫನ್ ಆಯ್ತಾ, ಆಯ್ದು ತಮ್ದಾಯ್ತಾ, ವರ್ಣಿಕಾ ಜೀವನ್ ಅರಳಿಹಳ್ಳಿ ಉತ್ತರವನ್ನು ಚಂದವಾಗಿ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಎಸ್ ಅರ್ಚನಾ ಜನಪರ ಭದ್ರಾವತಿಯಿಂದ, ಸುಬಾನ್ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರ ಉತ್ತರವನ್ನು ಚಂದವಾಗಿ ಕಳಿಸ್ಕೊಟ್ಟಿದ್ದಾರೆ. ರಂಗಸ್ವಾಮಿಯವರು ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ, ಜ್ಯೋತಿ ರಾಜಶೇಖರ್ ಸಿದ್ದಾರೂಢ ನಗರ ಭದ್ರಾವತಿಯಿಂದ, ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಅನಿತಾ ಹಾಗೂ ಕುಟುಂಬದವರು, ಜಯಪ್ಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್ ಅವರು ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ, ನಿತಿನ್ ಲಕ್ಷ್ಮೀ ಮಂಜನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ನಿತಿನ್ ಬಣಕಾರ್ ಗೋಪಾಲ್ಗೌಡ ಬಡಾವಣೆ ಶಿವಮೊಗ್ಗದಿಂದ. ಎರಡು ಸರಿಯಾದ ಉತ್ತರವನ್ನು, ಎಲ್ಲೋ ಸರಿಯಾದ ಉತ್ತರ ಸರಿಯಿದೆ, ಎಲ್ಲ ಸರಿಯಾದ ಉತ್ತರವನ್ನು ನಾನು ಹೇಳಿದ್ನಲ್ಲ, ಎಲ್ಲ ಬುದ್ಧಿವಂತರಾಗ್ಬಿಟ್ಟಿದ್ದೀರಿ. ಆಶಾ ಪ್ರಕಾಶ್ ನಂದಿನಿ ಕೋಲಾರ, ಚಿತ್ರಿ ಚಿತ್ರಿ ಬೀದಿ ಬಸ್, ಇದು ಯಾವುದಿದು ಅನ್ಕೋಬೇಡಿ, ಪ್ರಕಾಶ್ ನಂದಿನಿ ಕೋಲಾರ ಗೊತ್ತಿಲ್ಲ, ಓಕೆ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ವಂದೇ ನವಾಜ್, ಹಾಗೆಯೇ ಬಿ ಸತ್ಯನಾರಾಯಣ ಜಹೇದ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ನೋಡೋಣ. ಹಾಗೆಯೇ ಕಲ್ಪನಾ ಅವರು ಹೊನ್ನಾಳಿಯಿಂದ ಉತ್ತರ ಬಂದಿದೆ. ಸುಮಿತ್ರಾ ಮಾಂಡರ್ ನಾಗರಾಜ್ ಶಿವಮೊಗ್ಗದಿಂದ, ನಾಗಶಿ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ, ಶುಭಮ್ ಜಾನೇ ಸರ್ ಹೊಸಮನೆ ಭದ್ರಾವತಿಯಿಂದ, ಶೈಲಜಾ ಪರಶುರಾಮ್ ಸಂಗೀತ ಹುಟ್ಟುಹಬ್ಬದ ವಿಶೇಷ ನಿನ್ನೆ ಕೂಡ ಪ್ರಸಾರ ಆಗಿತ್ತು, ಇಲ್ಲ ಇವತ್ತೇ ಇದ್ದಿದ್ದವ್ರ ಹುಟ್ಟುಹಬ್ಬ, ಸ್ವಲ್ಪ ಗೊಂದಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಂಜುಳಾ ಜನಾರ್ದನ್ ಉದಯ ಟೀಲರ್ ಬೋತನಗುಡಿ ಭದ್ರಾವತಿಯಿಂದ, ಹಾಗೆಯೇ ಮಂಜುಳಾ ಹರೀಶ್ ಮತ್ತು ಮಕ್ಕಳಾದ ಓಂ ಶೇಸ್ ಮನಸ್ವಿನಿ ತರೀಕೆರೆಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿಮಠಗದ್ದೆ ಹೋಬಳಿ ಉತ್ತರವನ್ನು ಚಂದ್ರವ ಕೊಟ್ಟು ಕಳಿಸ್ಕೊಟ್ಟಿದ್ದೀರಿ. ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕು ಮುಗುಳ್ಕೋಡು ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ, ಹಾಗೆಯೇ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಪರ ಭದ್ರಾವತಿಯಿಂದ, ಮಂಜುಳಾ ಪ್ರಭಾಕರ್ ಅವರು ಭದ್ರಾವತಿಯಿಂದ, ಆಶಾ ರಾಜು ಕಾರೇಹಳ್ಳಿ ಭದ್ರಾವತಿಯಿಂದ, ಅಲ್ವಾ ಸಾರ್ ಅಂತ ಹೇಳಿ ನಮಗೆ ಅಲ್ವಾ ಅಲ್ವಾ ಹೇಳ್ತಾ ಇದ್ದೀರಾ, ಇಲ್ಲ ಇಲ್ಲ ಎಲ್ಲ ಸರಿಯಾದ ಥರ ಕಳಿಸ್ಬಿಟ್ಟು ನಮಗೆ ಏನೋ ಒಂಥರ ನಿಮಗೆ ಪ್ರಶ್ನಾರ್ಥಕ ಚಿಹ್ನೆ ಇಡೋದು ಸರಿಯೋ ತಪ್ಪು ಅಂತ ಹೇಳಿ. ಮೂಡಲ ವಿಠಲ್ಪುರ ಭದ್ರಾವತಿಯಿಂದ ಪದ್ಮಶ್ರೀ ಪನ್ನಗ ಟಿ ಅನಂತಕುಮಾರ್ ಅವರು, ಹಾಗೆಯೇ ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಜಾನಕಿ ರಮೇಶ್ ರವೀಂದ್ರನಗರ ಶಿವಮೊಗ್ಗ,

ಕಡೆಯಿಂದ ಶಿವಮೊಗ್ಗ ಕೃಷಿನಗರ ದೊಡ್ಡಮನೆಯ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಮಹೇಶ್ ಹೊಸೂರವರು ಶಿಕಾರಿಪುರ ತಾಲೂಕಿನಿಂದ ವಿಶಾಲ್ ಆರ್ ಭದ್ರಾವತಿಯಿಂದ ನಮಸ್ಕಾರ ಸರ್ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಬೆಳಗಿನ ಶುಭೋದಯ ಸರ್ ಹೇಗಿದ್ದೀರಿ ನಿಮ್ಗೆ ಕೇಳಿದ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾ ಇದ್ದಾರೆ ಯಾಕೋ ಎಲ್ಲೇಗೌಡರೆ ಉತ್ತರ ಆಚೀಚೆ ಆಗಿದೆ ನೋಡೋಣ ಮುಮ್ಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಒಂದಕ್ಕೆ ಮಾತ್ರ ಉತ್ತರ ಕಳಿಸಿದ್ರಿ ಇನ್ನೊಂದು ಉತ್ತರ ಬರಲಿಲ್ಲ ಪುಷ್ಪ ವಿನೋಬ್ರು ನಗರ ಶಿವಮೊಗ್ಗ ನಗರ ಶಿವಮೊಗ್ಗ ಬೆಳಗಿನ ವಂದನೆಗಳು ಸರ್ ಕಾರ್ಯಕ್ರಮ ಚೆಂದ ಇದೆ ಭಕ್ತಿಗಳು ಚಿಂತನ ಚಿತ್ರಗೀತೆ ಚೆನ್ನಾಗಿದ್ವು ಮೂಡಿ ಬಂದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಕೇಸಲ್ ಶಿವಮೊಗ್ಗದಿಂದ ಪುಷ್ಪ ಸುರೇಶ್ ಅವರು ಶಿವಮೊಗ್ಗದಿಂದ ರೇಣುಕಾಡಿ ಶಿವಮೊಗ್ಗದಿಂದ ಯರಪ್ಪ ನಳಿನ ಗಿರಿಜಾ ರಾವ್ ಹಿರಿಯರ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ಸರಿ ಇದೆ ಎರಡನೇ ಸ್ವಲ್ಪ ಆಚೀಚೆಯಾಗಿದೆ ರವಿಕುಮಾರ್ ನಾಯಕ್ ಅವರು ಮೇಟಿ ಕುರಿಕೆಯಿಂದ ಹಾಗೆಯೇ ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ಚಂದ ಹೇಳಿದ್ದಾರೆ ಒಂದು ಎರಡಕ್ಕೂ ಹೇಳಿದ್ದಾರೆ ಓಕೆ ಓಕೆ ಹಾಗೆಯೇ ಸಂಗೀತಾ ವಿನಯ್ ಕುಮಾರ್ ಬ್ಯಾಡಗಿಯಿಂದ ಎರಡು ಉತ್ತರ ಬಂದಿದೆ ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆಯಿಂದ ಸಿ ಡಿ ಚಂದ್ರಶೇಖರ್ ವಸಂತ್ ಕುಮಾರ್ ಅತ್ತಿ ಚೌಡನಳ್ಳಿ ಹಾಸನ ಜಿಲ್ಲೆ ನಿಮ್ಮ ಉತ್ತರವನ್ನು ಓದಿದ್ನಲ್ಲ ಆಯಿತು ಮತ್ತೊಮ್ಮೆ ಕಳಿಸಿದ್ರಿ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ನಿಮ್ಮ ಒಟ್ಟಿಗೆ ಉತ್ತರ ತಪ್ಪಾಗಿದೆ ಸರ್ ಸ್ವಲ್ಪ ಆಯಿತು ಆಯಿತು ತಮ್ಮದು ಆಯ್ತಾ ದಾಕ್ಷಾಯಣಿ ಭೀಮನೇರಿ ನಮಸ್ತೆ ನಮಸ್ಕಾರ ಸರ್ ಸರಿ ಇದೆ ಉತ್ತರ ಹಾಗೆಯೇ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕು ಸರಿ ಇದೆ ಸ್ನೇಹಿತರೆ ಎಲ್ಲ ಸರಿಯಾದ ಉತ್ತರ ಕಳಿಸಿದ್ದೀರಾ ಅಕ್ಕ ಅಕ್ಕ ಬಾವಿ ನೋಡು ಬಾವಿ ಬಾವಿ ಅಂದರೆ ಹಣತೆ ಆ ಹಣತೆ ಒಳಗೆ ಎಣ್ಣೆ ಇದು ನೀರು ಅಂದರೆ ಬಾವಿ ಒಳಗೆ ನೀರು ಅಂದರೆ ಏನು ಹೇಳಿ ನೋಡೋಣ ಎಣ್ಣೆ ಬಳ್ಳಿ ಅಂದರೆ ಬತ್ತಿ ಹೂ ಅಂದರೆ ದೀಪ ಜ್ವಲಿಸೋದು ಬೆಂಕಿ ಎಷ್ಟು ಚೆಂದ ಇದೆ ಹಾಗೆಯೇ ಇದು ಚೆನ್ನಾಗಿದೆ ನೋಡಿ ಎರಡನೇದು ಚೆಂದವಾಗಿ ಉತ್ತರ ಕಳಿಸಿದೆ ಹಾರಿದರೆ ಹನುಮಂತ ಕಪ್ಪೆ ಎಷ್ಟು ಎತ್ತರಕ್ಕೂ ಹಾರ್ತದೆ ನೀವು ನೋಡಿದ್ದೀರಿ ಹಾಗೆಯೇ ತುಂಬ ಕುಂತರೆ ಮುನಿ ಸುಮ್ಮ ಕೂತ್ಕೊಳ್ಳುತ್ತೆ ಹಾಗೆಯೇ ಕೂಗಿದರೆ ಕಾಡಿನ ಒಡೆಯ ಸಿಂಹಕ್ಕಿಂತ ಜೋರ ಗರ್ಜನೆ ಮಾಡುತ್ತೆ ಒಮ್ಮೊಮ್ಮೆ ಸುಮ್ಮನೆ ಒಂದು ಫ್ಯಾಂಟಸಿ ಒಂದು ಕಾಲ್ಪನಿಕವಾಗಿ ಹೇಳ್ತಾ ಇರೋದು ಅಲ್ವಾ ಖಂಡಿತ ಎಲ್ಲರೂ ಚಂದ ಚಂದವಾಗಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಹಾಗಾದರೆ ಇನ್ನೆರಡು ಒಗಟಿನ ಹತ್ರ ಹೋಗೋಣಲ್ವಾ ಸ್ನೇಹಿತರೆ ಮೇಲೆ ನೋಡಿದ್ರೆ ನಾನಾ ಬಣ್ಣ ಎರಡನೇ ಮೂರನೇ ಒಗಟು ಮೇಲೆ ನೋಡಿದ್ರೆ ನಾನಾ ಬಣ್ಣ ಉಜ್ಜಿದರೆ ಒಂದೇ ಬಣ್ಣ ಮೇಲೆ ನೋಡಿದ್ರೆ ನಾನಾ ಬಣ್ಣ ಉಜ್ಜಿದರೆ ಒಂದೇ ಬಣ್ಣ ಅಲ್ವಾ ಮೇಲೆ ನೋಡಿದ್ರೆ ನಾನಾ ಬಣ್ಣ ಉಜ್ಜಿದರೆ ಒಂದೇ ಬಣ್ಣ ಮೂರನೇ ಒಗಟು ಹಾಗೆಯೇ ನಾಲ್ಕನೇ ಒಗಟು ನಾಲ್ಕು ಚೌಕದ ಬಾವಿ ನಾರಾಯಣಪ್ಪ ಕಟ್ಟಿಸಿದ ಬಾವಿ ಎಷ್ಟು ತೋಡರು ನೀರು ಬರಲ್ಲ ನಾಲ್ಕು ಚೌಕದ ಬಾವಿ ನಾರಾಯಣಪ್ಪ ಕಟ್ಟಿಸಿದ ಬಾವಿ ಎಷ್ಟು ತೋಡರು ನೀರು ಬರಲ್ಲ ನಾನು ಯಾರು ಉತ್ತರವನ್ನು ಕಳಿಸ್ಕೊಡ್ಬೇಕು ಹೇಳಿದ್ದೀನಿ ಗಮನಿಸಿ ಎಷ್ಟು ಚೆಂದಾಗಿದೆ ಅನ್ನುವಂಥದ್ದು ನಾಲ್ಕು ಚೌಕದ ಬಾವಿ ನಾರಾಯಣಪ್ಪ ಕಟ್ಟಿಸಿದ ಬಾವಿ ಎಷ್ಟು ತೋಡಿದ್ರು ಏನು ಬರಲ್ಲ ಏನು ಬರಲ್ಲ ಹೇಳಿ ನೀರು ಬರಲ್ಲ ಹಾಗೆಯೇ ಮೂರನೇದು ಹೇಳಿದೆ ಮೂರನೇ ಒಗಟು ಮೇಲೆ ನೋಡಿದ್ರೆ ನಾನಾ ಬಣ್ಣ ಮೇಲೆ ನೋಡಿದ್ರೆ ನಾನಾ ಬಣ್ಣ ಉಜ್ಜಿದ್ರೆ ಒಂದೇ ಬಣ್ಣ ಇದಕ್ಕೆ ಉತ್ತರ ಕಳಿಸ್ಕೊಡ್ತಿರಲ್ವಾ ಗಮನಿಸಿ ಮೂರನೇ ದೇವತೆ ಹೇಳಿ ಮೇಲೆ ನೋಡಿದ್ರೆ ನಾನಾ ಬಣ್ಣ ಉಜ್ಜಿದ್ರೆ ಒಂದೇ ಬಣ್ಣ ಹಾಗೆ ನಾಲ್ಕು ಚೌಕದ ಬಾವಿ ನಾರಾಯಣಪ್ಪ ಕಟ್ಟಿಸಿದ ಬಾವಿ ಎಷ್ಟು ತೋಡಿದ್ರು ನೀರು ಇಲ್ಲ ಎಷ್ಟು ತೋಡಿದ್ರು ನೀರಿಲ್ಲ ಬನ್ನಿ ಸ್ನೇಹಿತರಿಗೆ ಎರಡು ಇಂಪಾದ ಹಾಡುಗಳು ನಿಮ್ಮ ಕಿವಿದರಿಗೆ ಬೀಳ್ತಾ ಇದೆ ನಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಕೇಳಿ ಆನಂದಿಸಿ ಎರಡು ಇಂಪಾದ ಹಾಡುಗಳು ನಿಮ್ಮ ಕಿವಿದರಿಗೆ

ಅಂದ್ರೆ ನಾನು ಮೂರನೇ ಗಾದಿಯಾಗಿ ಕೇಳಿದ್ ಮೂರನೇ ಒಗಟನ್ನ ಕೇಳಿದ್ದೆ. ಮೇಲ್ ನೋಡಿದ್ರೆ ನಾನಾ ಬಣ್ಣ, ಉಜ್ಜಿದ್ರೆ ಒಂದೇ ಬಣ್ಣ ಅಂತ ಹೇಳಿ. ಹಾಗೇನೆ ಇನ್ನೊಂದು ಒಗಟನ್ ಕೇಳಿದ್ದೆ, ನಾಲ್ಕು ಚೌಕದ ಬಾವಿ ನಾರಾಯಣಪ್ಪ ಕಟ್ಸಿದ ಬಾವಿ ಎಷ್ಟು ತೋಡಿದ್ರು ನೀರಿಲ್ಲ ಅಲ್ವಾ. ಬನ್ನಿ, ಉತ್ತರವ ಪಟಾಪಟ ಅಂತ ಉತ್ತರ ಬರ್ತಾ ಇದ್ದಾವೆ. ಈಗ ಮತ್ತೊಂದು ಇಂಪಾದ ಹಾಡಿನ ನಂತರ ನಿಮ್ಮೆಲ್ಲ ಉತ್ತರಗಳನ್ನು ತೆಗೆದುಕೊಳ್ತೀನಿ ಸ್ನೇಹಿತರೆ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ FM 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಹಾಡು ಮಾತಾಡು ಗುರುವಾರದ ವಿಶೇಷತೆ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ಅಂತ ಹೇಳಿ ನಾನು ಮೂರನೇ ಒಗಟಾಗಿ ಕೇಳಿದ್ದೆ. ನೋಡೋದಕ್ಕೆ ನಾನಾ ಬಣ್ಣ ಉಜ್ಜಿದರೆ ಒಂದೇ ಬಣ್ಣ, ಹಾಗೆಯೇ ನಾಲ್ಕು ಚೌಕದ ಬಾವಿ ನಾರಾಯಣಪ್ಪ ಕಟ್ಟಿಸಿದ ಬಾವಿ ಎಷ್ಟು ತೋಡಿದ್ರೂ ನೀರಿಲ್ಲ ಅಂತ ಹೇಳಿ ಎಲ್ಲ ಎಷ್ಟು ಬುದ್ಧಿವಂತರು ಗೊತ್ತಾ ನಮ್ಮ ಕೇಳುಗರು. ಪಟಪಟವಾ ಅಂತ ಹೇಳಿ ಚಂದವಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬನ್ನಿ, ಯಾರೆಲ್ಲ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ನೋಡೋಣ. ತನುಜ ಅವರು ಮಾಧವ ನಗರ ಭದ್ರಾವತಿಯಿಂದ, ಚಿತ್ರಾ ಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹೆಚ್ಚ ರುದ್ರಸ್ವಾಮಿ ಕಣದಾಳ್ ಬಡಾವಣೆ ಚಿಕ್ಕಮಗಳೂರು ಜಿಲ್ಲೆಯಿಂದ, ಜ್ಯೋತಿ ರಾಜಶೇಖರ್ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ಶಾಂತಿನಿ ಹಾಸನ ವಾಸಕಿ ವಿಜಯಲಕ್ಷ್ಮಿ ಸಾಗರದಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಳಿನಿ ದೇವರಾಜ್ ಶ್ರೇಯಾ ಪ್ರಶಾಂತ್ ತ್ರಿಶಿಕಾ ಹೊಳೆಹೊನ್ನೂರಿನಿಂದ, ಹಾಗೆಯೇ ಎದ್ದುಮುಖ ತೊಳೆಯ ಬುದ್ಧಿವಂತರು ನಮ್ಮ ಮುರಳೀಧರ ಅವರು ಶಿವಮೊಗ್ಗದಿಂದ ಎಷ್ಟು ಚೆಂದ ಕಳಿಸ್ಕೊಟ್ಟಿದ್ದಾರೆ.

ಮಂಜುಳಾ ಹರೀಶ್ ಮತ್ತು ಮಕ್ಕಳಾದ ಓಂ ಶ್ರೇಯಸ್ ಮನಸ್ವಿನಿ ತರೀಕೆರೆಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಸಿ ಡಿ ಚಂದ್ರಶೇಖರ್ ಅತ್ತಿಚೌಡನಹಳ್ಳಿ, ವಸಂತ್ ಕುಮಾರಿ ಅವರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಿಂದ, ರೇಖಾ ಅವರು ಬೆಂಗಳೂರಿನಿಂದ, ಬಿ ಸತ್ಯನಾರಾಯಣ ಜಯತ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಸರೋಜಾ ಜೈಶಂಕರ್ ಅವರು, ದೀಪ ಕುಮಾರ್ ಆರಾಧ್ಯ, ಚಿನ್ನು ಕೀರ್ತನ ರಶ್ಮಿ ಆರಾಧ್ಯ ಹೊಸಕೆರೆ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ವಿಜಯಪುರದಿಂದ ಸುದರ್ಶನ್ ಭರತ್ಕುಮಾರ್ ಬಂದೆ ನವಾಜ್ ಅವರು, ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥಸಾರಥಿ ಜಯನಗರದಿಂದ, ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಗೃಹ ಸಮುಚ್ಚಯ ಉತ್ತರ ಚಂದ ಕೊಟ್ಟಿದ್ದಾರೆ. ಹಾಗೆಯೇ ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ನರಸಿಂಹರಾಜಪುರ ತಾಲೂಕಿನಿಂದ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಪ್ರತಿಮ್ ನಾಯಕ್ ಅವರು ಶಿವಮೊಗ್ಗದಿಂದ, ಹಾಗೆಯೇ ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿನಿಂದ, ಮಹೇಶ್ ಹೊಸೂರು ಅವರು ಉತ್ತರ ಚಂದವಾಗಿ ಬಂದಿದೆ, ಕಲ್ಪನಾ ಅವರು ಹೊನ್ನಾಳಿಯಿಂದ ಸರೀನಾ ಅಂತ ನಮಗೆ ಹೇಳಿಬಿಟ್ಟಿದ್ದಾರೆ, ಮೂಡಲೆ ವಿಠಲ್ಪುರದಿಂದ ಪದ್ಮಶ್ರೀಧರ ಪನ್ನಗಟ್ಟಿ ಅನಂತಕುಮಾರ್ ಅವರು, ವಿಶಾಲ್ ಅವರ್ ಭದ್ರಾವತಿಯಿಂದ, ಆಮೇಲೆ ಎಂ ಈಶಣ್ಣ ಮುತುಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಶುಭ ಮುಂಜಾನೆ ಸರ್ ಶೈಲಜಾ ಪರಶುರಾಮ್ ಉತ್ತರ ಬಂದಿದೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕಿನಿಂದ, ಇವತ್ತು ನಾನು ರಿಸ್ಟ್ರಿಕ್ಷನ್ ಸಾರ್ ಅಂತ ಹೇಳ್ಬಿಡ್ತಾ ಇದ್ದಾರೆ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲೆಗುಂಡಿ, ವರ್ಣಿಕಾ ಅವರು ವರ್ಣಿಕಾ ಜೀವನ್ ಅವರು ಅರಳಿಹಳ್ಳಿ ಉತ್ತರ ಚಂದ ಬಂದಿದೆ, ಹಾಗೆಯೇ ಪುಷ್ಪಾ ಸುರೇಶ್ ಅವರು ಶಿವಮೊಗ್ಗದಿಂದ, ಅಜಯ್ ವಂಡ್ಕರ್ ಲೋಯರ್ ಹೊತ್ತ ಕಾಲೋನಿ ಭದ್ರಾವತಿಯಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕು ಮುಗುಳ್ಕೋಡ್ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ, ಸಂಗೀತ ವಿನಯ್ ಕುಮಾರ್ ಬ್ಯಾಡ್ಗಿಯಿಂದ, ಅಖಿನೇ ಯಾರಪ್ಪ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ನಿತಿನ್ ಬಣಗಾರ್ ಗೋಪಾಲ ಗೌಡ ಬಡಾವಣೆ ಶಿವಮೊಗ್ಗದಿಂದ, ರೆಕಾರ್ಡಿಂಗ್ ಮಾಡಬೇಡಿ ಭಾರತಿ ದೇವಿ ಕೆ ಆರ್ ಎಸ್ ವಿ ಬಡಾವಣೆ ಶಿವಮೊಗ್ಗದಿಂದ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಾಗೆಯೇ ಯಾರಪ್ಪ ಮಂಜುಳಾ ಪ್ರಭಾಕರ್ ಅವರು, ಇಲ್ಲ ಅಂದರೆ ಬುದ್ಧವಂತರು ಎಮ್ ಎಸ್ ಮುದಿಗೌಡ್ರು ಇನಾಮ್ ಹೊಂಗ್ಲಾ ಸವದತ್ತಿಯಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ, ಎಲ್ಲ ಸರಿಯಾದ ಉತ್ತರ ಇದೆ, ಯಾರೂ ತಪ್ಪಿಲ್ಲ, ಎರಡೆರಡು ಮೂರು ಮೂರು ಉತ್ತರ ಬಂದುಬಿಟ್ಟಿದ್ದಾವೆ ನೋಡೋಣ. ರೇಣುಕಾಡಿ ಶಿವಮೊಗ್ಗದಿಂದ ಶಿವಮೊಗ್ಗ ಕೃಷಿನಗರ ದೊಡ್ಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ಲತಾ ಕರಡೇರ್ ಲತಾ ಜಗದೀಶ್ ಅರಳಿಹಳ್ಳಿಯಿಂದ, ಹಾಗೆಯೇ ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ, ದಾಕ್ಷಾಯಿಣಿ ಅಲ್ಲ ದ್ರಾಕ್ಷಾಯಿಣಿ ಭೀಮನೇರಿ ಉತ್ತರ ಬಂದಿದೆ, ಶೈಲಜಾ ಕೃಷ್ಣಸ್ವಾಮಿಯವರು ವಿಜಯನಗರ ಶಿವಮೊಗ್ಗದಿಂದ, ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಸ್ವರ ಲೋಯರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಆಶಾರಾಜು ಕಾರಿಹಳ್ಳಿ ಭದ್ರಾವತಿಯಿಂದ, ಮಂಜುಳಾ ಜನಾರ್ದನ್ ಅವರು ಭೂತನಗುಡಿ ಭದ್ರಾವತಿಯಿಂದ, ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮ್ತಿ ಗೋಪಾಳ ಬಡಾವಣೆ ಶಿವಮೊಗ್ಗದಿಂದ, ರಂಗಸ್ವಾಮಿಯವರು ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ, ಒಂದು ತಪ್ಪಿದೆ ಎರಡನೇದು ಸರಿಯಿದೆ ನೋಡೋಣ. ಸೂಪರ್ ಸಾರ್ ಇಂತ ಹಾಗೆಯೇ ಚಿತ್ರಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ಚಂದವಾಗಿ ಕಳಿಸ್ಕೊಟ್ಟಿದ್ದಾರೆ ಉಮೇಶ್ ಸಿರಿಗೆರೆ ಅವರು, ಹಾಗೆಯೇ ಬೀನಾ ವಸಂತ್ ಕುಮಾರ್ ಅವರು ವಸಂತರಾವ್ ಅವರು ಬೆಂಗಳೂರಿನಿಂದ, ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ, ವೀಣಾ ಅವರು ಪೂರ್ಣಪ್ರಜ್ಞ ಲೇಔಟ್ ಬೆಂಗಳೂರು ಅಂದರೆ ಸೀತಾ ಸರ್ಕಲ್ ಫ್ರಮ್ ಬೆಂಗಳೂರು, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಒಳ್ಳೆ ಮೂಡಿ ಬರ್ತಿದೆ ಹಾಡು ಚೆಂದ ಇದೆ ಅಂತ ಹೇಳ್ತಿದ್ರೆ, ವಿದ್ಯಾಮಂದಿರದಿಂದ ಭದ್ರಾವತಿ ವಿದ್ಯಾಮಂದಿರದಿಂದ ಸ್ನೇಹ ಅನಿತಾ ಹಾಗೂ ಕುಟುಂಬದವರು, ವಿಶ್ವಾಸ್ ಸವಳಂಗ ರಾಘವ ಮನಿಯನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಡಿ ದುಬೈನಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ವೇದಾಶೆಟ್ಟಿ ಕಳಾವರ ಕುಂದಾಪುರದಿಂದ, ಶಿವಮೊಗ್ಗ ತಾಲೂಕು ಕೊರಗೆ ಗ್ರಾಮದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ, ರಾಜು ಶಂಕರಘಟ್ಟ ಅವರು ನಮಗೆ ಅಲ್ವಾ ಅಂತ ಅಂದ್ಬಿಟ್ರು, ಇಲ್ಲ ಸರಿಯಾದ ಉತ್ತರವನ್ನು ಕಳಿಸ್ಬಿಟ್ಟಿದ್ದಾರೆ, ಆಹಾ ಹೇಳಲಿಲ್ಲ ನನ್ನ ಹೆಸರು, ಹೇಳಿದೆ ಬೆಳಗ್ಗೆನೆ ಡಾಕ್ಟರ್ ಬಸವರಾಜ್ ಅಂತ ಹೇಳಿ, ಶನಿವಾರ ಬರ್ತೀನಲ್ಲ ನಾನು, ಇವತ್ತು ಬಂದಿದ್ದೀನಿ ಸ್ನೇಹಿತರೆ. ನನ್ನ ಪ್ರೀತಿಯ ಕೇಳುಗ

ಎಲ್ಲರೂ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಸ್ಪಷ್ಟವಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಕಂಡ್ರೆ ಮೊದಲನೇದಕ್ಕೆ ನೋಡೋದಕ್ಕೆ ನಾನಾ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ ಅಂದರೆ ಸಾಬೂನು. ಇನ್ನೊಂದು ನಾಲ್ಕು ಚೌಕದ ಬಾವಿ, ನಾರಾಯಣಪ್ಪ ಕಟ್ಟಿಸಿದ ಬಾವಿ, ಎಷ್ಟು ತೋಡಿದ್ರೂ ನೀರಿಲ್ಲ, ಬೆಲ್ಲದ ಅಚ್ಚು. ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಎಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಬನ್ನಿ, ಈಗ ಮತ್ತೊಂದು ಕಡೆಗೆ ಹೋಗೋಣ. ಎಲ್ಲ ಸಿದ್ಧವಾಗಿದ್ದರಲ್ವಾ? ಖಂಡಿತ. ಕೆಂಪು ಕುದುರೆ ಮೇಲೆ ಒಬ್ಬ ಏರ್ತಾನೆ, ಒಬ್ಬ ಇಳಿಯುತ್ತಾನೆ. ಗಮನಿಸಿ, ಕೆಂಪು ಕುದುರೆ ಮೇಲೆ ಒಬ್ಬ ಏರ್ತಾನೆ, ಒಬ್ಬ ಇಳಿತಾನೆ. ಇದಕ್ಕೆ ಎರಡು ಉತ್ತರ ಇದೆ, ಆದರೂ ನೀವು ಎರಡರಲ್ಲಿ ಒಂದು ಉತ್ತರ ನಾನು ಕಳಿಸ್ಕೊಡ್ಬೋದು. ಇದು ಎಷ್ಟನೇ ಒಗಟು? ಐದನೇ ಒಗಟು. ಐದನೇ ಒಗಟು, ಕೆಂಪು ಕುದುರೆ ಮೇಲೊಬ್ಬ ಏರ್ತಾನೆ, ಕೆಳಗೊಬ್ಬ ಇಳಿತಾನೆ. ಹಾಗೆಯೇ ಇನ್ನೊಂದು ಒಗಟು ಬಹಳ ಚೆಂದ ಇದೆ, ಅದನ್ನು ತುಂಬ ಭಾಳ ಸುಲಭವಾಗಿ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಖಂಡಿತ ಅಲ್ವಾ, ಚಂದವಾಗಿ ಹೇಳ್ತೀರಾ ನೀವು, ತುಂಬ ತುಂಬ ಚಂದ ಚಂದ ಚಂದವಾಗಿ ಹೇಳುವ ಪ್ರೀತಿಯ ಕೇಳುಗರಲ್ವಾ, ಪಟಪಟ ಅಂತ ಹೇಳ್ತೀರಲ್ವ ಸ್ನೇಹಿತರೆ. ತಕ್ಕಡಿಲಿಟ್ಟು ಮಾರೋ ಹಾಗಿಲ್ಲ, ಅದಿಲ್ದಲೇ ಹಬ್ಬ ಆಗುವ ಹಾಗಿಲ್ಲ. ತಕ್ಕಡಿಲಿಟ್ಟು ಮಾರುವ ಹಾಗಿಲ್ಲ, ಅದಿಲ್ದಲೇ ಹಬ್ಬ ಆಗುವ ಹಾಗಿಲ್ಲ. ಗಮನಿಸಿ, ತಕ್ಕಡಿಲಿಟ್ಟು ಮಾರುವ ಹಾಗಿಲ್ಲ, ಅದಿಲ್ದಲೇ ಹಬ್ಬ ಮಾಡುವ ಹಾಗಿಲ್ಲ. ಆರನೇ ಒಗಟು. ಐದನೇ ಒಗಟು ಏನು ಹೇಳಿ ನೋಡೋಣ. ಐದನೇ ಒಗಟನ್ನು ನಾನು ಈಗಾಗಲೇ ಹೇಳಿದೆ, ತುಂಬ ಚಂದವಾಗಿ ನೀವು ಉತ್ತರವನ್ನು ಕೊಟ್ಟು ಕಳಿಸ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಿನ್ನೂ ಮುಗಿಸೇ ಇಲ್ಲ, ಆಲೇ ಪಟಪಟ ಅಂತೇಳಿ ನೀವು ಉತ್ತರ ಬರೋದಕ್ಕೆ ಸಿದ್ಧವಾಗಿದೆ. ಐದನೇ ಒಗಟು, ಕೆಂಪು ಕುದುರೆ ಮೇಲೊಬ್ಬ ಏರ್ತಾನೆ, ಒಬ್ಬ ಇಳಿತಾನೆ. ಆಯಿತಾ? ಹಾಗೆಯೇ ತಕ್ಕಡಿಲಿ ಇಟ್ಟು ಮಾರುವ ಹಾಗಿಲ್ಲ, ಅದಿಲ್ದಲೇ ಹಬ್ಬೋ ಹಾಗೆ ಹಬ್ಬವನ್ನು ಮಾಡುವ ಹಾಗಿಲ್ಲ ಅಲ್ವಾ? ಖಂಡಿತ ಬನ್ನಿ, ಉತ್ತರವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆಯಾದ 9451527260 ಬನ್ನಿ. ಈಗ ಒಂದು ಇಂಪಾದ ಹಾಡು ಕೇಳ್ಕೊಂಡು ಬರೋಣ. ಕೇಳ್ತಿರಲ್ವಾ? ಖಂಡಿತ ಬನ್ನಿ, ಒಂದು ಇಂಪಾದ ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ ಕೇಳೋಣ ಫ್ರೆಂಡ್ಸ್ ಚಿತ್ರದ ಈ ಗೀತೆಯನ್ನು.

ಸ್ನೇಹಿತರೆ, ಏನು 5 ಮತ್ತು 6ನೇ ಒಗಟಿಗೆ ಉತ್ತರವನ್ನು ಹುಡುಕುವ ಸಮಯ. ಉತ್ತರವನ್ನು ಕಳಿಸ್ಕೊಡ್ತಾ ಇದ್ದೀರಿ. ಕೆಂಪು ಕುದುರೆ ಮೇಲೆ ಒಬ್ಬ ಏರ್ತಾನೆ, ಒಬ್ಬ ಇಳಿತಾನೆ. ಹಾಗೆಯೇ 6ನೇ ಒಗಟು ಭಾಳ ಚೆನ್ನಾಗಿದೆ. ತಗಡಿಲಿಟ್ಟು ಮಾರುವ ಹಾಗಿಲ್ಲ, ಅದಿಲ್ದಲೇ ಹಬ್ಬ ಆಗುವ ಹಾಗಿಲ್ಲ. ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಬನ್ನಿ, ಯಾರ್ಯಾರು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ ನೋಡ್ಬಿಡೋಣ. ಸಮಯ ಆಗ್ತಾ ಇದೆ, ಏಕೆಂದರೆ ಸಮಯ ಈಗಾಗಲೇ 10:53:48 ಬನ್ನಿ, ಯಾರೆಲ್ಲ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸಮಯ ಆಗ್ತಾ ಇದೆ. ಚಿತ್ರಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಹೊಸ ಹೊಸ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಭದ್ರಾವತಿಯಿಂದ ಎಲ್ಲೇಗೌಡರು. ತನುಜ ಅವರು ಮಾಧವ ನಗರ ಭದ್ರಾವತಿಯಿಂದ. ಸುರೇಶ್ ಅವರು ಶಿವಮೊಗ್ಗದಿಂದ. ನಳಿನಾ ದೇವರಾಜ್ ಅವರು ಶ್ರೇಯ ಪ್ರಶಾಂತ್ ತ್ರಿಶಿಕ ಹೊಳೆಹೊನ್ನೂರಿನಿಂದ. ಹೆಚ್ಚ ರುದ್ರಸ್ವಾಮಿ ಕಣದಾಳ್ ಹೊಸ ಬಡಾವಣೆ ಚಿಕ್ಕಮಗಳೂರು ಜಿಲ್ಲೆಯಿಂದ. ಅಶೋಕ್ ಎಸ್ಎಲ್ ಶಿವಮೊಗ್ಗದಿಂದ. ಹಾಗೆಯೇ ಯಾರಪ್ಪ ರೇಣುಕಾಡಿ ಶಿವಮೊಗ್ಗದಿಂದ. ಶಾಂತಿನಿ ಹಾಸನ. ಆಮೇಲೆ ಜ್ಯೋತಿ ರಾಜಶೇಖರ್ ಸಿದ್ಧಾರೂಢನಗರ ಭದ್ರಾವತಿಯಿಂದ. ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕು ಮುಗುಳ್ಕೋಡ್ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕ ಹಿರೇಮಠ. ಹಾಗೆಯೇ ಆಶಾರಾಜ್ ಕಾರೇಹಳ್ಳಿ ಭದ್ರಾವತಿಯಿಂದ. ರೇಖಾ ಅವರು ಬೆಂಗಳೂರಿನಿಂದ. ಹಂಪಣ್ಣ ಅವರು ನ್ಯಾಮತಿಯಿಂದ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ಜೊತೆಗೆ ಯಾರಪ್ಪ ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ. ಬೀನಾ ವಸಂತಕುಮಾರ್ ಅವರು ಬೆಂಗಳೂರಿನಿಂದ. ವಿಶಾಲ್ ಆರ್ ಭದ್ರಾವತಿಯಿಂದ. ಆಮೇಲೆ ಲಕ್ಷ್ಮೀ ಮಂಜುನಾಥ್ ಅವರು ಗಾಂಧಿನಗರ ಶಿವಮೊಗ್ಗದಿಂದ. ಮಂಜುಳಾ ಹರೀಶ್ ಮತ್ತು ಮಕ್ಕಳಾದ ಓಂ ಶ್ರೇಯಸ್ ಮನಸ್ವಿನಿ ತರೀಕೆರೆಯಿಂದ. ಇನ್ನೊಂದು ಉತ್ತರ ಚಂದ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಎಸ್ ಎಸ್ ಮುದಿಗೌಡರು ಇನ್ನಮ್ಮ ಹೊಂಗಲ ಸವದತ್ತಿಯಿಂದ. ವಾಸುಕಿ ವಿಜಯಲಕ್ಷ್ಮಿ ಸಾಗರ. ವೀಣಾ ಅವರು ಪೂರ್ಣಪ್ರಜ್ಞ ಲೇಔಟ್ ಬೆಂಗಳೂರಿನಿಂದ. ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು. ಓ, ಈಗ ಅವರು ಪೂರ್ಣಪ್ರಜ್ಞ ಲೇಔಟ್ಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಬೆಂಗಳೂರಲ್ಲಿ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ವಿಜಯಪುರ ಸುದರ್ಶನ ಭರತ್ಕುಮಾರ್ ವಂದೇ ನವಾಜ್ ವಿಜಯಪುರದಿಂದ. ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಉತ್ತರ ಬಂದಿದೆ. ಹ್ಯಾಬಲ್ ರಾಘವಂದ ಪರ್ವತ ಕಾಲೋನಿ ಭದ್ರಾವತಿಯಿಂದ. ಮುರಳೀಧರ ಅವರು ಶಿವಮೊಗ್ಗದಿಂದ. ಹಾಗೆಯೇ ಪಾವನ ಮಲ್ಲಿಕಾರ್ಜುನ ಶಿವಮೊಗ್ಗದಿಂದ. ಆಮೇಲೆ ಯಾರಪ್ಪ ಇವರು ಭಾರತೀ ದೇವಿ ಕೆ ಎಸ್ ವಿ ಬಡಾವಣೆ ಶಿವಮೊಗ್ಗದಿಂದ. ದಯಮಾಡಿ ನಿಮ್ಮಲ್ಲೊಂದು ಮನವಿ ಸ್ನೇಹಿತರೆ, ದಯಮಾಡಿ ತಾವುಗಳು ಆಡಿಯೋ ಮೆಸೇಜನ್ನು ಕಳಿಸ್ಬೇಡಿ. ನಮ್ಮಲ್ಲಿ ಓಪನ್ ಆಗೋದಿಲ್ಲ, ಓಪನ್ ಆದರೂ ಧ್ವನಿ ಕೇಳಲಿಕ್ಕಾಗೋದಿಲ್ಲ. ಮತ್ತೊಮ್ಮೆ ನೀವು ಬರವಣಿಗೆ ಮೆಸೇಜನ್ನು, ಸಂದೇಶಗಳನ್ನು ಮಾತ್ರ ಕಳಿಸ್ಕೊಡಿ. ನಿತಿನ್ ಬಣಗಾರ್ ಗೋಪಾಲ್ ಬಡಾವಣೆ, ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ. ಹಾಗೆಯೇ ವೀಣಾ ಅವರು ಬೆಂಗಳೂರಿನಿಂದ. ಜಯಲಕ್ಷ್ಮೀ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬಿ ಸತ್ಯನಾರಾಯಣ್ ಜಯ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ. ಅನಿಶ್ ನೋಡೋಣ. ಹಾಗೆಯೇ ಮಂಜುಳಾ ಪ್ರಭಾಕರ್ ಅವರು ದಾವಣಗೆರೆಯಿಂದ. ಚಂದ್ರಿಕಾ ನೇರ್ಲಿಗುಂಡಿ ಅವರು ಅಜಯ್ ವಂಡ್ಕರ್ ಅವರು ಲೋಯರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ. ಸಂಗೀತಾ ವಿನಯ್ ಅವರು, ವಿನಯ್ ಕುಮಾರ್ ಅವರು ಬ್ಯಾಡಗಿಯಿಂದ, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಿಂದ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ. ರೂಪ ಕೆ ಎಸ್ ಆರ್ ಪಿ ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ. ನೋಡುವ ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಅನಿತಾ ಹಾಗೂ ಕುಟುಂಬದವರು. ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ. ಹಾಗೆಯೇ ಹಿತಾರ್ಥ ಹಳೆನಗರ ಭದ್ರಾವತಿಯಿಂದ. ಹೆಸರು ತುಂಬ ಚೆನ್ನಾಗಿದೆ, ಹಿತಾರ್ಥ ಅಂಥೇಳಿ. ಎಲ್ಲರ ಹಿತವನ್ನು ಕಾಯೋದೆ ಹಿತಾರ್ಥ. ವರ್ಣಿಕ ಜೀವನ್ ಅರಳಿಹಳ್ಳಿಯಿಂದ ಭದ್ರಾವತಿ ತಾಲೂಕು ಹಳೆನಗರ ಭದ್ರಾವತಿಯಿಂದ. ಹಾಗೆಯೇ ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ. ಮಹೇಶ್ ಹೊಸೂರವರು ಶಿಕಾರಿಪುರ ತಾಲೂಕಿನಿಂದ. ಸುಮಿತ್ರಾ ಮಾಂಡ್ರೆ ನಾಗರ ಶಿವಮೊಗ್ಗ. ಲಕ್ಷ್ಮೀ ಅವಲ ಸಾರಿ ಕ್ಷಮಿಸಿ, ಮಂಜುನಾಥ್ ಅವರು ಲಕ್ಷ್ಮೀ ಸೈಕಲ್ ಶಾಪ್ ಜನಪರ ಭದ್ರಾವತಿಯಿಂದ. ವಿಶ್ವಾಸ್ ಅವರು ಸವಳಂಗದಿಂದ. ಕರಡೇರ ಲತಾ ಜಗದೀಶ್ ಅರಳಿಹಳ್ಳಿಯಿಂದ. ಯಾರಪ್ಪ ಇವರು ದ್ರಾಕ್ಷಾಯಿಣಿ ಭೀಮನೇರಿ ಉತ್ತರ ಬಂದಿದೆ. ರಾಘವ ಮಣಿಯಾಣ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ. ಸರೋಜಾ ಜೈಶಂಕರ್ ದೀಪಕ್ ಚಿನ್ನು ಕೀರ್ತನ ರಶ್ಮಿ ಆರಾಧ್ಯ ಹೊಸಕೆರೆ. ಪುಷ್ಪ ವಿನೋಬ ನಗರ ಶಿವಮೊಗ್ಗ ಉತ್ತರ ಬಂದಿದೆ. ಕಲ್ಪನಾ ಹೊನ್ನಾಳಿಯಿಂದ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ. ಸುಲಭವಾಗಿದ್ದವು 4 ಒಗಟಿಗಳಿಗೂ ಸರಿಯಾದ

ಕೊಟ್ಟಿದ್ದೆ, ಹೆಚ್ಚು ಬೆಲ್ಲ ತರಲು ಅಂಗಡಿಗೆ ಹೋಗಬೇಕು ಅಂತ. ಹೊರಗಡೆ ತುಳಸಿಗೆ ದೀಪ ಹಚ್ಚಿ ಹೊರಟಾಗ ಬಾಗಿಲು ಮೂಲೆಯಲ್ಲಿ ಆಹಾಹಾ ಪಿಳಿ ಪಿಳಿ ಅಂತ ನೋಡ್ತಾ ಇತ್ತು. ಆಗ ಅಮ್ಮ ರೊಟ್ಟಿಗೆ ಹಿಟ್ಟು ತಗೊಂಡು ಬಾ, ಹಾಗೆ ನಾಳೆ ಹಬ್ಬ ಎಷ್ಟು ಚೆಂದಾಗಿ ಕಳಿಸ್ಕೊಟ್ಟಿದ್ರಿ, ಓದ್ತೀನಿ ಆಮೇಲೆ ಸರ್ ಮಾಡಿದೆ ಕೇಳಿದ್ರು ಅಂತ ಸಂತ ಮಾಡಿಕೊಂಡು ಸ್ವಲ್ಪ ದಿನ ಕೇಳಿ ಎಲ್ಲರೂ ಇದ್ದೀನಿ ಸರ್ ಇದರಿಂದ. ಓಹೋ ಹಾಗೆ ಸಾರಿ, ಯಾವುದಾದ್ರೂ ಆಗಲಿ ನಿಮಗೆ ಓದ್ನ ಮಾಡಿ ಮುಂದೆ ಕ್ಲಾಸ್ ತಗೊಳ್ಳಿ ಸರ್, ಕಳಿಸಿ ಸರ್ ಅಂತ ಹೇಳ್ತಾ ಇದ್ದಾರೆ. ಆಯ್ತು ಆಯ್ತು ಆಯಿತು, ನಿಮ್ಮ ಒಂದು ಧನ್ಯವಾದಗಳು. ಹಾಗೆಯೇ ಯಾರಪ್ಪ ಇವರು, ಮೂಡಲ ವಿಠಲ್ಪುರ ಪದ್ಮಶ್ರೀಧರ ಪನ್ನಗ ಉಮೇಶ್ ಸಿರಿಗೆರೆಯವರು ಒಂದು ಹಾಸ್ಯ ಚಟಾಕಿನ ಹಾರಿಸ್ಬಿಟ್ಟಿದ್ದಾರೆ, ಹೋಗಲಿ ತೊಂದರೆ ಇಲ್ಲ. ಪದವಿ ಪಡೆದ್ರಿಂದ ಕೇಳಗರ ಮನಸ್ಸು ಅರ್ಥ ಮಾಡಿಕೊಂಡು ಕಳೆದೇ ಕೇಳಿ ಕೇಳಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕಷ್ಟ ಆಗುತ್ತೆ ಸರ್, ಆದರೂ ಕಳಿಸ್ಕೊಟ್ಟಿದ್ದೀರಿ, ಇಲ್ಲಿ ತೊಂದರೆ ಇಲ್ಲ, ಸರಿ ಉತ್ತರನೇ ಕಳಿಸಿದ್ದೀರಿ. ಅದರಲ್ಲಿ ಒಂದೇ ಒಂದು ಉತ್ತರ ತಪ್ಪಿದೆ ಅಂತ ಆಗಿದೆ, ನೋಡೋಣ. ಜಯಪ್ಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್ ಅವರು ನ್ಯಾಮತಿ ಗೋಪಾಳ ಶಿವಮೊಗ್ಗದಿಂದ, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿಮಂಟ್ಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ, ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ, ಹಾಗೆ ರಾಘವೇಂದ್ರ ತುದಿಪೇಟೆ ತರೀಕೆರೆಯಿಂದ. ಸರ್ ನೀವು ಎಸ್ ಎಸ್ ಹೌದು ಹೌದು ನಾನೇ ಸರ್, ನೀವು ಬಸವರಾಜ್ ಸರ್? ಹೌದು ಖಂಡಿತ. ಹಾಗೆಯೇ ಹೆಸರು ಹೇಳಲಿಲ್ಲ ಅಂತಿದ್ದಾರೆ, ನನ್ನ ಹೆಸರು ಬಸವರಾಜ್ ಕಣ್ರಿ. ಯಾರಪ್ಪ ಅವರು? ಕಮಣ್ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ನಮ್ಮ ಹೆಸರು ಖಂಡಿತ ಹೇಳಿದ್ದೀನಿ, ನಿಮ್ಮ ಹೆಸರು ಹೇಳಿದ್ದೀನಿ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗೊಂದಿ ಜಗಳೂರು ತಾಲೂಕು, ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ, ಖಂಡಿತ ಎಲ್ಲದೂ ಸರಿಯಾದಿದೆ. ಸಿ ಟಿ ಚಂದ್ರಶೇಖರ್, ಅತ್ತಿ ಚೌಡನಹಳ್ಳಿ, ವಸಂತ್ ಕುಮಾರಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ. ಸ್ನೇಹಿತರೆ, ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ, ಸರಿಯಾದ ಉತ್ತರ ಆಗಿತ್ತು ಸ್ನೇಹಿತರೆ, ಎಲ್ಲರದ್ದು ಸರಿಯಾದ ಉತ್ತರ, ಒಂದಷ್ಟು ಆಚೀಚೆ ಆಗಿತ್ತು, ತೊಂದರೆ ಇಲ್ಲ. ಕೆಂಪು ಕುದುರೆ ಮೇಲೆ ಒಬ್ಬ ಏರ್ತಾನೆ ಒಬ್ಬ ಇಳಿತಾನೆ ಅಂತ. ಕೆಂಪು ಕುದುರೆ ಅಂದರೆ ಒಲೆ ಮೇಲೆ, ಒಲೆ ಬೆಂಕಿ, ಅದರ ಮೇಲೆ ಹಂಚಿಡ್ತೀವಿ, ಅದರ ಮೇಲೆ ದೋಸೆ ಅಥವಾ ರೊಟ್ಟಿ. ಒಬ್ಬ ಏರ್ತಾನೆ ಒಬ್ಬ ಇಳಿತಾನೆ, ಬೇಯಿಸ್ತೀವಿ ಸ್ವಲ್ಪ ಸರಿ ಇದೆ ಕೆಲವರೆಲ್ಲ. ಅದು ಒಂದೊಂದು ಕಡೆ ಏನಾಗುತ್ತೆ ಒಗಟುಗಳು ಒಂದೊಂದು ಕಡೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಅದೇ ಒಗಟುಗಳಿದಾವಲ್ಲ, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಅರ್ಥವನ್ನು ತಂದುಕೊಡ್ತಾ ಹೋಗುತ್ತೆ, ಸರಿ ಇದೆ. ಹಾಗೆಯೇ ಮತ್ತೊಂದು ಹೇಳಿದೆ, ತುಂಬ ಚೆನ್ನಾಗಿದೆ. ತಕ್ಕಡಿಲಿ ಇಟ್ಟು ಮಾರೋ ಹಾಗಿಲ್ಲ, ಅದಿಲ್ದಲೇ ಹಬ್ಬ ಹಬ್ಬವನ್ನು ಮಾಡುವ ಹಾಗಿಲ್ಲ. ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸಿದೆ, ಅದಕ್ಕೆ ಉತ್ತರ ಸಗಣಿ. ಖಂಡಿತ ಕಂಡ್ರಿ, ಪ್ರತಿಯೊಂದು ಶುಭ ಕಾರ್ಯಗಳಿಗೆ ನಮ್ಮ ಮನೆಗಳಲ್ಲಿ ಸಗಣಿಯ ಅಥವಾ ಏನು ಮನೆ ಮುಂದೆ ಸಗಣಿ ನೀರು ಹಾಕೋದಿರ್ಬೋದು, ಗೋಮಯವನ್ನು ಹಾಕುವ ಸಂಭ್ರಮವನ್ನು ನಾವು ಮಾಡ್ತೀವಿ. ನನ್ನ ನಮ್ಮ ಭಂಡಾರಕ್ಕೆ ಕಳಿಸಿ ನಮ್ಮ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಕ್ಕೆ, ವಿಶೇಷ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ರಾಜು ಶಂಕರ್ ಘಟ್ಟ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವೀಲೀಲಾ ವಿದ್ಯಾನಗರ ಅವರು, ಒಗಟುಗಳು ಬಹಳ ಸುಲಭವಾಗಿದ್ದವು ಸರ್, ನಾಲ್ಕು ಒಗಟುಗಳಿಗೂ ಸರಿಯಾದ ಉತ್ತರ ಕೊಟ್ಟಿದ್ದೆ. ನಾನು ನಾಲ್ಕಲ್ಲ ಆರು ಒಗಟುಗಳನ್ನು ಕಳಿಸಿದ್ದೆ, ಇನ್ನೊಂದು ಒಗಟುಗಳನ್ನು ಹೇಳ್ತಾ ಇದ್ದಾರೆ. ಹೊರಗಡೆ ತುಳಸಿ ದೀಪ ಹಚ್ಚಿ ಹೊರಟಾಗ ಬಾಗಿಲು ಮೂಲೆಯಲ್ಲಿ ಕಪ್ಪೆ ಕೂತು ಪಿಳಿ ಪಿಳಿ ನೋಡ್ತಾ ಇತ್ತು. ಆಗ ಅಮ್ಮ ರೊಟ್ಟಿಗೆ ಹಿಟ್ಟು ತಗೊಂಡು ಬಾ, ಹಾಗೆ ನಾಳೆ ಹಬ್ಬ ಪಕ್ಕದ ಮನೆ ಸೀತಕ್ಕನಿಗೆ ಬಳಿ ಗೌರಿ ಹಸು ಸಗಣಿಯನ್ನು ಇಡೋದಕ್ಕೆ ಹೇಳು ಅಂತ ಹೇಳಿದ್ರು. ಎಷ್ಟು ಚೆಂದ ಕಳಿಸ್ಕೊಟ್ಟಿದ್ದೀರಿ ಉಪಮೆಗಳನ್ನು, ಖಂಡಿತ ಹಾಗೆಯೇ ಚೆಂದಾಗಿದೆ. ಈಗ ನಡೆಸಿದ ಒಗಟು ಕಾರ್ಯಕ್ರಮ ಸೂಪರ್ ಸಾರ್. ದೀಪ ಬೆಳಗಿಸಿ ಪೂಜೆ ಮಾಡಿದೆ, ಕಪ್ಪೆ ವಾಟರ್ ಗುಟ್ಟುವ ಶಬ್ದ ಆಲಿಸ್ದೆ, ಬಟ್ಟೆಗೆ ಸೋಪ್ ಹಚ್ಚಿದೆ, ಬೆಲ್ದ ಹಚ್ಚ ಹಾಕಿ ಕಾಫಿ ಮಾಡಿದೆ, ದೋಸೆ ಕಾವಲಿ ಮೇಲೆ ಬಿಸಿ ಬಿಸಿ ದೋಸೆ ಹಾಕಿ ಹೊರಗಡೆ ಸಗಣಿ ಹಾಕಿ ಸಾರಿಸ್ದೆ. ಸರೋಜಾ ಜಯಶಂಕರ್ ಅವ್ರ ನಿವೃತ್ತಿ, ನಿಮ್ಮ ಕವಿತ್ವದ ಅದ್ಭುತವಾದ ಇದಕ್ಕೆ ನಾವು ಧನ್ಯವಾದಗಳು ತಿಳಿಸ್ಬೇಕಾಗತ್ತೆ. ಖಂಡಿತ ಎಷ್ಟು ಚೆಂದವಾಗಿ ತಾವೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ ಅಲ್ವಾ ಸ್ನೇಹಿತರೆ. ಸ್ನೇಹಿತರೆ, ಇದಾಗಿತ್ತು ಈ ಗುರುವಾರದ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ಕಾರ್ಯಕ್ರಮ. ಕವಿತ್ವದ ಶೈಲಿ ನಿಮ್ಮ ಉಪಮೇನೆ ಹೊಸಮನೆ ಮತ್ತೊಂದು ಬಂದಿದೆ. ಹೊಸಮನೆ ಭದ್ರಾವತಿ ಶೈಲಜಾ ಪರಶುರಾಮ್ ಅವರು, ಬೆಳಗಿನ ಮುಂಜಾನೆ ಎದ್ದು ಸಾಬೂನಲ್ಲಿ ಸ್ನಾನ ಮಾಡಿ ದೇವರಿಗೆ ದೀಪ ಹಣತೆ ದೀಪ ಹಚ್ಚಿ ದೇವರಿಗೆ ನೈವೇದ್ಯ ಬೆಲ್ಲದ ಅಚ್ಚು ಮಾಡಿ ಅಮ್ಮನ ಹತ್ತಿರ ಬಿಸಿ ಬಿಸಿ ರೊಟ್ಟಿ ತೆಗೆದುಕೊಂಡು ತಿಂದು ನಾವು ಇಂದಿನ ಕಾರ್ಯಕ್ರಮ ತುಂಬ ಖುಷಿ ಖುಷಿಯಾಗಿ ಆನಂದಿಸಿದ್ದೇವೆ. ಧನ್ಯವಾದಗಳು ಶೈಲಜಾ ಪರಶುರಾಮ್ ಅವರು, ಚೆಂದವಾಗಿ ಒಂದು ಉಪಮೆಗಳನ್ನು ಆ ಒಗಟಿಗೆ ಉತ್ತರಗಳಿಗೊಂದು ಉಪಮೆ ಕೊಡ್ತೀವಲ್ಲ, ನಿಮ್ಮಲ್ಲಿರುವ ಒಂದು ಸೃಜನಾತ್ಮಕ ಗುಣ ಅಂತ ನಾವು ಕರಿತೀವಿ, ಅದನ್ನು ಕಟ್ಟುವ ಗುಣ ಅಂತ ನಾವು ಹೇಳ್ತೀವಿ. ವಿಷಯ ಇಷ್ಟೇ ಕೊಟ್ಟರೆ ಅದನ್ನು ದೃಢದಾಗಿ ಮಾಡುವಂಥ ಗುಣ ಅದು ನಿಮ್ಮ ಒಂದು ಚಾತುರ್ಯ ಸ್ನೇಹಿತರೆ. ಖಂಡಿತ ಎಲ್ಲರೂ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಅದ್ಭುತವಾದಂತಹ ಉತ್ತರಗಳನ್ನೆಲ್ಲ ಕಳಿಸ್ಕೊಟ್ಟಿದ್ದೀರಿ. ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಪ್ರೀತಿಯ ಒಂದು ಚಪ್ಪಾಳೆಯನ್ನು ತಿಳಿಸಲೇಬೇಕಲ್ವ? ಭಾಗವಹಿಸಿದ ನನ್ನೆಲ್ಲ ಪ್ರೀತಿಯ ಕೆಳಗರಿಗೆ ಆಕಾಶವಾಣಿ ಭದ್ರಾವತಿಯಿಂದ ಚಪ್ಪಾಳೆ.

네. ಒಗಟು ಕಾರ್ಯಕ್ರಮ ನಿಂತರೆ ನಮ್ಮ ಕೇಳುಗರ ಮಾತುಗಳು ಇನ್ನು ನಿಲ್ತಾ ಇಲ್ಲ. ನಮಸ್ತೆ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ಹಾಗೆ ಮನೆಗೆ ದೀಪದ ಬೆಳಕು ಚೆಂದ, ಮಳೆಗೆ ಬಂದ ಕಪ್ಪೆಗಳ ನೋಡೋಕ್ಕೆ ಚೆಂದ, ಜಳಕಕ್ಕೆ ಸಾಬೂನು ಸುಗಂಧ, ಯುಗಾದಿಗೆ ಬೇವು ಬೆಲ್ಲದ ಅಚ್ಚು ಸವಿದರೆ ಆನಂದ, ಅಡುಗೆಗೆ ಬೆಂಕಿ ಚಂದ, ದೀಪಾವಳಿಗೆ ಬೇಕು ಸಗಣಿ ಚಂದವೋ ಚಂದ. ಆಕಾಶವಾಣಿ ಕಾರ್ಯಕ್ರಮ ಕೇಳಲು ನಾ ಮುಂದೆ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಿಗುಂಡಿಯವರು ತುಂಬ ಚಂದವಾಗಿ ಒಕ್ಕಡಿಯನ್ನು, ಒಂದು ಪ್ರಾಸಬದ್ಧವಾದ ಕವಿತೆಯನ್ನು ಕಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಈ ವಾರದ, ಅಂದರೆ ಈ ಗುರುವಾರದ ಒಗಟು ಬಿಡಿಸಿ, ಒಗಟಿಗೆ ಸರಿಯಾದ ಉತ್ತರವನ್ನು ಕಳಿಸ್ಕೊಡಿ ಕಾರ್ಯಕ್ರಮ ತುಂಬ ಚಂದಿತ್ತು. ಎಲ್ಲ ಪ್ರೀತಿಯ ಕೇಳುಗರಿಗಾಗಲೇ ಚಪ್ಪಳೆ ತಿಳಿಸಿದಿರಿ. ಮತ್ತೊಮ್ಮೆ ಧನ್ಯವಾದಗಳು.

ನೀವು ಕೇಳ್ತಾ ಇದ್ದರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ನೀಲಿದಿಂದ ಪ್ರಸಾರವಾಗುವ ಕಾರ್ಯಕ್ರಮ. ಇದುವರೆಗೂ ಹಾಡು ಮಾತಾಡೋ ಕಾರ್ಯಕ್ರಮದಲ್ಲಿ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ಕಾರ್ಯಕ್ರಮ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾವ್ಯ ವಾಚನ. ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಸಂಪೂರ್ಣ ಗಮಕ ವ್ಯಾಖ್ಯಾನ ಸರಣಿ.
4: ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಲಂಕಾ ಸಂಪುಟದಲ್ಲಿ ಅತ್ತಲ ದೈತ್ಯ ಸಭೆಯೊಳ್ ಎಂಬ ಭಾಗವನ್ನು ಕೇಳಿ ವಾಚನ ಮಾಡಿದ್ದಾರೆ ಮತ್ತೂರು ಸನತ್ಕುಮಾರ್, ವ್ಯಾಖ್ಯಾನ HR ವಾಸುದೇವ್.

0: கிருமிகள் சுதந்திரரே.
1: ಪ್ರಭುವಿಗೆ ಎದುರಾಡಿಬಿಟ್ಟು ನಾನು ಅನ್ನದಾತಂಗೆ ದ್ರೋಹವನ್ನು ಮಾಡೋದಿಲ್ಲ, ನನ್ನ ಹೃದಯವನ್ನು ಹೀನ ಆಲೋಚನೆಗಳಿಂದ ತುಂಬಿಸಿಕೊಳ್ಳೋದಿಲ್ಲ. ಪ್ರಜೆಗಳು ಪ್ರಭುವಿಗೆ ಎದುರಾಡಿದರೆ ಅದು ನಿಜವಾಗಿಯೂ ಕೂಡ ದೈವದ್ರೋಹ, ಅವನನ್ನು ನಿಂದಿಸಿದರೆ ಜಗದೀಶ ನಿಂದೆ. ಪ್ರಭುವಿನ ಇಷ್ಟವನ್ನು ಎಲ್ಲರೂ ಕೂಡ ಅನುಸರಿಸಬೇಕು, ಅವನ ಇಷ್ಟಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ನಡೀಬೇಕು. ಪ್ರಭು ನಡೆದಿರತಕ್ಕಂತಹ ಮಾರ್ಗವನ್ನು ಯಾರೂ ಕೂಡ ಪ್ರಶ್ನಿಸಬಾರದು. ಪ್ರಭುವನ್ನು ಒಂದು ವೇಳೆ ಖಂಡಿಸಿದರೆ ಅದು ನಿಜವಾಗಿಯೂ ಕೂಡ ದೈವನಿಂದೆ. ಪ್ರಜೆಗಳು ಅಂತಂದರೆ ಯಾರು? ಪ್ರಜೆಗಳು ಪ್ರಭುಗಳ ಇಷ್ಟಕ್ಕೆ ನಡೆಸಿಕೊಳ್ಳತಕ್ಕಂಥವರೇ ಪ್ರಜೆಗಳು, ಅವರ ಮಹಿಮೆಯಿಂದ ಬದುಕುತ್ತಾ ಇರತಕ್ಕಂತಹ ಹುಳುಗಳು ಅಂಥೇಳಿ ಹೇಳ್ತಾ ಇದ್ದಾನೆ. ನಾವೆಲ್ಲ ಸಾಧಾರಣ ಹುಳುಗಳಿಗೆ ಸಮ, ಪ್ರಭು ನಮ್ಮ ದೈವ ಅಂಥೇಳಿ ಹೊಗಳ್ತಾ ಇದ್ದಾನೆ.

0: நாகமாணியொள் வரதுதம் நெகழ்தல்.
1: ಪ್ರಭು ಅನ್ನತಕ್ಕಂತಹ ತಾಯಿ ಬೇರಿಗೆ ಸರಿಯಾಗಿರತಕ್ಕಂತಹ ನೀರು ಸಿಗದೇ ಇದ್ದರೆ ಮೇಲಿರತಕ್ಕಂತಹ ಎಲೆಗಳೆಲ್ಲ ಒಣಗಿ ಹೋಗುತ್ತೆ. ಆ ರೀತಿಯಲ್ಲಿ ನೃಪಂಗೆ ತನಗೆ ಬೇಕಾಗಿರತಕ್ಕಂತಹ ಸಂತೃಪ್ತಿ, ಅವನಿಗೆ ಬೇಕಾಗಿರತಕ್ಕಂತಹ ಸುಖ ಸಿಗದೇ ಇದ್ದರೆ ನಾವೆಲ್ಲರೂ ಕೂಡ ನಿಸ್ತೇಜವಾಗಿ ತೇಜಸ್ಸನ್ನು ಕಳೆದುಕೊಂಡು ನಾವು ನಾಶವಾಗ್ತೇವೆ. ಪ್ರಜಾಕೋಟಿಗಳಿಗೆ ಆಧಾರವಾಗಿರ್ತಕ್ಕಂಥವನು ರಾಜ, ಅವನ ಸಂತೋಷವನ್ನು ನಾವು ನೋಡಬೇಕು. ಇನ್ನುಳಿದವರೆಲ್ಲ ನೃಪನ ಅಭ್ಯುದಯಕ್ಕೆ ಒದಗೋದಿಲ್ಲ, ಅವರು ಅತ್ಯಂತ ಹೀನರು ಅಂಥೇಳಿ ಹೇಳ್ತಾ ಇದ್ದಾನೆ. ಹಾಗಾಗಿ ರಾಜನ ಸುಖಕ್ಕೆ ನಮ್ಮ ಸರ್ವಸ್ವವನ್ನು ಕೂಡ ನಾವು ಒಪ್ಪಿಸಬೇಕು.
0: ಮುನ್ನೆ ತಾನೊಲಿದಳನ್ ತಪ್ಪಿ ಪೆರರ ಪಾಲಾದಳನ್ ಮರಳಿ ಪಡೆದ

ಕಂಬನ ಹೇಳ್ತಾ ಇದ್ದಾನೆ. ನಿಜವಾಗಿಯೂ ಕೂಡ ಸೀತೆ ಮೊದಲೇ ರಾವಣನ ಪಾಲಾಗಬೇಕಾಗಿತ್ತು, ಆದರೆ ಏನೋ ರಾಮನ ಕೈಯನ್ನು ಹಿಡಿದ್ಲು. ಆದರೆ ಈಗಾದರೂ ಕೂಡ ಆಗಿರ್ತಕ್ಕಂತಹ ತಪ್ಪನ್ನು ರಾವಣ ಸರಿ ಮಾಡಿದ್ದಾನೆ. ಅವನು ಮರಳಿ ಪಡೆದಿದ್ದಾನೆ ತನ್ನ ಪರರ ವಸ್ತುವ

ಆಗಿದ್ದಂತಹ ಸೀತೆಯನ್ನು ಮರಳಿ ಪಡೆದು ಸರಿಯಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾನೆ. ಸರಿಯಾದ ಕಾಲದಲ್ಲಿ ತನ್ನ ತಂಗಿಯಾಗಿರ್ತಕ್ಕಂತಹ ಶೂರ್ಪಣಖಿಯನ್ನು ರಾಮ ನಿಷ್ಕಾರಣವಾಗಿ ಭಂಗಿಸಿದ ಆ ಸಿಟ್ಟನ್ನು ನಿಜವಾಗಿಯೂ ಕೂಡ ಪರಿಹಾರ ಮಾಡಿಕೊಂಡಿದ್ದಾನೆ. ಆ ಪ್ರಬಲ ವೈರಿಯ ತೇಜಸ್ಸು ನಾಶವಾಗಬೇಕು, ರಾಮ ನಾಶವಾಗಬೇಕು ಅಂಥೇಳಿ ಒಂದು ಕಡೆ, ಇನ್ನೊಂದು ಕಡೆಯಿಂದ ರಾವಣ ಚಿಂತೆ ಮಾಡಿರತಕ್ಕಂಥದ್ದು ಸರಿಯಾಗಿದೆ. ಹಗೆಗಳು ತನಗೆ ಬೇಡವಾದವರು ರಾಮನನ್ನು ಇಲ್ಲಿಗೆ ಎಳೆದುಕೊಂಡು ಬರಲಿ, ಆನಂತರ ನಾನು ರಾಮನನ್ನು ನಾಶ ಮಾಡ್ತೇನೆ ಅನ್ನತಕ್ಕಂತಹ ಉಪಾಯವನ್ನು ರಾಜ ಮಾಡಿದ್ದಾನೆ, ಸರಿಯಾಗಿದೆ. ಹಾಗಾಗಿ ರಾಮನನ್ನು ನಾಶ ಮಾಡುವುದರಲ್ಲಿ ಮಾತ್ರ ನಾವು ಚಿಂತನೆಯನ್ನು ಮಾಡಬೇಕು, ಇನ್ನು ಯಾವ ವ್ಯರ್ಥ ಆಳಾಪವನ್ನು ಕೂಡ ನಾವು ಮಾಡಬೇಕಾಗಿಲ್ಲ ಅಂಥೇಳಿ ಅಕಂಪನೆ ಹೇಳ್ತಾ ಇದ್ದಾನೆ.

0: ರೀತಿ ಹೇಳಿಬಿಟ್ಟು ಅಕಂಪನ ನಿಲ್ಲಿಸಿದ್ದಾನೆ. ಸಭೆಯೆಲ್ಲ ಗಂಭೀರವಾಗಿದೆ. ಮತ್ತೊಬ್ಬ ಹೇಳ್ತಾ ಇದ್ದಾನೆ ಸಭಾಮಧ್ಯದಿಂದ, ಸರೋವರದಿಂದ ಕೋಕನದ ಕುಟ್ಮಲಂ ಕೆಂದೈದಿಲೆಯ ಆ ಹೂವು ಮೇಲಕ್ಕೆ ಏಳುವ ಹಾಗೆ, ಅದರ ಮೊಗ್ಗು ಮೇಲಕ್ಕೆ ಏಳುವ ಹಾಗೆ ಮೆಲ್ಲಕ್ಕೆ ಹೇಳ್ತಾ ಇದ್ದಾನೆ. ಕೆಲವು ಜನ ಆ ಸಭೆಯಲ್ಲಿರ್ತಕ್ಕಂತಹ ಪ್ರಸಿದ್ಧರಾಗಿರ್ತಕ್ಕಂಥವರು ಆಶ್ಚರ್ಯ ಹೊಡ್ತಾ ಇದ್ದಾರೆ, ಯಾರಿವನು, ಇವನು ಅಪ್ರಸಿದ್ಧ, ಇವನು ಹೇಳ್ತಾ ಇದ್ದಾನಲ್ಲ ಅಂತ. ಆದರೆ ಆ ಸಭೆಯಲ್ಲಿ ಕೆಲವು ಜನ ಸಾಧಾರಣ ಜನ ಉಘೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಜನ ನೋಡ್ತಾ ಇದ್ದಾರೆ ಇವನಿಗಿಂತ ಮಿಗಿಲಾಗಿರ್ತಕ್ಕಂತಹ ಲಸದ್ರೂಪಿಗಳು, ಶ್ರೇಷ್ಠರಾಗಿರ್ತಕ್ಕಂಥ ರೂಪವಂತರು ಯಾರಾದರೂ ಇದ್ದಾರೆ ಅಂತ. ತೇಜಸ್ವಿಯಾಗಿರ್ತಕ್ಕಂತಹ ಅವನು ನಿಜವಾಗಿರ್ತಕ್ಕಂತಹ ಗಾಂಭೀರ್ಯದಿಂದ, ಸರಿಯಾಗಿರ್ತಕ್ಕಂತಹ ಭಾವದಿಂದ ಅವನು ನಾಟಕ ಪ್ರೇಕ್ಷಕರನ್ನು ನೋಡುವಂತೆ, ಒಬ್ಬ ವ್ಯಕ್ತಿ ನಟನೆಯನ್ನು ಮಾಡುವಾಗ ಪ್ರೇಕ್ಷಕರನ್ನು ನೋಡುವಂತೆ ನೋಡ್ತಾ ಗಂಭೀರದಿಂದ ಎದ್ದುಬಿಟ್ಟು ಸಭೆಯಲ್ಲಿ ಮಾತನ್ನು ಹೇಳ್ತಾ ಇದ್ದಾನೆ. ಅವನ ಹೆಸರು ಹಿರಣ್ಯಕೇಶಿ.
1: ಸಭೆಗೆ ಕೈ ಮುಗಿದ ಪೆನ್ ಪಿರಿಯ

0: ಇದು ಎನಗಿಷ್ಟ ಕರ್ತವ್ಯಂ.
1: ಸಭೆಗೆ ಕೈ ಮುಗಿತಾ ಹೇಳ್ತಾ ಇದ್ದಾನೆ, ಇಡೀ ಸಭೆಗೆ ವಂದನೆಯನ್ನು ಮಾಡ್ತೇನೆ, ಇಲ್ಲಿ ಮಾತನಾಡತಕ್ಕಂತಹ ದೊಡ್ಡತನ ಏನೂ ಇಲ್ಲ, ಆದರೆ ಉತ್ಸಾಹದಿಂದ ಮಾತ್ರ ಎದ್ದು ನಿಂತ್ಕೊಂಡಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಾಲ್ಕು ಜನ ಜನಪ್ರತಿನಿಧಿಗಳು, ನಮ್ಮ ಶ್ರೇಷ್ಠರು, ಪರಾಕ್ರಮಿಗಳು ಈ ಸಭೆಯಲ್ಲಿ ಮಾತನಾಡಿದ್ದಾರೆ ಹಿರಿಯರು. ಅದೇ ರೀತಿಯಲ್ಲಿ ಕಿರಿಯರ ಎದೆಗಳಲ್ಲಿ ಯಾವ ರೀತಿ ಚಿಂತನೆಗಳಿದೆ ಅಂತ ಹೇಳಿಬಿಟ್ಟು ತಿಳಿಸ್ತಕ್ಕಂಥದ್ದು ಈ ಗೋಷ್ಠಿಗೆ ವಿಚಾರವನ್ನು ಮಾಡೋದಕ್ಕೆ ಅನುಬಂಧ ಮಾಡಿಕೊಡ್ತಕ್ಕಂಥದ್ದು ನನ್ನ ಉದ್ದೇಶ. ಹಾಗಾಗಿ ಆ ಕರ್ತವ್ಯವನ್ನು ಮಾತ್ರ ನಾನು ಮಾಡ್ತಾ ಇದ್ದೇನೆ ಅಂಥೇಳಿ ಹಿರಣ್ಯಕೇಶಿ ಹೇಳ್ತಾ ಇದ್ದಾನೆ.

ಅಕಂಪನ ಹೇಳಿರ್ತಕ್ಕಂತಹ ಮಾತನ್ನು ನೆನೆಸಿಕೊಂಡು ಅವನ ಕಡೆಗೆ ನೋಡಿ ನಗುತ್ತಾ ಹೇಳ್ತಾ ಇದ್ದಾನೆ. ಒಂದು ರೀತಿಯ ಗಾಂಭೀರ್ಯ ಅವನಲ್ಲಿದೆ. ಆ ತರುಣ ಮೇಧಾವಿ ಮಾತನ್ನೇ ಹೇಳ್ತಾ ಇದ್ದಾನೆ. ಸುಖದ ಬಗ್ಗೆ ಅಕಂಪನ ಹೇಳ್ದ, ಆದರೆ ಸುಖದ ಚಿಂತೆಯನ್ನು ಹೇಗೆ ಮಾಡಬೇಕು? ಒಬ್ಬನ ಸುಖವೇ ಸುಖವೇ, ರಾವಣನ ಸುಖ, ಅವನ ಸುಖಕ್ಕೆ ನಾವೆಲ್ಲರೂ ನಮ್ಮೆಲ್ಲದನ್ನೂ ಕೂಡ ಬಲಿ ಕೊಡಬೇಕು ಅಂತ ಹೇಳಿದ್ನಲ್ಲ. ಆ ರಾಜನ ಸುಖಕ್ಕಾಗಿ ಎಲ್ಲರೂ ತಮ್ಮ ಸುಖವನ್ನು ಬಲಿ ಕೊಡ್ತಕ್ಕಂಥದ್ದು ಯುಕ್ತವೇ? ಅಥವಾ ರಾಜ ತನ್ನ ಸುಖವನ್ನು ಹೇಗೆ ಪಡೆದುಕೊಳ್ಳಬೇಕು ಅಂಥೇಳಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಯುಕ್ತವೇ? ಸುಖಕ್ಕೆ ಸುಖವೇ, ಎರಡೂ ಮುಖಗಳೇ, ಒಂದೇ ನಾಣ್ಯದ ಎರಡು ಮುಖಗಳು ಏನಾಗಿರಬೇಕು? ಸುಖದ ಇನ್ನೊಂದು ಮುಖ ಏನು? ಅದನ್ನು ಅಳತೆ ಮಾಡೋದಕ್ಕೆ ಯಾವುದಾದರೂ ಬೇರೆ ಬೆಲೆ ಇದೆಯೋ? ಅಥವಾ ಧರ್ಮ ಒಂದು ಮುಖ ಸುಖವಾದರೆ ಇನ್ನೊಂದು ಮುಖ ಧರ್ಮವಿದ್ದರೆ ಅದು ಸರಿಯಾಗಿರ್ತಕ್ಕಂಥ ಸುಖವಾಗತ್ತೆಯೇ? ಇದನ್ನು ಚಿಂತನೆ ಮಾಡಬೇಕು. ಆ ಧರ್ಮವನ್ನು ಇಟ್ಟುಕೊಂಡು ಸುಖವನ್ನು ಅನುಭವಿಸ್ತಕ್ಕಂಥದ್ದು ಯುಕ್ತವೇ? ಇದನ್ನು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಈಗ ಅವಶ್ಯಕತೆ ಒದಗಿದೆ. ಇಲ್ಲಿ ತತ್ವದರ್ಶಿಗಳು ಅನೇಕ ಜನ ಇದ್ದಾರೆ, ಅದರ ಬಗ್ಗೆ ಚಿಂತನೆಯನ್ನು ಮಾಡೋದು ಯುಕ್ತವಾಗಿದೆ. ಸುಖ

ಶಕುನಗಳ್ ದುಶ್ಶಕುನಗಳ್ ಸಾರಿ ಹೇಳುತಿಗವೆಂಬರ್ ಪುರೋಹಿತರ್ ಬರಲಿಗ ದುರಂತಮಂ ನಂಬಿ ಬಿಡಿ ಮೌಢ್ಯಮೆಂ.

ಈ ಸಂದರ್ಭದಲ್ಲಿ ನನ್ನ ಒಂದು ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೇನೆ. ನೃಪನಾದರೂ ಕೂಡ ಅವನ ಒಂದು ಸುಖದ ಆಸೆಯಿಂದ ಸಕಲರಿಗೂ ಕೂಡ ಭೀತಿ ಬಂದರೆ, ದುಃಖಕ್ಕೆ ಕಾರಣವಾದರೆ ಅದು ನಿಂದನೀಯವಾಗಿರ್ತಕ್ಕಂಥದ್ದು, ಅದು ನಿಂದೆಗೆ ಯೋಗ್ಯವಾಗಿರ್ತಕ್ಕಂಥದ್ದು. ರಾಜನಾದರೂ ಕೂಡ ಧರ್ಮದ ಮೂಲಕವಾಗಿ ಸುಖವನ್ನು ಪಡಿಬೇಕಾಗಿದೆ. ನಮ್ಮ ಲಂಕಿಣಿಯ ಭಂಗವಾದದ್ದರಿಂದ ಅಂದಿನಿಂದ, ಲಂಕಿಣಿ ಸೋತ ದಿನದಿಂದ ನಗರದಲ್ಲಿ ವಿಶೇಷವಾಗಿರತಕ್ಕಂತಹ ಭೀತಿ, ಒಂದು ಭೂತದ ಬೃಹತ್ ಛಾಯೆ ನಮ್ಮ ನಗರದಲ್ಲಿದೆ. ಅದು ಏನು ಅಂಥೇಳಿ ಗೊತ್ತಾಗ್ತಾ ಇಲ್ಲ. ದುಶ್ಶಕನಗಳು ಉಂಟಾಗ್ತಾ ಇದೆ. ಹೇಳ್ತಕ್ಕಂತಹ ಜ್ಯೋತಿಷಿಗಳು ಮುಂದೆ ಯಾವುದೋ ಒಂದು ದುರಂತ ಬರುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೆ ಇನ್ನು ಕೆಲವು ಜನ ಅದನ್ನು ನಂಬದೆ ಇದನ್ನು ಮೌಢ್ಯ ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಮಗೆ ಭಯ ಉಂಟಾಗಿರ್ತಕ್ಕಂಥದ್ದು ವೈರಿಯಿಂದ ಅಲ್ಲ, ಕಪಿಯಿಂದ ಅಲ್ಲ, ಯಾವ ಬೇರೆಯವರಿಂದ ಅಲ್ಲ. ಏಕೆಂದರೆ ನಮ್ಮ ಲಂಕೆ ಎಲ್ಲವನ್ನು ಕೂಡ ವಿರೋಧಿಸುವಷ್ಟು ಪ್ರಬಲವಾಗಿದೆ. ಆದರೆ ನಿಜವಾಗಿ ನಮಗೆ ಬಂದಿರತಕ್ಕಂತಹ ಭಯ ಧರ್ಮದಿಂದ ಬಂದಿರತಕ್ಕಂಥದ್ದು. ಧರ್ಮ ನಮ್ಮ ಮೇಲೆ ಸಿಟ್ಟುಕೊಂಡಿದೆ. ನಾವು ಅಧರ್ಮವನ್ನು ಮಾಡ್ತಾ ಪುರದ ಧೈರ್ಯವನ್ನೇ ನಾವು ಕಲಕಿಬಿಟ್ಟಿದ್ದೇವೆ. ಹಾಗಾಗಿ ಈ ಲಂಕೆ ನಾಶದ ಅಂಚಿಗೆ ಬರತಕ್ಕಂತಹ ಒಂದು ಭಯವನ್ನು ಹೊಂದಿದೆ.

ನಮ್ಮ ಈ ಕನಕಲಂಕೆ ದೈತ್ಯ ನಾಗರಿಕತೆಯ ನಂದನವನ ಇದು. ಇದು ಯಾವುದಕ್ಕೂ ಕೂಡ ಕೊರತೆ ಇಲ್ಲದೇ ಇರತಕ್ಕಂಥದ್ದು. ಸಮಸ್ತ ಅಮರರ ಸಂಪತ್ತನ್ನು ಸೂರೆಗೊಂಡಿರತಕ್ಕಂಥದ್ದು. ನಮ್ಮ ವೀರರು ಎಲ್ಲರನ್ನೂ ಕೂಡ ಗೆದ್ದಿರತಕ್ಕಂತಹ ಪರಾಕ್ರಮಿಗಳು. ನಮ್ಮ ಸ್ತ್ರೀಯರು ಸುರಾಂಗನೆಯರ ದೇವಸ್ತ್ರೀಯರ ಸೌಂದರ್ಯವನ್ನು ಕೂಡ ಮೀರಿರತಕ್ಕಂಥವರು. ಶಿಲ್ಪಿಗಳು ವಿಶ್ವಕರ್ಮನ ಆ ಕೈಯ ಗುಣವನ್ನು ಕೂಡ ತಮ್ಮದನ್ನಾಗಿ ಮಾಡಿಕೊಂಡು ಸುಂದರವಾಗಿರ್ತಕ್ಕಂತಹ ಲಂಕೆಯನ್ನು ಕಟ್ಟಿದ್ದಾರೆ. ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ವಿಶ್ವದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದು ದೈತ್ಯ ನಾಗರಿಕತೆಯ ದೇವಾಲಯ. ಇದು ನಮಗೆ ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು. ಇದನ್ನು ಹಾಳು ಮಾಡೋದಕ್ಕೆ ನಮ್ಮಲ್ಲಿ ಯಾರೂ ಕೂಡ ಸಿದ್ಧರಿಲ್ಲ ಅಲ್ಲವೇ ಅಂಥೇಳಿ ಹೇಳ್ತಾ ಇದ್ದಾನೆ. ನಾವು ಬಿಟ್ಟಪ್ಪವೇ ಪಾಳ್ಗೆಯೇ ಬಿಟ್ಟಪ್ಪವೇ, ಇದನ್ನು ಹಾಳಾಗೋದಕ್ಕೆ ನಾವು ಯಾವ ರೀತಿಯಲ್ಲೂ ಕೂಡ ಬಿಡೋದಿಲ್ಲ.

ಇಲ್ಲ. ಆದರೆ ಒಬ್ಬನ ಸುಖಕ್ಕೋಸ್ಕರವಾಗಿ ಇವತ್ತು ಈ ಕನಕ ಲಂಕೆಯ ಈ ಗರ್ವ ಗೋಪುರ ನಾಶವಾಗತಕ್ಕಂತಹ ಒಂದು ಒಂದು ಅನಿಶ್ಚಿತವಾಗಿರ್ತಕ್ಕಂತಹ ಸ್ಥಿತಿಗೆ ಬಂದುಬಿಟ್ಟಿದೆ. ಇದನ್ನು ಯೋಚನೆ ಮಾಡತಕ್ಕಂತಹ ಒಂದು ಪ್ರಜ್ಞೆ ಈ ಸಭೆಯಲ್ಲಿರ್ತಕ್ಕಂತಹ ಸಭಾಸದರಲ್ಲಿ ಇಲ್ಲವೇ ಅಂಥೇಳಿ ಕೇಳ್ತಾ ಇದ್ದಾನೆ.

0: ಈ ಲಂಕೆ ಅದ್ಭುತವಾಗಿರತಕ್ಕಂತಹ ಸೌಂದರ್ಯವನ್ನು ಹೊಂದಿದೆ. ಯಾವ ದೇವಸ್ತ್ರೀಯರಲ್ಲಾಗಲಿ ಇಂತಹ ಸೌಂದರ್ಯ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಈ ಲಂಕೆಯ ಉದ್ಯಾನವನಗಳಲ್ಲಿ ಸಂಚಾರ ಮಾಡ್ತಾ ವಸಂತ ಮಾಸದ ಆಗಮನವನ್ನು ಕಂಡೆ. ಮರಮರದ ಕೊಂಬೆ ಕೊಂಬೆಗಳಲ್ಲಿ ಆ ವಸಂತ ತಾನೇ ಕುಳಿತುಕೊಂಡು ಸಿಂಗಾರವನ್ನು ಮಾಡ್ತಾ ಇದ್ದ. ಪ್ರತಿಯೊಂದು ಬಳ್ಳಿಯ ಸೌಂದರ್ಯವನ್ನು ಹೆಚ್ಚು ಮಾಡ್ತಾ ಇದ್ದಾನೆ. ಪಕ್ಷಿ ಪಕ್ಷಿಗಳ ಕಂಠದಲ್ಲಿ ಕೂತ್ಕೊಂಡು ತಾನೇ ಉಲಿತಾ ಇದ್ದಾನೆ ಆ ವಸಂತ ರಾಜ. ಜೊತೆಗೆ ಪಕ್ಷಿಗಳನ್ನು ಹಿಡಿದುಬಿಟ್ಟು ಆ ಪಕ್ಷಿಗಳ ರೆಕ್ಕೆಗಳಿಗೆ ವಸಂತ ಕಾಮನ ಬಿಲ್ಲಿನ ಬಣ್ಣಗಳನ್ನು ಬಳಿತಾ ಇರತಕ್ಕಂತಹ ಸೌಂದರ್ಯ, ಅದನ್ನು ವರ್ಣನೆ ಮಾಡತಕ್ಕಂಥದ್ದು ಹೇಗೆ? ಪ್ರತಿಯೊಂದು ಕೂಡ ಅದ್ಭುತವಾಗಿರ್ತಕ್ಕಂತಹ ಸೌಂದರ್ಯ, ಅದ್ಭುತವಾಗಿರ್ತಕ್ಕಂತಹ ರುಚಿ. ಈ ಸ್ವರ್ಣ ಲಂಕೆಯ ಪ್ರತಿಯೊಂದು ಹೂವು, ಮರ, ಗಿಡ, ಬಳ್ಳಿ, ಪಕ್ಷಿ, ಪ್ರಾಣಿಗಳು ಎಲ್ಲದರಲ್ಲೂ ಕೂಡ ಆ ವಸಂತ ತನ್ನ ಸೌಂದರ್ಯವನ್ನು ತುಂಬಿದ್ದಾನೆ. ಇದು ಯಾವ ದೇವೋದ್ಯಾನದಲ್ಲೂ ಕೂಡ ಇಂತಹ ಸೌಂದರ್ಯ ಸಿಗೋದಕ್ಕೆ ಸ್ಥಳವಿಲ್ಲ, ಅವಕಾಶವಿಲ್ಲ ಅಂಥೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ.
1: ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದ ಲಂಕಾ ಸಂಪುಟದಲ್ಲಿ ಅತ್ತಲಾ ದೈತ್ಯ ಸಭೆಯೋಳ್ ಎಂಬ ಭಾಗವನ್ನು ಕೇಳ್ತಾ ಇದ್ದೀರಾ. ವಾಚನ ಮಾಡಿದ್ದಾರೆ ಮತ್ತೂರು ಸನತ್ಕುಮಾರ್, ವ್ಯಾಖ್ಯಾನ ಹೆಚ್.ಆರ್. ವಾಸುದೇವ್.
2: ಶ್ರೀ ಕುವೆಂಪು ವಿರಚಿತ ರಾಮಾಯಣ ದರ್ಶನಂ ಕಾವ್ಯದ ಗಮಕ ವ್ಯಾಖ್ಯಾನ ಕೇಳುತ್ತಿದ್ದೀರಿ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ FM 103.5 ಮೆಗಹರ್ಟ್ಸ್ ಹಾಗೂ 101.4 ಮೆಗಹರ್ಟ್ಸ್ಗಳಲ್ಲಿ ಮತ್ತು ಮಿಡಿವಿಮ್ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 11:52.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಸೇವಾ ಮಾಹಿತಿ. ಕಾಣಿಯಾದವರ ಬಗ್ಗೆ ಪ್ರಕಟಣೆ. ಮಂಜಪ್ಪ ಎಂಬ 47 ವರ್ಷದ ವ್ಯಕ್ತಿಯು ದಿನಾಂಕ 5/1/2014 ಕಾಣಿಯಾಗಿದ್ದಾರೆ. ಇವರ ಚೆಹರೆ ಸಾಧಾರಣ, ಮೈಕಟ್ಟು ಹೊಂದಿದ್ದು, ದುಂಡುಮುಖ ಹೊಂದಿದ್ದು, ಕಾಣಿಯಾದ ಸಂದರ್ಭದಲ್ಲಿ ಹಳದಿ ಬಣ್ಣದ ಟೀಶರ್ಟ್ ಹಾಗೂ ನೀಲಿ ಬಣ್ಣದ ಪಂಚೆ ಧರಿಸಿರುತ್ತಾರೆ. ಈಗ ಹೇಳಿದ ವ್ಯಕ್ತಿಯು ಸುಳಿವು ಸಿಕ್ಕಲ್ಲಿ ಸಂಪರ್ಕಿಸಬೇಕಾದ ವಿಳಾಸ: ಪೊಲೀಸ್ ಉಪನಿರೀಕ್ಷಕರು, ಬೀರೂರು ಪೊಲೀಸ್ ಠಾಣೆ, ಚಿಕ್ಕಮಗಳೂರು ಜಿಲ್ಲೆ. ಬಸವರಾಜು ಡಿಕೆ ಎಂಬ 45 ವರ್ಷದ ವ್ಯಕ್ತಿಯು

25/12/2025 ಬೀರೂರಿನಿಂದ ಕಾಣಿಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ. ಕಂದು ಮೈಬಣ್ಣ, ಕೋಲುಮುಖ ಹಾಗೂ ಸಾಧಾರಣ ಮೈಕೊಟ್ಟು ಹೊಂದಿದ್ದು, ಕಾಣಿಯಾದ ಸಂದರ್ಭದಲ್ಲಿ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರಿಗೆ ಕನ್ನಡ ಭಾಷೆ ಬರುತ್ತದೆ. ಇವರ ಸುಳಿವು ಸಿಕ್ಕಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಪೊಲೀಸ್ ಉಪನಿರೀಕ್ಷಕರು, ಬೀರೂರು ಪೊಲೀಸ್ ಠಾಣೆ, ಚಿಕ್ಕಮಗಳೂರು. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿಯೇ?

ಈಗ ಕೆಲವು ಪ್ರಕಟಣೆಗಳು. ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಜಲಾಶಯದಲ್ಲಿ ಪ್ರಸ್ತುತ FRLT ಮಟ್ಟದಲ್ಲಿ ನೀರು ಸಂಗ್ರಹವಾಗಿದ್ದು ಹೆಚ್ಚುವರಿ ನೀರು ನದಿಗೆ ಹರಿಸಲಾಗುತ್ತಿದೆ. ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯಲ್ಲಿ ತುಂಗಾ ಅಣೆಕಟ್ಟುವ ಕಾಲುವೆಗಳಲ್ಲಿ ಜನ ಯಾವ ಹಾಗೂ ಜಾನುವಾರುಗಳನ್ನು ಕುಡಿಯುವ ನೀರಿಗಾಗಿ ಮಾತ್ರ ಸೀಮಿತವಾದ ನೀರನ್ನು ಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕರ್ನಾಟಕ ನೀರಾವರಿ ನಿಗಮ ನಿಯಮಿತಿ ತುಂಗಾ ಮೇಲ್ದಂಡೆ ಯೋಜನೆ ವಿಭಾಗದ ಕಾರ್ಯಪಾಲಕರು ಅಭಿಯಂತರರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಮೈಸೂರಿನಲ್ಲಿರುವ ಕೇಂದ್ರೀಯ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಕೌಶಲ್ಯ ಮತ್ತು ತಾಂತ್ರಿಕ ತರಬೇತಿ ಕೇಂದ್ರದಲ್ಲಿ 2026-27 ಸಾಲಿಗೆ ಡಿಪ್ಲೊಮೋ ಕೋರ್ಸ್ ಪ್ರವೇಶ ಪ್ರಾರಂಭವಾಗಿದ್ದು ಐಟಿಐ, ಪಿಯುಸಿ ಇದರಲ್ಲಿ ಮತ್ತು ವಿಜ್ಞಾನದಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಲ್ಯಾಟರಲ್ ಎಂಟ್ರಿ ಸ್ಕೀಮ್ ಮೂಲಕ 2ನೇ ವರ್ಷ ಅಥವಾ 3ನೇ ಸೆಮಿಸ್ಟರ್ಗೆ ಡಿಪ್ಲೊಮೋ ಕೋರ್ಸ್ಗೆ ಪ್ರವೇಶ ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೆಪ್ಟ್ ವಿದ್ಯಾರ್ಥಿಗಳು ಪಾಲಿಮರ್, ಪೆಟ್ರೋಕೆಮಿಕಲ್, ಪ್ಲಾಸ್ಟಿಕ್ ಸಂಸ್ಥೆಯ ಕೈಗಾರಿಕಾ ವಲಯಕ್ಕೆ ಬೇಕಾದ ಮಾನವ ಸಂಪನ್ಮೂಲದ ಬೇಡಿಕೆಗಾಗಿ ಜಾಗತಿಕವಾಗಿ ಗುರುತಿಸಲ್ಪಟ್ಟಿದ್ದಾರೆ. ಈ ವೃತ್ತಿಪರ ಡಿಪ್ಲೊಮೊದ ಕೊನೆಯ ಸೆಮಿಸ್ಟರ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕ್ಯಾಂಪಸ್ ಆಯ್ಕೆ ಮೂಲಕ ಉದ್ಯೋಗ ದೊರಕಿಸಿಕೊಡಲಾಗುತ್ತದೆ. ಸೀಮಿತ ಸಂಖ್ಯೆಯ ಸೀಟುಗಳು ಮಾತ್ರ ಲಭ್ಯವಿದ್ದು ಹೆಚ್ಚಿನ ಮಾಹಿತಿಗಾಗಿ 8124449163 ಮತ್ತೊಮ್ಮೆ ಗಮನಿಸಿ 8124489163 ಎಸ್ಟಿ ಕೋಡ್ ಸಂಖ್ಯೆಯಾದ 08212561632 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದೆಂದು ಸಂಸ್ಥೆಯ ಜಂಟಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ಭದ್ರಾ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರಿನ ಒಂದು ಮಟ್ಟವನ್ನು ಗಮನಿಸಿ ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದೆಂದು ಸದಸ್ಯ ಕಾರ್ಯದರ್ಶಿಗಳು, ಭದ್ರಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಹಾಗೂ ಅಧೀಕ್ಷಕ ಅಭಿಯಂತರರು, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಭದ್ರಾ ಯೋಜನಾ ವೃತ್ತ ಬಿಆರ್ ಪ್ರಾಜೆಕ್ಟ್ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಸೇವಾ ಮಾಹಿತಿ ಪ್ರಸಾರವಾಯಿತು. ಈಗ ಇಂಪಾದ ಭಾವಗೀತೆಗಳನ್ನು ಕೇಳುವ ಹೊತ್ತು. ಸಿ ಕೆ ತಾರಾವರ ಧ್ವನಿಯಲ್ಲಿ ಕೇಳೋಣ. ವಿ ಸಿ ಐರ್ಸಂಗವರ ರಚನೆಯನ್ನು, ತಾಯೇ ಭಾರತ ಮಾತೆ.

ವೃಂದಗಾನದಲ್ಲಿ ವಿ ಸಿ ಐರ್ಸಂಗ್ ಅವರ ರಚನೆಯನ್ನು ಆಲಿಸಿದ್ರಿ. ಇದಾಗಿತ್ತು ಈ ಹೊತ್ತಿನ ಭಾವಗೀತೆಯ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋವಾಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 11:44:45. ಈಗ ಜನಪದ ಸಂಗೀತ. ಚಿತ್ರದುರ್ಗ ಜಿಲ್ಲೆ ಆಯ್ತೊಳುವಿನ ಶ್ರೀ ಜಿ ಎನ್ ಚಂದ್ರಪ್ಪ ಮತ್ತು ಸಂಗಡಿಗರಿಂದ ತತ್ವಪದಗಳು.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಆಯ್ತೊಳುವಿನ ಜಿಎನ್ ಚಂದ್ರಪ್ಪ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಆಲಿಸಿದ್ರಿ. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ.

ಕೆಳಗರೆ, ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಚಾರ್ಟ್ ಶೋ, 4 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5 ಚಿತ್ರಗೀತೆಗಳು, 6 ಸೇವಾ ಮಾಹಿತಿ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ಭೂಮಿ ಉಳಿಸಿ 2026 ಕಾರ್ಯಕ್ರಮದ ಬಾನುಲಿ ವರದಿ, ನಂತರ ಪರಿಸರ ಗೀತೆಯನ್ನಾಲಿಸುವಿರಿ.

ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:30 ನಾಟಕ ಭವತೀ ಭಿಕ್ಷಾಂ ದೇಹಿ, ರಚನೆ ಆನಂದ್, ರೇಡಿಯೋಕ್ಕೆ ಅಳವಡಿಕೆ HS ಪಾರ್ವತಿ.

ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 125,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯ ವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು. ಮತ್ತೆ ಕಾವಲುಗಾರರು ಇರಬೇಕು, ನಾಮ ಫಲಕ ಹಾಕಬೇಕು, ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನ ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರ ಕಾಡು ಇದರ ಯೋಜನೆಗಳನ್ನ ಪುನರಾರಂಭಿಸಬೇಕು.
0: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ DWR 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ.

ವಿಜಯಪುರ ಜಿಲ್ಲೆಯಲ್ಲಿ 598,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಮಾಧ್ಯಮವಾಗಿದೆ, ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆಗಳು ಮೂಡಿಬರಲಿವೆ. ಜೊತೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಮೊದಲಿಗೆ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಬಳೆ ಬದಲಿಸಿದ ಬದುಕು.
2: ಅದೊಂದು ಕವಿಗೋಷ್ಠಿ. ಸುತ್ತಮುತ್ತಲ ಊರಿನಿಂದೆಲ್ಲ ಅಲ್ಲಿಗೆ ಕವಿಯತ್ರಿಗಳು, ಕವಿಗಳು, ಜೊತೆಗೆ ಆಸಕ್ತರು ಅಂತ ತುಂಬ ಜನ ಬಂದು ಸೇರಿದ್ದರು. ಉದ್ಯೋನ್ಮುಖ ಕವಿಗಳಿಗೆ ತಮ್ಮ ಕವಿತೆಗಳನ್ನು ಓದಲು ಒಂದು ಸದವಕಾಶವನ್ನು ಕಲ್ಪಿಸಿಕೊಡುವಂತಹ ವೇದಿಕೆ ಅದಾಗಿತ್ತು. ಮೊದಲ ಬಾರಿಗೆ ತಮ್ಮ ಕವಿತೆಯನ್ನು ಓದುವವರಿಗಂತೂ ಹೇಳತೀರದ ಸಂತೋಷ. ಅವರ ಮುಖದಲ್ಲಿ ಉತ್ಸಾಹವು ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲದ್ದರಿಂದ ಅಲ್ಲಿ ನೆರೆದಿದ್ದವರೆಲ್ಲ ಹರಟೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ನಿರೂಪಕಿಯು ವೇದಿಕೆ ಮೇಲೆ ಬಂದು ನಿಂತುದರ ಅರಿವೇ ಅವರಿಗೆ ಆಗಲಿಲ್ಲ. ಅದನ್ನು ಕಂಡ ಆಕೆ ತನ್ನ ಇರುವಿಕೆಯನ್ನು ತೋರುವ ಪ್ರಯತ್ನ ಮಾಡುತ್ತಾ ಎಲ್ಲರ ಗಮನ ಸೆಳೆಯಳು. ಸಣ್ಣದಾಗಿ ಹುಸಿಕೆಮ್ಮು ಕೆಮ್ಮುತ್ತಾ ಎಲ್ಲರಿಗೂ ನಮಸ್ಕಾರ ಅಂದಾಗ ಎಲ್ಲರ ಗಮನವು ವೇದಿಕೆಯ ಕಡೆಗೆ ಹರಿಯಿತು. ಆಕೆ ಎಲ್ಲರನ್ನೂ ಸ್ವಾಗತಿಸಿದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಾವೇ ಬರೆದ ಕವಿತೆಯನ್ನು ಓದಲು ಶುರು ಮಾಡಿದರು. ಕಾರ್ಯಕ್ರಮ ವೀಕ್ಷಿಸಲು ಬಂದು ಸೇರಿದ್ದ

0: ಸಭಿಕರಿಗೂ ಕೂಡ ಬೇಸರವಾಗದಿರಲಿ, ಅವರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಎಂಬ ಉದ್ದೇಶದಿಂದ ಸಂಘಟಕರು ಕವಿತೆಯ ಮಧ್ಯೆ ಮಧ್ಯೆ ರಸಪ್ರಶ್ನೆಗಳನ್ನು ಕೇಳುತ್ತಾ ಮನೋರಂಜನೆಗೆಂದು ಯಾರ ಬಳಿ 10 ರೂಪಾಯಿಯ 2 ನಾಣ್ಯಗಳಿವೆ ಅವರಿಗೆ 1 ಬಹುಮಾನ, ನೈಲ್ ಕಟರ್ ಯಾರ ಬಳಿ ಇದೆ ಅವರಿಗೊಂದು ಬಹುಮಾನ, ಯಾರು ಹೆಚ್ಚಿಗೆ ಗಾಜಿನ ಬಳೆಗಳನ್ನು 2 ಕೈಗಳಿಗೆ ತೊಟ್ಟು ಬಂದಿದ್ದಾರೆ ಅವರಿಗೊಂದು ಬಹುಮಾನ ಅಂತೆಲ್ಲ ಹೇಳಿ ಬಹುಮಾನಗಳನ್ನು ಕೊಡುತ್ತಿದ್ದರು. ಅಂದು 2 ಕೈಗಳಿಗೆ ಚಿನ್ನದ ಬಳೆಗಳೊಂದಿಗೆ ತುಂಬ ಗಾಜಿನ ಬಳೆಗಳನ್ನು ಧರಿಸಿಕೊಂಡು ಆ ಕವಿಗೋಷ್ಠಿಯಲ್ಲಿ ತಾನೂ ಕವಿತೆಯೊಂದನ್ನು ಓದಲೆಂದು ಸಿದ್ಧಳಾಗಿ ಹೋಗಿದ್ದ ದಿವ್ಯಳಿಗೆ ಆ ಬಹುಮಾನ ದೊರಕಿತ್ತು. ಅದನ್ನು ನಗುಮೊಗದಿಂದ ವೇದಿಕೆಗೆ ಹೋಗಿ ಪಡೆದು ಬಂದಳು. ಮುಂದಿನ ವರ್ಷ ಅದೇ ಕವಿಗೋಷ್ಠಿಗೆ ದಿವ್ಯ ಹೋದಾಗ ಯಾರು 2 ಕೈಗಳಿಗೆ ಬರೀ ಚಿನ್ನದ ಬಳೆಗಳನ್ನು ಮಾತ್ರ ತೊಟ್ಟು ಬಂದಿದ್ದಾರೆ ಅವರಿಗೆ 1 ಬಹುಮಾನ ಅಂದಾಗ ದಿವ್ಯಳ 2 ಕೈಗಳಲ್ಲಿ ಬರೀ ಚಿನ್ನದ ಬಳೆಗಳು ಮಾತ್ರವಿತ್ತು. ಆದರೂ ಅವಳು ಬಹುಮಾನ ಪಡೆಯಲು ವೇದಿಕೆಗೆ ಹೋಗಲಿಲ್ಲ. ಇವಳ ಕೈಯಲ್ಲಿ ಬರೀ ಚಿನ್ನದ ಬಳೆಗಳಿದ್ದುದನ್ನು ಕಂಡ ಅವಳ ಪಕ್ಕದಲ್ಲಿ ಕುಳಿತಿದ್ದವರೊಬ್ಬರು, ಮೇಡಮ್, ನಿಮ್ಮ ಕೈಯಲ್ಲಿ ಚಿನ್ನದ ಬಳೆ ಇದೆಯಲ್ಲ, ಹೋಗಿ ಬಹುಮಾನ ಸ್ವೀಕರಿಸಿ ಅಂದಾಗ ದಿವ್ಯಳ ಕಣ್ಣುಗಳಿಂದ ನೀರು ಉಕ್ಕಿ ಹರಿಯಿತು. ಅಂದು ಕೈ ತುಂಬ ಧರಿಸಿದ್ದ ಗಾಜಿನ ಬಳೆಗಳಿಗೆ ಬಹುಮಾನ, ಇಂದು ಬರೇ ಚಿನ್ನದ ಬಳೆಗಳಿಗೆ ಬಹುಮಾನ. ಇದರ ಮಧ್ಯದಲ್ಲಿರುವ ಅಂತರ ಅವಳ ಮನಕ್ಕೆ ಮಾತ್ರ ಗೊತ್ತು. ಕಾರಣ, ಅವಳು ತನ್ನ ಬಾಳ ಸಂಗಾತಿಯನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ಕಳೆದುಕೊಂಡಿದ್ದಳು. ಮಾನಸಿಕವಾಗಿ ತೀರಾ ಕುಗ್ಗಿ ಹೋಗಿದ್ದ ಅವಳು ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಬಯಸದಿದ್ದ ಕಾರಣ ಗೆಳತಿಯರ ಒತ್ತಾಯದ ಮೇರೆಗೆ ಹಾಗೆಯೇ ಬಂದಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕಳೆದುಕೊಂಡು ನಿಶ್ಚಿಂತೆಯಿಂದಿರುವಾಗಲೇ ವಿಧಿ ತನ್ನ ಸಂಚನ್ನು ಹೂಡಿತ್ತು. ಆರೋಗ್ಯವಾಗಿಯೇ ಇದ್ದ ಅವಳ ಪತಿ ತಟ್ಟಂತ ಏನೊಂದನ್ನೂ ಅವಳಿಗೆ ಹೇಳದೆ ಈ ಪ್ರಪಂಚಕ್ಕೆ ಮಾತ್ರ ವಿದಾಯ ಹೇಳಿ ಹೋಗಿಯೇ ಬಿಟ್ಟರು. ರೆಕ್ಕೆ ಮುರಿದ ಹಕ್ಕಿಯಂತೆ ಮಂಕಾಗಿ ಕುಳಿತುಬಿಟ್ಟ ಅವಳನ್ನು ಕಂಡ ಗೆಳತಿಯರು, ಮನೆಯಲ್ಲೇ ಕುಳಿತು ಕೊರಗಬೇಡ, ಹೊರಗಡೆ ಬಾ, ಎಲ್ಲವನ್ನೂ ಮರೆಯಬಹುದು ಎಂದ ಮಾತಿಗೆ ಕಟ್ಟುಬಿದ್ದು ಅಂದು ಅವಳು ಅವರೊಡನೆ ಹೊರಬಂದರೆ ಇಲ್ಲೂ ಅದನ್ನೇ ನೆನಪಿಸುವಂಥ ಸಂದರ್ಭ. ಆದರೆ ಪಾಪ, ಇದು ಅಲ್ಲಿನ ಆಯೋಜಕರಿಗೇನು ಗೊತ್ತು? ಜೀವನ ಸಂಗಾತಿಯನ್ನು ಕಳೆದುಕೊಂಡು ಮನದಲ್ಲೇ ನೋವು ಅನುಭವಿಸುವ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅರ್ಥವಾಗಬಹುದಾದಂಥ ವಿಷಯ. ವಯಸ್ಸಾದಂತೆಲ್ಲ ಗಂಡ ಹೆಂಡತಿಯರಿಗಿಂತಲೂ ಸ್ನೇಹಿತರಂತೆಯೇ ಜೀವನ ನಡೆಸುತ್ತಿದ್ದವರಿಗೆ ಒಮ್ಮೆಲೆ ಒಂಟಿ ಹಕ್ಕಿ ಥರ ಆಗಿಬಿಟ್ಟಾಗ ಜೀವನ ತಲ್ಲಣಿಸಿ ಹೋಗುತ್ತದೆ. ಎಷ್ಟೇ ಧೈರ್ಯ ತಂದುಕೊಂಡರೂ ಒಂಟಿತನ ಕಾಡದೆ ಬಿಡುವುದಿಲ್ಲ. ಮೊದಲ ಬಾರಿ ಧೈರ್ಯ ವಹಿಸಿ ಆಚೆ ಬಂದಾಗಲೇ ಮತ್ತೆ ಹೀಗಾಗಬೇಕೆ, ಮತ್ತೆಂದು ಎಲ್ಲಿಗೂ ಹೋಗಬಾರದೆಂದುಕೊಂಡು ಪೆಚ್ಚಾಗಿ ಮನೆಗೆ ಬಂದಳು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಅವಳ ಪತಿ, ದೈಹಿಕವಾಗಿ ಈಗ ನಾನಿಲ್ಲದಿದ್ದರೂ ಮಾನಸಿಕವಾಗಿ ನಾನು ಸದಾ ನಿನ್ನ ಬೆಂಗಾವಲಾಗಿರುತ್ತೇನೆ. ಈ ಸಣ್ಣ ಪೆಟ್ಟಿಗೆ ನೀನು ಹೆದರಿ ಮೂಲೆಗೆ ಸೇರಿಬಿಟ್ಟರೆ ಹೇಗೆ? ಜೀವನ ಮುಂದೆ ಬಹಳ ದೀರ್ಘವಿದೆ. ಶಿಲೆಗೆ ಉಳಿ ಪೆಟ್ಟು ಬಿದ್ದಾಗಲೇ ತಾನೇ ಸುಂದರ ಮೂರ್ತಿಯಾಗುವುದು. ಹೆದರಬೇಡ, ಮುನ್ನುಗ್ಗು. ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ಧೈರ್ಯ ವಹಿಸು, ಬೇರೆಯವರಿಗೆ ನೀನೇ ಮಾದರಿಯಾಗು ಅಂತ ಹೇಳಿದಂತಾದಾಗ ಎಚ್ಚರಗೊಂಡ ಅವಳು ಪತಿಯ ಮಾತನ್ನೇ ಮೆಲುಕು ಹಾಕುತ್ತಾ ಮಾನಸಿಕವಾಗಿ ಸಜ್ಜಾಗಿ ಮುಂದೆ ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗುತ್ತಾ ತನ್ನಂತೆಯೇ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುತ್ತಾ ತನ್ನವರ ನೆನಪನ್ನು ಮನದಲ್ಲಿ ಸದಾ ಹಚ್ಚ ಹಸಿರಾಗಿಸಿಕೊಂಡು ಧೈರ್ಯದಿಂದ ಬದುಕಲು ಕಲಿತಳು.
1: ಇದುವರೆಗೆ ಬಳೆ ಬದಲಿಸಿದ ಬದುಕು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

0: ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಾದ ವತ್ಸಲ ನಾರಾಯಣ್, ಅಳಮೇಂಗಡ ರಾಣಿ ದೇವಯ್ಯ, ಚಂದ್ರಕಲಾಮೂರ್ತಿ, ಸವಿತಾ ಯೋಗೇಶ್, ಸಂಧ್ಯಾ ಕೇಶವ ಕಾಮತ್, ರೇಖಾ ಶ್ರೀಧರ್, ಇಂದಿರಾ ಬಿಎನ್ ಹಾಗೂ ಧನಲಕ್ಷ್ಮಿ ರಾಧಾಕೃಷ್ಣ ಅವರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸಿದಿರಿ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿದೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಮತ್ತೊಂದು ಸಣ್ಣ ಕಥೆ, ಮತ್ತೆ ಬೆಸೆದ ಸ್ನೇಹ ಬಂಧ.
1: ಗಾಳಿಯಲ್ಲಿ ತೇಲಿ ಬಂದ ಕಾಗದದ ಚೂರೊಂದು ಬಾಲ್ಕನಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದ ದೇವಕಿಯವರ ಕಾಲ ಬಳಿ ಬಂದು ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು. ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೆ ಇದು ನನ್ನ ಫೋಟೋನೇ ಅಲ್ವಾ, ಪಕ್ಕದಲ್ಲಿರೋದು ವಾಗ್ದೇವಿ, ಇದೆಲ್ಲಿಂದ ಬಂತು, ನಾನು ಜೋಪಾನವಾಗಿ ಅದನ್ನು ಬೀರುವಿನಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಎಡದ ಕಿವಿಯನ್ನು ಹಿಡಿದುಕೊಂಡು ನೆನಪಿನಾಳಕ್ಕೆ ಅವರು ಜಿಗಿದೆಯೇ ಬಿಟ್ಟರು. ಆಗ ಹಳೆಯದೆಲ್ಲವೂ ಒಂದೊಂದೇ ಮಸುಕು ಮಸುಕಾಗಿ ಗೋಚರಿಸತೊಡಗಿತು. ತಾವು ಇಲ್ಲಿಗೆ ಬಂದು 17-18 ವರ್ಷಗಳೇ ಆಯ್ತಲ್ವಾ, ಹಿಂದೆ ಇಲ್ಲಿ ಬಹಳಷ್ಟು ಮನೆಗಳು ಖಾಲಿ ಇದ್ದವು. ಇದ್ದ ಕೆಲವೇ ಮಂದಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು. ಅವರಲ್ಲಿ ತಮ್ಮ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ವಾಗ್ದೇವಿ ಮತ್ತು ತಾನು ಬೇಗನೆ ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಮುಂದೆ ಒಳ್ಳೆಯ ಸ್ನೇಹಿತರಾಗಿಯೇ ಬಿಟ್ಟೆವು. ಕೆಲವು ವರ್ಷಗಳು ಕಳೆದ ನಂತರ ಒಬ್ಬೊಬ್ಬರಾಗಿ ಟ್ರಾನ್ಸ್ಫರ್ ಆಗೋ, ಇಲ್ಲ ಮಕ್ಕಳಿಗೆ ದೂರ ದೂರಿನಲ್ಲಿ ಕೆಲಸ ದೊರೆಯಿತೆಂದೋ ಇಲ್ಲಿಂದ ಹೊರಡಲೇಬೇಕಾಯಿತು. ಅಂತೆಯೇ ವಾಗ್ದೇವಿಯು ಕೂಡ ದೂರ ದೂರಿಗೆ ಹೋಗೇ ಬಿಟ್ಟಳು. ಮೊದಮೊದಲು ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಸಂಸಾರದ ಜಂಜಾಟದಲ್ಲಿ ಮುಳುಗಿ ಹೋದಾಗ ಅದು ನಿಂತೇ ಹೋಯಿತು. ಈಗಿನವರ ಹಾಗೆ ಎಲ್ಲರ ಕೈಯಲ್ಲೂ ಆಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಅಂತ ಏನೂ ಇರದಿದ್ದುದರಿಂದ ಯಾರ ಸಂಪರ್ಕವೂ ಇಲ್ಲದಂತಾಯಿತು. ಹಿಂದೊಮ್ಮೆ ತಾವಿದ್ದ ಜಾಗದಲ್ಲಿ ನಡೆದ ಯಾವುದೋ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗವಹಿಸಿದಾಗ ತೆಗೆದ ಫೋಟೋ ಅದಾಗಿತ್ತು. ಅದನ್ನು ಯಾರೋ ಪೇಪರ್ಗೆ ಕಳಿಸಿದ್ರು, ಅದರ ಕಟ್ಟಿಂಗ್ ಇದಾಗಿತ್ತು. ಅದೆಲ್ಲ ಸರಿ, ಆದರೆ ಈಗ ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅನ್ನೋ ಕುತೂಹಲ ಮಾತ್ರ ಬಗೆಹರಿಯುತ್ತಿಲ್ಲವಲ್ಲ ಎಂದು ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದಾಗ ಕೆಳಗೆ ಆಡುತ್ತಿದ್ದ ಮಕ್ಕಳು ಹೋ ಎಂದು ಕೂಗಿದ ಶಬ್ದ ಕೇಳಿದ ಅವರು ವಾಸ್ತವಕ್ಕೆ ಬಂದರು. ಒಂದು ಸಂಜೆ ವಾಕ್ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕವರನ್ನು ನೋಡಿದಾಗ ಇವರು ವಾಗ್ದೇವಿಯೇ ಇರಬೇಕಲ್ವಾ ಎಂದು ದೇವಕಿಯವರಿಗೆ ಅನ್ನಿಸಿತು. ಎಷ್ಟೇ ಆದರೂ ಕಾಲವು ಎಲ್ಲರ ಮುಖಚರ್ಯೆಯನ್ನು ಸ್ವಲ್ಪವಾದರೂ ಬದಲಾಯಿಸಿಬಿಟ್ಟಿರುತ್ತಲ್ವಾ. ಆಕೆಯೂ ಇವರನ್ನು ದಿಟ್ಟಿಸಿ ನೋಡಿ ಗುರುತು ಹಿಡಿದಿದ್ದರಿಂದ ಗೆಳತಿಯರಿಬ್ಬರ ಮುಖದಲ್ಲೂ ಸಂತಸ ಉಕ್ಕಿ ಹರಿಯಿತು. ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಂಟಿ ಜೀವನದಿಂದ ಬೇಸತ್ತಿದ್ದ ದೇವಕಿಗೆ ವಾಗ್ದೇವಿ ಈಗ ಇಲ್ಲಿಗೆ ಹಿಂದಿರುಗಿ ಬಂದದ್ದು ತುಂಬ ಖುಷಿ ಕೊಟ್ಟಿತು. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ತೊಡಗಿದರು. ಮಾತಾಡಿದಷ್ಟು ಮುಗಿಯದಾಯಿತು. ಕತ್ತಲಾಗಿದ್ದನ್ನು ಕಂಡು ಹಿಂದಿರುಗುವಾಗ ಅವರಿಬ್ಬರ ಮುಖ ಮನದಲ್ಲಿ ಸಂತಸದ ಹೊಳೆ ಹರಿಯುತ್ತಿತ್ತು.

0: ಅವಳು ವಿದೇಶಕ್ಕೆ ಹಾರಿ ಹೋಗಿದ್ದರಿಂದ ವಾಗ್ದೇವಿಯು ಮತ್ತೆ ಇಲ್ಲಿಗೆ ಹಿಂದಿರುಗಿ ಬಂದಿದ್ದರು. ಅಲ್ಲಿ ತನ್ನ ಮನೆಯನ್ನು ಒಪ್ಪ ಓರಣವಾಗಿ ಜೋಡಿಸಿಕೊಳ್ಳುತ್ತಿರುವಾಗ ಅದೇಗೋ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಿ ಬಂದ ಆ ಪೇಪರ್ ಕಟಿಂಗ್ ಮತ್ತೆ ಆ ಗೆಳತಿಯರ ಸ್ನೇಹ ಸಂಬಂಧವನ್ನು ಒಂದುಗೂಡಿಸುವುದರಲ್ಲಿ ಸಹಕಾರಿಯಾಗಿತ್ತು. ಇದಕ್ಕಲ್ಲವೇ ಹೇಳುವುದು ಭೂಮಿ ದುಂಡಾಗಿದೆ ಎಂದು.
1: ಇದುವರೆಗೆ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆ ಕೇಳಿದಿರಿ, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 12:15:15.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏಕ್ ಪ್ರಕಾರ ಸೇ ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ಕೇಳುಗರೇ, ನಮ್ಮ ಮನೆಯಲ್ಲಿಂದ ಈ ಬೆಳಗ್ಗೆ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಚಾರ್ಟ್ ಶೋ, 4 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ 5 ಕನ್ನಡ ಚಿತ್ರಗೀತೆಗಳು, 6 ಸೇವಾ ಮಾಹಿತಿ. ಆರು 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ಭೂಮಿ 2026 ಅಭಿಯಾನದ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳುವಿರಿ. ಕಾರ್ಯಕ್ರಮದ ಕಡೆಯಲ್ಲಿ ಪರಿಸರ ಗೀತೆ ಪ್ರಸಾರವಾಗಲಿದೆ.

0: ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ.
1: ಆಕಾಶವಾಣಿ ಇನ್ನು ಮುಂದೆ ಕೇಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
2: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀಯರೇ, ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅಂತೇಳಿ. ಇವರ ಒಂದು ಶಿಕ್ಷಣ MBBS ಹಾಗೂ PG DPHM ಅಂತ ಪದವಿಯನ್ನ ಪಡೆದು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತೇಳಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದು ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಪರಿಹಾರ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ. ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ.
3: ಧನ್ಯವಾದಗಳು ಸರ್.
2: ಸರ್, ಈಗ ಸಾಕಷ್ಟು ಬಾರಿ ನಾವು ನೀವು ನೋಡ್ತಾ ಇರ್ತೀವಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಅದಕ್ಕೆ ಪರಿಹಾರದ ಕುರಿತು ಮಾಹಿತಿಯನ್ನು ಕೊಡ್ತೀರಾ ಸರ್?
3: ಸರ್, ಇಡೀ ವರ್ಷದಲ್ಲಿ ಮಳೆಗಾಲ ಅಂದರೆ ಎಲ್ರಿಗೂ ಒಂದು ಸಂತೋಷದ ವಿಷಯನೇ. ಮಳೆ ಬಂತಂದ್ರೆ ಮಕ್ಕಳು ಮಳೆಯಲ್ಲಿ ಆಟ ಆಡುತ್ತಾ ನೆನೆಯುತ್ತಾ ಸಂತೋಷ ಪಡ್ತಾರೆ. ಆದರೆ ಈ ಸಂತೋಷ ತುಂಬಾ ದಿನ ಇರೋದಿಲ್ಲ. ನಾವು ಮಳೆಗಾಲದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಒಂದ್ ವೇಳೆ ನಾವು ಅದರಲ್ಲಿ ವಿಫಲವಾದ್ರೆ ಅದರ ಪರಿಸ್ಥಿತಿ ತುಂಬಾ ಗಂಭೀರನೂ ಆಗ್ಬಹುದು ಅಂತ ಇವತ್ತು ಹೇಳ್ತೀನಿ. ಸೊ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳನ್ನು ನಾವು 4 ವಿಭಾಗವಾಗಿ ಬ್ರಾಡ್ಲಿ ವಿ ಕ್ಯಾನ್ ಡಿವೈಡ್ ಸರ್. ಅದರಲ್ಲಿ ಫಸ್ಟ್ ಬರೋದೇ ಮಾಸ್ಕಿಟೋ ಬೋರ್ನ್ ಡಿಸೀಸ್, ಅಂದ್ರೆ ಸೊಳ್ಳೆಗಳಿಂದ ಬರುವಂತಹ ರೋಗಗಳು. ಎರಡನೇದಾಗಿ ಫುಡ್ ಅಂಡ್ ವಾಟರ್ ಬೋರ್ನ್ ಡಿಸೀಸ್, ಅಂದ್ರೆ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವನೆಯಿಂದ ಬರುವಂತಹ ರೋಗಗಳು. ಮೂರನೇದಾಗಿ ಏರ್ ಬೋರ್ನ್ ಡಿಸೀಸ್, ಗಾಳಿಯ ಮುಖಾಂತರ ಹರಡುವಂತಹ ರೋಗಗಳು. ಕೊನೆಯದಾಗಿ ಈ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಸ್ಕಿನ್ ರಿಲೇಟೆಡ್ ಡಿಸೀಸ್ ಅಂತೀವಿ ನಾವು, ಅವು ಕೂಡ ಮಳೆಗಾಲದಲ್ಲಿ ಕಂಡು ಬರ್ತವೆ ಸರ್.
2: ಹಾಗಿತ್ತಂದ್ರೆ ಈಗ ನಮ್ಮ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಯಾವುದು ಅಂತೀರಿ?
3: ಎಸ್ ಸರ್, ಈ ಸೊಳ್ಳೆಗಳಿಂದ ಬರುವಂತ ಸೊಳ್ಳೆ ಕಚ್ಚುವುದರಿಂದ ಬರುವಂತ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ ಕಾಮನ್ಲಿ ಬರುವಂತ ರೋಗಗಳು ಒಂದು ಮಲೇರಿಯಾ, ಸೆಕೆಂಡ್ ಒನ್ ಡೆಂಗ್ಯೂ, ಮತ್ತೆ ಮೂರನೇದ್ದು ಚಿಕನ್ ಗುಣ್ಯ ಅಂತ ಹೇಳಿ. ಈ ಮೂರು ರೋಗಗಳು ಸೊಳ್ಳೆ ಕಚ್ಚುವುದರಿಂದ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್.
2: ಹಾಗಿತ್ತಂದ್ರೆ ಇವು ಸೊಳ್ಳೆಗಳು ಎಲ್ಲಿ ಬೆಳೀತವೆ ಮತ್ತೆ ಇವು ಹೇಗೆ ಅವುಗಳ ಬೆಳವಣಿಗೆ ಕುರಿತು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
3: ಎಸ್ ಸರ್, ಈ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಬೆಳೀತವು. ಕೊಳಚೆ ನೀರಿನಂತೂ ಅಲ್ಲಿ ಬೆಳೆದೇ ಬೆಳೀತವು. ಈವನ್ ಇವು ಸ್ವಚ್ಛ ನೀರಿನಲ್ಲೂ ಕೂಡ ಕೆಲವು ಸೊಳ್ಳೆಗಳು ಉತ್ಪತ್ತಿ ಆಗ್ತವು. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸರ್ ತತ್ತಿ ಇಡ್ತಾವು. ಅವು ಒಂದ್ಸಲ ತತ್ತಿ ಇಟ್ಟಾಗ ಸಾವಿರಾರು ತತ್ತಿಗಳನ್ನ ಇಡ್ತಾವೆ ಸರ್. ಅವು ಯೂಶ್ವಲಿ ಈ ಕಂಟೆ ನೀರು ತುಂಬಿದಂತ ಏನು ನಾವು ಬ್ಯಾರೆಲ್ಸ್ ಆಮೇಲೆ ಸಿಮೆಂಟ್ ಟ್ಯಾಂಕ್ ಇರ್ತದಲ್ಲ, ಒಳಗಿನ ಭಾಗದಲ್ಲಿ ತತ್ತಿ ಇಡ್ತಾವು. ಆ ತತ್ತಿಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ಲಾರ್ವಾ ಅಂತ ಆಗ್ತಾವೆ ಸರ್. ಒಂದರಿಂದ 2 ದಿವಸದೊಳಗೆ ಲಾರ್ವಾ ಅಂತ ಕನ್ವರ್ಟ್ ಆಕ್ಕವು. ಲಾರ್ವಾ ಏನಾಗ್ತದೆ, ಮುಂದೆ ದಿನ ಕಳೆದಂಗೆ 2 ದಿವಸದಲ್ಲಿ ಅದು ಪ್ಯೂಪಾ ಅಂತ ಒಂದು ಸ್ಟೇಜ್ಗೆ ಬರುತ್ತೆ. ಆ ಪ್ಯೂಪಾ ಪುನಃ ಮತ್ತೆ 2-3 ದಿವಸದಲ್ಲಿ ಅದು ಅಡಲ್ಟ್ ಮಾಸ್ಕಿಟೋ, ಅಂದ್ರೆ ವಯಸ್ಕ ಒಂದು ಸೊಳ್ಳೆ ಆಗಿ ಹಾರಾಡಕ್ಕೆ ಶುರು ಮಾಡ್ತದೆ ಸರ್. ಈ ರೀತಿ ಅವುಗಳ ಒಂದು ಉತ್ಪತ್ತಿ ಬೆಳವಣಿಗೆ ಆಗ್ತದೆ ಸರ್.
2: ಮತ್ತೆ ಈಗ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೇವೆ, ನೀವು ನೋಡ್ತಾ ಇರ್ತೀರಿ, ಸೊಳ್ಳೆಗಳಿಂದ ರೋಗಗಳು ಬರ್ತವೆ, ಡೆಂಗ್ಯೂ, ಚಿಕನ್ ಗುನ್ಯ. ಈ ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಇರುವಂತಹ ಸವಲತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟರೆ ಒಳ್ಳೇದನ್ಸುತ್ತೆ ಸರ್.
3: ಸರ್, ಆರೋಗ್ಯ ಇಲಾಖೆಯಿಂದ ಈ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಮೇನ್ಲಿ ನಮ್ಮ ಮಲೇರಿಯಾ ಯೂನಿಟ್ ಅಂತ ಇರುತ್ತೆ ನಮ್ಮಲ್ಲಿ, NVBDCP ಅಂತ ಕರಿತೀವಿ ನಾವು, ಅಂದ್ರೆ ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಯೂನಿಟ್ ಅಂತ ಒಂದಿರುತ್ತೆ ಸರ್. ಅದಕ್ಕೆ ಒಬ್ರು ಜಿಲ್ಲಾ ಮಟ್ಟದ ಅಧಿಕಾರಿನೂ ಇರ್ತಾರೆ, ಅವರ ನಿಯಂತ್ರಣದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆಯಿಂದ ಕೊಡೋ ಸೌಲಭ್ಯಗಳು ಏನಂದ್ರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ ಸರ್. ಅವರು ಮನೆ ಮನೆಗೆ ತೆರಳಿ ಗ್ರಾಮೀಣ ಭಾಗದಲ್ಲಿರ್ಬೋದು, ತಾಲೂಕಾ ಮಟ್ಟದಲ್ಲಿರ್ಬೋದು, ಅಥವಾ ಈವನ್ ಪಟ್ಟಣ ಪ್ರದೇಶಗಳ ಸ್ಲಮ್ಗಳಲ್ಲಿರ್ಬೋದು, ಅವರು ಪ್ರತಿದಿನ ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಮನೆಗೆ ಹೋಗಿ ಅಲ್ಲಿ ನೀರಿನ ಕಂಟೈನರ್ಸ್ ಏನಿರುತ್ತಲ್ಲ, ನೀರು ಶೇಖರಣೆ ಮಾಡಿರುವಂತಹ ಕಂಟೈನರ್ಸ್, ಬ್ಯಾರಲ್ ಇರ್ಬೋದು, ಟ್ಯಾಂಕ್ ಇರ್ಬೋದು, ಅವನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ನೋಡಿ ಅದರಲ್ಲಿ ಸೊಳ್ಳೆಗಳಿದ್ರೆ ಅದನ್ನ ಅವರು ಮನೆಯ ಮಾಲೀಕರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅವರು ಕೊಟ್ಟು ಅದನ್ನ ನೀರು ಖಾಲಿ ಮಾಡಿಸಿ ಪುನಃ ಅದನ್ನ ಪೂರ್ತಿ ಒಣಗುವಂತೆ ಮಾಡಿ ಆಮೇಲೆ ನೀರು ತುಂಬಿಸಕ್ಕೆ ಹೇಳ್ತಾರೆ. ಇದು ಒಂದು ಸರ್. ಇದಾದ್ಮೇಲೆ ನೆಕ್ಸ್ಟ್ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕೆಲವೊಂದು ಸ್ಪ್ರೇಗಳನ್ನು ಮಾಡ್ತೀವಿ, ಫಾಗಿಂಗ್ ಅಂತ ಕಾರ್ಯಕ್ರಮ ಮಾಡ್ತೀವಿ ಸರ್, ಹೊಗೆ ನೀವು ನೋಡಿರ್ಬೋದು. ಸೊ ಅದರಲ್ಲಿ ಆ ಸೊಳ್ಳೆಗಳನ್ನ ಅದನ್ನ ಕೊಲ್ಲುವಂತ ಒಂದು ಇದು ಅದು. ಅದು ಬಿಟ್ಟು ಲಾರ್ವಿ ಸೈಡಲ್ಲಿ ಸ್ಪ್ರೇ ಅಂತ ಸಿಗುತ್ತೆ ಸರ್, ಈಗ ಆ ಸ್ಪ್ರೇ ಮಾಡಿದ್ರು ಕೂಡ ಲಾರ್ವಾಗಳು ನಾಶವಾಗ್ತದೆ. ಆಮೇಲೆ ಎಲ್ಲಾದ್ರೂ ನೀರ್ ನಿಂತಿದ್ರೆ, ದೊಡ್ಡ ತೆಗ್ಗದ ನೀರ್ ನಿಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ ನಮ್ಮವ್ರು ಹೋಗಿ ಅವು ಲಾರ್ವಿ ಸೈಡಲ್ ಕೆಮಿಕಲ್ ಸಿಗ್ತದೆ ಸರ್, ಅದನ್ನ ಅದರಲ್ಲಿ ನೀರಲ್ಲಿ ಹಾಕಿದ್ರೆ ಆ ಸೊಳ್ಳೆಗಳ ಲಾರ್ವಾಗಳು ಪೂರ್ತಿ ಅವು ಸತ್ತು ಹೋಗ್ತದೆ ಸರ್. ಇವೆಲ್ಲ ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡ್ತಾರೆ. ಮತ್ತೆ ನಮ್ಮಲ್ಲೆಲ್ಲ ಈ ಡೆಂಗ್ಯೂ ಟೆಸ್ಟಿಂಗ್ ಕಿಟ್ ಅಂತ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು. ಆಮೇಲೆ ಮಲೇರಿಯಾ ಬಂದಾಗ ಬ್ಲಡ್ ಸ್ಮಿಯರ್ ತೆಗಿತಾರೆ, ಅವರಿಗೆ ಕ್ಲೋರೋಕ್ವಿನ್ ಮಾತ್ರೆಗಳನ್ನು ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆಯಿಂದ ನಡೀತದೆ. ಮತ್ತೆ ಅದರಲ್ಲದೆ ಅವೇರ್ನೆಸ್ ಕಾರ್ಯಕ್ರಮ ಸರ್, IEC ಅಂತ ಕರಿತೀವಿ ನಾವು, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಎಲ್ಲ ಸಾರ್ವಜನಿಕರಿಗೆ ಈ ರೋಗಗಳ ಬಗ್ಗೆ ನಾವು ಆಗಿಂದಾಗೆ ತಿಳುವಳಿಕೆ ಕೊಡ್ತೀವಿ ಸರ್, ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ಕಾರ್ಯಕ್ರಮ ಕೂಡ ನಮ್ಮ ಆರೋಗ್ಯ ಇಲಾಖೆ ನಡೀತಾ ಇರುತ್ತೆ ಸರ್.
2: ಅಂದ್ರೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ಕೊಡ್ತೀರಾ?
3: ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀವಿ ಸರ್.
2: ಈಗ ತಾವಾಗಲೇ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ರೋಗಗಳ ಬಗ್ಗೆ ಒಂದಿಷ್ಟು ನಾವು ಚರ್ಚಿಸುವುದಾದ್ರೆ, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ, ಡೆಂಗ್ಯೂ ಇವೆಲ್ಲ ಬರ್ತಾವ ಅಂತ ಹೇಳಿದ್ರೆ, ಇವನ್ನ ನಾವು ಇವುಗಳ ಲಕ್ಷಣ ಹೇಗಿರ್ತವೆ ಮತ್ತು ಸಾರ್ವಜನಿಕರು ಹೇಗೆ ಗುರುತಿಸುವುದು?
3: ಸರ್, ಕಾಮನ್ಲಿ ಈ ಮೂರು ಡಿಸೀಸ್ ಅಲ್ಲಿ ಜ್ವರ ಬರುವುದು ಸಾಮಾನ್ಯ. ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಬಗ್ಗೆ ಹೇಳ್ಬೇಕಂದ್ರೆ, ಆ ಮಲೇರಿಯಾ ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ, ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ಬರ್ತದೆ. ಮಲೇರಿಯಾ ಬಂದ ತಕ್ಷಣ ಒಂದ್ ಅಥವಾ ಎರಡು ದಿವಸದೊಳಗ ಆ ವ್ಯಕ್ತಿಗೆ ಜ್ವರ ಶುರು ಆಗ್ತದೆ ಸರ್. ಜ್ವರ ಎಂತದಿರ್ತದಪ್ಪ ಅಂದ್ರೆ, ಜ್ವರದೊಂದಿಗೆ ಚಿಲ್ಸ್ ಅಂದ್ರೆ ಚಳಿ ಬರ್ತದೆ ಸರ್. ಇದು ಎಷ್ಟು ಚಳಿ ಎಷ್ಟು ಗಂಭೀರ ಇರ್ತದಪ್ಪ ಅಂದ್ರೆ, ಕೆಲವೊಂದ್ಸಲ 4-5 ನಾವು ಕಂಬಳಿ ಹೊತ್ಕೊಂಡ್ರು ಕೂಡ ಚಳಿ ಕಡಿಮೆ ಆಗೋದಿಲ್ಲ, ಆ ತರ ಚಳಿ ಹುಡ್ತದ. ನೆಕ್ಸ್ಟ್ ಹೆಡ್ಏಕ್ ಇರ್ತದೆ, ಇದ್ರಾಗ ತಲೆನೋವು. ಆಮೇಲೆ ಕೆಲವೊಂದು ಸಿವಿಯರ್ ಕೇಸಸ್ ಅಲ್ಲಿ ಅಂದ್ರೆ ರೋಗ ಉಲ್ಬಣಗೊಂಡ್ರೆ ವಾಮಿಟಿಂಗ್, ವಾಂತಿ ಕೂಡ ಆಗ್ಬಹುದು. ಇವೆಲ್ಲ ಲಕ್ಷಣಗಳು ಮಲೇರಿಯಾದಲ್ಲಿ ಕಂಡು ಬರ್ತವೆ ಸರ್. ನೆಕ್ಸ್ಟ್ ಚಿಕನ್ ಗುನ್ಯಾ ಬಗ್ಗೆ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲೂ ಕೂಡ ಹೈ ಗ್ರೇಡ್ ಫೀವರ್ ಇರ್ತದೆ. ಮೇನ್ ಚಿಕನ್ ಗುನ್ಯಾ ನಾವು ಡಿಫ್ರೆನ್ಶಿಯೇಟ್ ಯಾವ ತರ, ಅದಕ್ಕೆ ವ್ಯತ್ಯಾಸ ಯಾವ ತರ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಸರ್, ಸಂಧುಗಳಲ್ಲಿ ನೋವಿರುತ್ತೆ. ನಾವೆಲ್ಲ ಅನುಭವಿಸಿದ್ವಿ ಇಡೀ ಕರ್ನಾಟಕದಲ್ಲಿ. 2005 ಚಿಕನ್ ಗುನ್ಯಾ ಉಲ್ಬಣಗೊಂಡಿತ್ತು. ಆ ಸಂದರ್ಭದಲ್ಲಿ ಆ ನೋವು ಯಾವ ರೀತಿ ಇರುತ್ತಂದ್ರೆ, ಆ ರೋಗಿಗೆ ಎದ್ ನಿಲ್ಲಕ್ಕೂ ಆಗಲ್ಲ, ಅಷ್ಟು ನೋವಿರುತ್ತೆ. ಆಮೇಲೆ ಈ ನೋವು ಜ್ವರ ಕಡಿಮೆ ಆದ್ಮೇಲೂ ಕೂಡ ನೋವು ಸುಮಾರು 1-6 ಆ ಜಾಯಿಂಟ್ ಪೇನ್ ಹೋಗಲ್ಲ, ನೋವು ಇದ್ದೇ ಇರ್ತದ ಅದು. ಸೊ ಇವೆಲ್ಲ ಇದು ಚಿಕನ್ ಗುನ್ನೆ ಸೆಲ್ಫ್ ಲಿಮಿಟಿಂಗ್ ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಇರಲ್ಲ, ಜಸ್ಟ್ ಸಿಂಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ಬೇಕು ನಾವು ಅಷ್ಟೇ. ನೋವಿಗೆ ನೋವಿನ ವರ್ಕ್ ಇದನ್ನ ಕೊಡ್ಬೇಕು. ಆಮೇಲೆ ಡಿಹೈಡ್ರೇಷನ್ ಆಗಿರ್ತದೆ, ಅದಕ್ಕೆ ನಾವು ಐವರ್ ಫುಡ್ ಸಲೈನ್ ಹಚ್ತೀವಲ್ಲ, ಆ ತರ ನೀರು ಪೇಷಂಟಿಗೆ ನೀರು ಜಾಸ್ತಿ ಕುಡಿ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕ್ರಮಗಳನ್ನು ನಾವು ಚಿಕನ್ ಗುನ್ನೆದ ತಗೋತೀವಿ. ಮೂರನೇದು ಡೆಂಗ್ಯೂ ಬಗ್ಗೆ ಹೇಳ್ಬೇಕಂದ್ರೆ, ಡೆಂಗ್ಯೂ ಅಂತ ಕೇಳಿದ ತಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಸರ್. ಯಾಕಂದ್ರೆ ಅದು ಒಂದು ಮಾರಣಾಂತಿಕ ಕಾಯಿಲೆನೂ ಕೂಡ ಹೌದು, ಬಟ್ ಎಲ್ಲಾ ಡೆಂಗ್ಯೂ ಮಾರಣಾಂತಿಕ ಆಗಿರೋದಿಲ್ಲ ಸರ್. ಡೆಂಗ್ಯೂ ಒಳಗೆ ಮೇನ್ ಏನಪ್ಪಾ ಅಂದ್ರೆ ಜ್ವರ, ಅದರಲ್ಲೂ ಕೂಡ ಜ್ವರ ಇರ್ತದೆ, ಹೈ ಗ್ರೇಡ್ ಫೀವರ್ ಇರ್ತದೆ, ತೀವ್ರ ಜ್ವರ ಬರೋದು. ಆಮೇಲೆ ಅದರಲ್ಲೂ ಕೂಡ ಬಾಡಿ ಹಾಕಿರ್ತದೆ, ಜಾಯಿಂಟ್ ಪೇನ್ ಇರುತ್ತೆ. ಮೇನ್ಲಿ ಡೆಂಗ್ಯೂವನ್ನು ನಾವು ಗುರುತಿಸೋದು ಎದ್ರ ಮ್ಯಾಗ ಅಂದ್ರೆ, ರಕ್ತ ತಪಾಸಣೆ ಮಾಡಿದಾಗ ಪ್ಲೇಟ್ಲೆಟ್ ಅನ್ನುವಂತ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರ್ತದೆ ಸರ್. ಇಲ್ಲ ಸರ್, ಪ್ಲೇಟ್ಲೆಟ್ ಬೇರೆ. ಈ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಅಂತ ಇರುತ್ತೆ. ಪ್ಲೇಟ್ಲೆಟ್ ಏನಪ್ಪಾ ಕೆಲಸ ಮಾಡುತ್ತೆ ಅಂದ್ರೆ, ಪ್ಲೇಟ್ಲೆಟ್ ಮನುಷ್ಯನಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿ ಮಾಡ್ತದೆ ಅದು. ಸೊ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆತಪ್ಪ ಅಂದ್ರೆ ಆ ಮನುಷ್ಯನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಸರ್.
2: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ಎಷ್ಟು ಇರಬೇಕು
3: ಸರ್? ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ನಾರ್ಮಲ್ ಮನುಷ್ಯನಲ್ಲಿ 1.5-4 ಇರಬೇಕು ಸರ್. ಅದು 1.5 ಒಳಗಡೆ ಬಂತಪ್ಪ ಅಂದ್ರೆ ವಿ ಶುಡ್ ಇಟ್ ರೇಸಸ್ ಅವರ್ ಕನ್ಸರ್ನ್, ಅಂದ್ರೆ ಒಂದು ನಾವು ಎಚ್ಚರಿಕೆ ಕೊಡ್ಬೇಕಾಗ್ತದೆ ಅವಾಗ. ಸೊ 1-1.5 ಒಳಗೆ ಬಂದ್ರೆ ನಾವು ಸಾಮಾನ್ಯ ಟ್ರೀಟ್ಮೆಂಟ್ ತಗೊಂಡ್ರು ಆರಾಮ ಆಗ್ತದೆ, ಇಲ್ಲಂತಿಲ್ಲ. ಬಟ್ 1,00,000 ಒಳಗಡೆ ಬಂದು, ಕೌಂಟ್ 1,00,000 ಒಳಗಡೆ ಬಂತು, 50,000 ಮೇಲೆ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಸರ್ ಅವಾಗ. ಆಮೇಲೆ ಇನ್ನೂ 50,000 ಒಳಗೆ ಬಂತಪ್ಪ ಅಂದ್ರೆ ಇಟ್ ಈಸ್ ಅ ಇಂಡಿಕೇಶನ್ ಟು ಅಡ್ಮಿಟ್ ದ ಪೇಷಂಟ್ ಇನ್ ICU. ಅವಾಗೆಲ್ಲ IV ಫ್ಲೂಯಿಡ್ಸ್ ಎಲ್ಲ ಕೊಡ್ಬೇಕಾಗ್ತದೆ, ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡ್ಬೇಕಾಗ್ತದೆ, ರಕ್ತವನ್ನು ಕೂಡ ಹಾಕ್ಬೇಕಾಗ್ತದೆ ಸರ್ ಅವಾಗ.
2: ಆಮೇಲೆ ಈಗ ಆಗ್ಲೇ ನನಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ, ನೀರಿನಿಂದ ಮತ್ತು ಕಲುಷಿತವಾದಂತ ಒಂದು ವಾತಾವರಣದಿಂದ ಕೂಡ ಬರುವಂತ ರೋಗಗಳು ಇದ್ದಾವೆ ಅಂತ ಹೇಳಿ
3: ಸರ್.
2: ಅದಕ್ಕೆ ಈಗ ನೀರಿನಿಂದ ಮತ್ತು ಈ ಕಲುಷಿತವಾದಂತ ಆಹಾರದಿಂದ ಬರುವಂತ ರೋಗಗಳ ಬಗ್ಗೆ ಯಾವುವು ಮತ್ತು ಅವುಗಳ ಲಕ್ಷಣ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್?
3: ಸರ್, ಈಗ ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂತ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ, ಇದು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ರೋಗಗಳೇ ಹೌದು. ಇದರಲ್ಲಿ ಮೇನ್ ಟೈಫಾಯ್ಡ್ ಮತ್ತು ಹೆಪಟೈಟಿಸ್ ಎ ಅಂತ ನಾವು ಕರಿತೀವಿ, ಆಮೇಲೆ ಕಾಲ್ರಾ, ಈ ಮೂರು ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಇದರಲ್ಲಿ ಟೈಫಾಯ್ಡ್ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗ. ಇದು ಸಾಲ್ಮೋನೆಲ್ಲಾ ಟೈಫಿ ಮತ್ತು ಸಾಲ್ಮೋನೆಲ್ಲಾ ಪ್ಯಾರಾಟೈಫಿ ಅನ್ನುವಂತ ಬ್ಯಾಕ್ಟೀರಿಯಾದಿಂದ ಇದು ಟೈಫಾಯ್ಡ್ ರೋಗ ಬರುತ್ತೆ. ಇದರಲ್ಲೂ ಕೂಡ ಮೇನ್ಲಿ ಲಕ್ಷಣಗಳ ಬಗ್ಗೆ ಹೇಳಬೇಕಂದ್ರೆ ಹೈ ಗ್ರೇಡ್ ಫೀವರ್ ಇರುತ್ತೆ ಸರ್, ತಲೆನೋವು, ಪೇಷಂಟ್ಗೆ ವಾಂತಿ ಆಗ್ಬಹುದು, ಮೈಕೈ ನೋವಾಗುತ್ತೆ, ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಮೈ ಮೇಲೆ ಒಂದು ಗಾದ್ರಿ ರ್ಯಾಶ್ ಅಂತೀವಲ್ಲ ನಾವು, ರ್ಯಾಶಸ್ ಕೂಡ ಹೇಳ್ಬಹುದು ಸರ್. ಆಮೇಲೆ ಎರಡನೇದಾಗಿ ಹೆಪಟೈಟಿಸ್ ಎ ಬಗ್ಗೆ ಹೇಳಬೇಕಂದ್ರೆ ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಇದು ಒಂದು ರೋಗ. ಇದು ಕೂಡ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವಿಸುವುದರಿಂದ ಬರುತ್ತೆ. ಇದು ಹೆಪಟೈಟಿಸ್ ಎ ಅನ್ನೋದು ಒಂದು ವೈರಸ್ ಸರ್. ಇದು ಆಗ್ಲೇ ನಾನು ಹೇಳಿದೆ, ಟೈಫಾಯ್ಡ್ ಬರೋದು ಬ್ಯಾಕ್ಟೀರಿಯಾದಿಂದ, ಇದು ಹೆಪಟೈಟಿಸ್ ಎ ಬರುವುದು ಒಂದು ವೈರಸ್ದಿಂದ, ಇದು ವೈರಸ್. ಸೊ ಇದರಲ್ಲಿ ಮೇನ್ ಲಕ್ಷಣಗಳ ಬಗ್ಗೆ ಹೇಳಬೇಕಂದ್ರೆ ಹಸಿವೆ ಕಡಿಮೆ ಆಗ್ತದೆ ಸರ್, ರೋಗಿಗೆ ಹಸಿವು ಆಗಲ್ಲ. ಆಮೇಲೆ ನಾಸಿ ಅಂದ್ರೆ ವಾಂತಿ ಒಂದು ಮಾಡೋ ತರ ಅನಿಸ್ತದ, ಕೆಲವೊಂದು ಸಂದರ್ಭಗಳಲ್ಲಿ ವಾಂತಿ ಅತಿಯಾದ ಬಂದಾಗ ಆಗೋದು ಒಂದ್ ಬೇರೆ, ನಾಸಿ ಅಂದ್ರೆ ವಾಂತಿ ಬಂದಂಗ ಆಗುತ್ತೆ ಸರ್, ಒಮ್ಮೆ ಕೆಲವೊಂದ್ಸಲ ವಾಂತಿ ಆಗ್ತದ. ಆಮೇಲೆ ಹೊಟ್ಟೆ ನೋವು ಇರುತ್ತೆ ಸರ್ ಇದ್ರಾಗ, ಅಬ್ಡಾಮಿನಲ್ ಪೇನ್. ಆಮೇಲೆ ಇನ್ನೂ ಸೀರಿಯಸ್ ಆತಪ್ಪ ಅಂದ್ರೆ ಜಾಂಡಿಸ್, ಕಾಮಾಲೆ ಅಂತ ಏನ್ ಕರಿತೀವಲ್ಲ, ಆ ಒಂದು ಕಾಮಾಲೆ ಬರುವಂತ ಸಾಧ್ಯತೆ ಕೂಡ ಇದರಲ್ಲಿ ಇರ್ತದೆ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಕಾಲೆರಾ ಸರ್. ಕಾಲೆರಾ ಕೂಡ ಅದು ಒಂದು ಗಂಭೀರ ರೋಗನೇ. ಇದರಲ್ಲಿ ಇದು ಕೂಡ ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲೆರಿ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಇದು ರೋಗವಾಗಿದೆ. ಇದರಲ್ಲೂ ಕೂಡ ಏನದ ಫೀವರ್ ಇರುತ್ತೆ ಸರ್ ಪೇಷಂಟ್ಗೆ. ಮೇನ್ ಇದು ಕಾಲ್ರಾವನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬಹುದಂದ್ರೆ ಡಯೇರಿಯಾ ಇರುತ್ತೆ ಸರ್, ಲೂಸ್ ಮೋಷನ್, ಬೇದಿ. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ರೈಸ್ ವಾಟರ್ ಸ್ಟೂಲ್ಸ್ ಅಂತ ಕರಿತೀವಿ ನಾವು, ಈ ಅಕ್ಕಿ ಗಂಜಿ ತರ ಪೇಷಂಟ್ ಮಲವಿಸರ್ಜನೆ ಶುರು ಆಗುತ್ತೆ. ಇದು ಮೂರು
2: ಲಕ್ಷಣಗಳು ಸರ್. ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ನಾವು ಅದನ್ನ ಕಾಲರಾ
3: ಅಂತ ಹೇಳ್ಬೋದು ಸರ್.
2: ಹೇಳ್ಬೋದು,
3: ಎಸ್ ಸರ್.
2: ಮತ್ತೆ ಈಗ ನಾವು ಬೇಸಿಗೆಯನ್ನು ಮುಗಿಸಿ ಈ ಮಳೆಗಾಲದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಈ ಮಳೆಗಾಲದಲ್ಲಿ ನೆಗಡಿ ಮತ್ತೆ ಫ್ಲೂ ಮತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೋದಲ್ಲ ಸರ್?
3: ಎಸ್ ಸರ್, ಇವಾಗ ನಾವು ನೀವು ಕೇಳಿದಂಗೆ ಇವಾಗ ನಾವು ಏರ್ ಬೋರ್ನ್ ಡಿಸೀಸ್ ಅಂತ ಕರಿತೀವಿ ಸರ್. ಇವೆಲ್ಲ ಗಾಳಿಯಿಂದ ಹರಡುವಂತ ರೋಗಗಳು ಸರ್ ಇವು. ಈಗ ಮನುಷ್ಯ ಕೆಮ್ಮಿದಾಗ, ಸೀನಿದಾಗ ಆ ವೈರಸ್, ಆ ಬ್ಯಾಕ್ಟೀರಿಯಾ ಅದು ಗಾಳಿಯಲ್ಲಿ ಎಲ್ಲ ಕಡೆ ಪಸರಿಸಿಬಿಡ್ತದೆ ಸರ್. ಅಲ್ಲಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ಅದನ್ನು ಉಸಿರಾಟದ ಮೂಲಕ ಅವನು ತನ್ನೊಳಗೆ ಇದು ಹೇಳ್ಕೊಂಡಾಗ ಶ್ವಾಸಕೋಶದ ಮುಖಾಂತರ ಅವನಿಗೆ ಅದು ರೋಗ ಬರೋದು ಸಾಮಾನ್ಯ. ಈಗ ನಾನು ಹೇಳಿದೆ ನೆಗಡಿ, ಕಾಮನ್ ಕೋಲ್ಡ್ ಅಂತ ಕರಿತೀವಿ ಸರ್ ನಾವು ನೆಗಡಿ. ಈ ಮಳೆಗಾಲ ಶುರು ಆತಪ್ಪ ಅಂದ್ರೆ ಎಲ್ಲರಿಗೂ, ಸಣ್ಣ ಮಕ್ಕಳಿಗಿರ್ಬೋದು, ವಯಸ್ಕರಿಗಿರ್ಬೋದು, ಎಲ್ರಿಗೂ ಕೂಡ ನೆಗಡಿ ಬರೋದು ಸಾಮಾನ್ಯ. ಇದು ಒಂದು ಸಾಮಾನ್ಯ ವೈರಸ್ ನಿಂದ ಬರುವಂತ ಕಾಯಿಲೆ ಇದೆ ಸರ್ ಇದು. ಆದ್ರೆ ಇದು ಹೈಲಿ ಕಂಟ್ಯಾಜಿಯಸ್, ಕಂಟ್ಯಾಜಿಯಸ್ ಅಂದ್ರೆ ಹೈಲಿ ಸಾಂಕ್ರಾಮಿಕ ರೋಗ ಇದು. ಇದು ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ತುಂಬಾ ಅಧಿಕವಾಗಿರ್ತದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಸರ್, ಮತ್ತೆ ವಯಸ್ಕರಲ್ಲಿ, ಈ ವೃದ್ಧರು ಇರ್ತಾರಲ್ಲ, ಅವರಲ್ಲಿ ಕೂಡ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರಿಗೆ ಬಾಧಿಸುವುದು ಅತ್ಯಂತ ಸರ್ವೇ ಸಾಮಾನ್ಯ. ಆಮೇಲೆ ಇನ್ನೊಂದು ಫ್ಲೂ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಫ್ಲೂ ಕೂಡ ಒಂಥರ ಅದು ಕಾಮನ್ ಕೋಲ್ಡ್ ತರಾನೇ, ಬಟ್ ಅದು ಸ್ವಲ್ಪ ಸಿವಿಯರ್, ಗಂಭೀರ ರೂಪದಲ್ಲಿ ಇರುವಂತದಕ್ಕೆ ನಾವು ಫ್ಲೂ ಅಂತ ಕರಿತೀವಿ. ಇದು ಕೂಡ ಹರಡುವುದು ಗಾಳಿಯ ಮುಖಾಂತರನೇ, ರೋಗಿ ಸೀನಿದಾಗ, ಕೆಮ್ಮಿದಾಗ ಅಥವಾ ಉಗುಳಿದಾಗ ಅವನ ಒಂದು ಏನು ಇದು ಇರುತ್ತಲ್ಲ, ಡ್ರಾಪ್ಲೆಟ್ಸ್ ಅಂತೀವಿ ಸರ್, ಡ್ರಾಪ್ಲೆಟ್ ಇನ್ಫೆಕ್ಷನ್, ಅದರ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳು ಸರ್ ಇವೆರಡು.
2: ಮತ್ತೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮಳೆಗಾಲದಲ್ಲಿ ಹೊಲದಲ್ಲಿ ಗಾಳಿಗೆ ಜೋರಾದ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ತಿನ ವೈರ್ಗಳು ಕಟ್ಟಾಗಿರ್ತವೆ, ಆಮೇಲೆ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಇರ್ತದೆ. ಮತ್ತೆ ಈಗ ಮಳೆ ಆಯ್ತಂದ್ರೆ ಹೊಲದಲ್ಲಿ ಸ್ವಲ್ಪ ಹೊಲ ಮತ್ತು ಹೊಲದ ಸುತ್ತಮುತ್ತ ಹಚ್ಚ ಹಸಿರಾಗಿರೋದ್ರಿಂದ ಸ್ನೇಕ್ ಬೈಟ್ ಆಗುವಂತ ಚಾನ್ಸಸ್ ಇರ್ತದೆ. ಹಿಂಗೆಲ್ಲ ಇದ್ದಾಗ ಸ್ವಲ್ಪ ರೈತರಿಗೆ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು, ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ ಸರ್?
3: ಎಸ್ ಸರ್, ಒಳ್ಳೆ ಪ್ರಶ್ನೆ ಸರ್. ಸರ್, ಈಗ ಮಳೆಗಾಲದಲ್ಲಿ ನಾನು ಇದುವರೆಗೆ ನಾವು ಆರೋಗ್ಯ ಸಂಬಂಧಪಟ್ಟಂತೆ ಮಾತಾಡಿದ್ವಿ, ಇನ್ನು ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆಯದು. ಮಳೆಗಾಲದಲ್ಲಿ ಕೆಲವೊಂದು ಸಂಭವಿಸಬಹುದಾದ ಕೆಲವೊಂದು ಇತರೆ ಅಪಾಯಗಳಂತ ಹೇಳ್ತೀವಿ ನಾವು. ಅದರಲ್ಲಿ ಮೊದಲೇದಾಗಿ ತಾವು ಹೇಳಿದ್ರೆ ಸಿಡಿಲು. ಈ ಮಳೆ ಶುರು ಆತಪ್ಪ ಅಂದ್ರೆ ಸಿಡಿಲು ಗುಡುಗಂತೂ ಕಾಮನ್ ಆಗಿ ಬಂದೇ ಬರುತ್ತೆ ಸರ್. ಆ ಗುಡುಗು ಮಿಂಚಿನ ಸಮಯದಲ್ಲಿ ನಾವು ಗಿಡಗಳ ಕೆಳಗೆ ನಿಂದಿರಬಾರದು ಸರ್. ಆಮೇಲೆ ಬಯಲು ತೆರೆದ ಮೈದಾನದಲ್ಲಿ ಕೂಡ ನಿಲ್ಬಾರ್ದು. ಸಾಧ್ಯದಷ್ಟು ಅಲ್ಲಿ ಯಾವ್ದಾದ್ರು ಮನೆ ಅದು ಇದ್ರೆ ಅಲ್ಲಿ ಹೋಗಿ ನಾವು ಶೆಲ್ಟರ್ ಪಡ್ಕೋಬೇಕು. ಯಾಕಂದ್ರೆ ಈ ಮಿಂಚ್ ಏನಿರುತ್ತಲ್ಲ ಅದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಇರ್ತದೆ ಸರ್. ಆ ಹೈ ವೋಲ್ಟೇಜ್ ಕರೆಂಟ್ ಏನಾದ್ರೂ ಅದಕ್ಕೆ ಮನುಷ್ಯನಿಗೆ ತಾಗ್ತಪ್ಪ ಅಂದ್ರೆ ಸಡನ್ ಸ್ಪಾಟ್ ಡೆತ್ ಆಗೋ ಚಾನ್ಸ್ ಇರ್ತದೆ. ನಾವು ನೀವು ನೋಡ್ತೀವಿ ಟಿವಿದಲ್ಲಿ, ಪೇಪರಲ್ಲಿ, ಅಷ್ಟೊಂದು ಕುರಿಗಳು ಸತ್ತು, ರೈತರು ಸತ್ರು ಅಂತ ಅದನ್ನ ನಾವು ನೋಡ್ತಾ ಇರ್ತೀವಿ. ಅದು ಆಗ್ಬಾರ್ದಂದ್ರೆ ವಿ ಶುಡ್ ಟೇಕ್ ಕೇರ್ ದಟ್ ನಾವು ಗಿಡದ ತಳಗೆ ನಿಂದಿರಬಾರ್ದು, ಆಮೇಲೆ ತೆರೆದ ಮೈದಾನದಲ್ಲಿ ನಿಲ್ಬಾರ್ದು ಸರ್. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ವಿದ್ಯುತ್ ಆಘಾತಗಳು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಗ್ತವೆ. ಈ ಮಳೆ ಬಂತಪ್ಪ ಅಂದ್ರೆ ಗಾಳಿ ಬೀಸೋದು ಕಾಮನ್ ಸರ್. ಬಿರುಗಾಳಿ ಬೀಸಿದಾಗ ಏನಾಗ್ತದೆ, ಇವು ಗಿಡಗಳು, ದೊಡ್ಡ ದೊಡ್ಡ ಗಿಡಗಳು ಬೇರ್ಗಳು ಸಡ್ಲ್ ಆಗಿರೋದ್ರಿಂದ ಅವು ಬೀಳ್ತಾವೆ. ಲೈಟ್ ಕಂಬಗಳು, ಈ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಬೀಳುವಂತ ಸಾಧ್ಯತೆ ಇರ್ತದೆ. ಅದು ಬಿದ್ದಾಗ ಏನಾಗ್ತದೆ, ಆ ವೈರ್ಗಳಲ್ಲಿ ಅವೆಲ್ಲ ಲೈವ್ ವೈರ್ಸ್ ಸರ್, ಲೈವ್ ವೈರ್ಸ್ ಅಲ್ಲಿ ಕರೆಂಟ್ ಪಸರಿಸ್ತದೆ ಇರ್ತದೆ ಅದ್ರಾಗ. ಸೊ ಅದು ಅಲ್ಲಿ ಕೆಳಗಡೆ ಯಾರು ನಿಂತಿದ್ರಂತೂ

0: ಇಮಿಡಿಯೇಟ್ಲಿ ಅವರಿಗೆ ಅದರಿಂದ ಆಘಾತ ಆಗೋದು ಸಹಜ. ಆಮೇಲೆ ಚಿಕ್ಕ ಮಕ್ಕಳು, ನಾವು ಪೇರೆಂಟ್ಸು ಕೆಲವೊಂದ್ಸಲ ಗೊತ್ತಿರಲ್ಲ, ಮಕ್ಕಳೆಲ್ಲ ಆಡಕ್ ಹೋಗಿರ್ತಾವು, ಅವು ಗೊತ್ತಿರಲಾರ್ದೇನೆ ಅಂತ ತಂತಿ ಮುಟ್ಟಿದ್ರಪ್ಪ ಅಂದ್ರೆ ವಿದ್ಯುತ್ ಆಘಾತವಾಗಿ ಅವು ಸಾವು ಸಂಭವಿಸಬಹುದು. ಇದರಿಂದ ಜನರು ಎಚ್ಚೆತ್ಕೋಬೇಕು ಸರ್. ಆಮೇಲೆ ತುರ್ತು ಸಂದರ್ಭದಾಗ 1912 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಅವರಿಗೆ ಒಂದು ಆಂಬ್ಯುಲೆನ್ಸು ಸಹಕಾರ ಸಿಗ್ಬೋದು ಸರ್, ಬರಬಹುದು. ನೆಕ್ಸ್ಟ್ ರಸ್ತೆ ಅಪಘಾತಗಳು, ಮಳೆಗಾಲ ಶುರು ಆತಪ್ಪ ಅಂದ್ರೆ ರಸ್ತೆ ಅಪಘಾತಗಳು ಕೂಡ ಸಾಮಾನ್ಯವಾಗಿ ನಾವು ದಿನ ಆಸ್ಪತ್ರೆ ಹೋಗಿ ನೋಡ್ತೀವಿ ಸರ್, ಕ್ಯಾಜುವಲಿಟಿ ಒಳಗೆ ಇವೇ ಪೇಷಂಟ್ ಹೆಚ್ಚಿನ ಸಂಖ್ಯೆ ಇವೇ ಪೇಷಂಟ್. ಏನಂದ್ರೆ ಮಳೆ ಶುರು ಆತಪ್ಪ ಅಂದ್ರೆ ರೋಡ್ ಮೇಲೆ ನೀರು ಬಂದು ರೋಡ್ ಸ್ಲಿಪ್ರಿ ಆಗ್ತದೆ, ಅದು ಜಾರ್ತಿರ್ತದೆ ಸರ್. ಸೊ ಈಗ ವೆಹಿಕಲ್ಸ್ ಫಾಸ್ಟ್ ನಾವು ಜೋರಾಗಿ ವೆಹಿಕಲ್ ರನ್ ಮಾಡಿದ್ರೆ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಹೆಚ್ಚಿರ್ತದೆ, ಅದರಿಂದ ಸ್ಕಿಡ್ ಆಗಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವಕ್ಕೂ ಅಪಾಯನೂ ಆಗಬಹುದು. ಸೊ ಅದಕ್ಕೆ ವಾಹನ ಸವಾರರು ಟೂ ವೀಲರ್ಸ್ ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕಂತ ಒಂದು ಕಿವಿ ಮಾತು ಹೇಳ್ಬಹುದು. ಆಮೇಲೆ ಕಾರ್ನಾಗ ತಿರುಗಾಡೋರು ಸೀಟ್ ಬೆಲ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ತಾವು ಹೇಳಿದ್ರಿ ಹಾವು ಕಚ್ಬಹುದು ಅಂತೇಳಿ. ಈಗ ನೋಡಿ ಸರ್, ಮಳೆ ಶುರು ಆತಪ್ಪ ಅಂದ್ರೆ ಹಾವುಗಳು ಯೂಶ್ವಲಿ ಬಿಲದಾಗಿರ್ತಾವ ಒಳಗೆ. ಮಳೆ ಶುರು ಆತಪ್ಪ ಅಂದ್ರೆ ಒಳಗಡೆ ತೇವಾಂಶ ಹೆಚ್ಚಾಗಿ ಹ್ಯೂಮಿಡಿಟಿ ಜಾಸ್ತಿ ಆಗಿ ಅವು ಗಾಳಿಗೆ ಹೊರಗೆ ಬರಕ್ ಬಯಸ್ತಾವ. ಅವು ಹೊರಗೆ ಬಂದು ಅಂದ್ರೆ ಅವು ಕಳೆದು ಮನುಷ್ಯರಿಗೆ ಹಾನಿ ಉಂಟು ಮಾಡುವ ಸಾಧ್ಯತೆ ಕೂಡ ಇರ್ತದೆ ಸರ್. ಈ ಹಾವು ಕಡಿತದ ಬಗ್ಗೆ ಸ್ವಲ್ಪ ತಮಗೆ ಹೇಳ್ಬೇಕಂದ್ರೆ ಸರ್, ನಾನು ಸಾಧ್ಯದಷ್ಟು ನಾವು ಮನೆಯೊಳಗೆ ಅಥವಾ ಹೊಲದಲ್ಲಿ ನೆಲದ ಮ್ಯಾಗ ಮಲ್ಕೋಬಾರದು, ಕಾಟ್ ಮೇಲೆ ಮಲ್ಕೋಬೇಕು. ಆಮೇಲೆ ಸಾಧ್ಯದ ಸೊಳ್ಳೆ ಪರದೆ ಬಳಸೋದ್ರಿಂದ ಹಾವು ಕಡಿತದಿಂದ ತಪ್ಪಿಸ್ಕೋಬಹುದು. ನಿಮಗಿದು ಆನ್ಸರ್ ವಿಚಿತ್ರ ಅನಿಸ್ಬಹುದು, ಬಟ್ ಯಾವ ತರ ಅಂದ್ರೆ ಸೊಳ್ಳೆಗಳಿಂದ ನಾವು ಸೊಳ್ಳೆ ಪರದೆ ಬಳಸೋದ್ರಿಂದ ಸೊಳ್ಳೆ ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು, ಆದ್ರೆ ಹಾವು ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು ಅದನ್ನ ಪ್ರಾಪರ್ಲಿ ಯೂಸ್ ಮಾಡಿದ್ರೆ. ಅದು ಏನ್ ಮಾಸ್ಕಿಟೋ ನೆಟ್ ಏನಿರುತ್ತಲ್ಲ ಅದ್ರದ್ದು ಎಜ್ ಇರುತ್ತಲ್ಲ, ಅದನ್ನ ನಾವು ಗಾದಿ ಕೆಳಗೆ ಪೂರ ಸಿಗಿಸ್ಬಿಟ್ರೆ ಒಳಗಡೆ ವಿಷ ಜಂತುಗಳು ಬರೋ ಚಾನ್ಸ್ ಇರಲ್ಲ. ಇದು ಜನರಿಗೆ ತಿಳ್ಕೋಬೇಕು ಸರ್. ಆಮೇಲೆ ಇನ್ನೊಂದು, ಹಾವು ಕಡಿದಾಗ ಜನರು ಮೂಢನಂಬಿಕೆಗೆ ಯಾವ ರೀತಿ ಒಗ್ಗಿಕೊಂಡಾರಪ್ಪ ಅಂದ್ರೆ, ಅವ್ರು ಫಸ್ಟ್ ಹೋಗೋದೇ ಟ್ರೆಡಿಷನಲ್ ಹೀಲರ್ಸ್ ಕಡೆ ಹೋಗ್ತಾರೆ ಸರ್, ನಾಟಿ ವೈದ್ಯರ ಕಡೆ ಅಥವಾ ಮಂತ್ರವಾದಿ ಕಡೆ ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ಆಮೇಲೆ ನಮ್ಮ ಆಸ್ಪತ್ರೆಗೆ ಬರ್ತಾರ ಅವ್ರು. ನಾವು ಸಾಕಷ್ಟು, ನಾನು ಮೊದಲೆಲ್ಲ ಹೊಳೆದಂಡಿ ಕೆಲಸ ಮಾಡಿನಿ ಸರ್, ಗಲಗಲಿ ಅಂತ ಬಿಳಿಗಿ ತಾಲೂಕ್ನಾಗ, ಅಲ್ಲಿ ಸಾವಿರಾರು ನಾವು ಹಾವು ಕಡದ ಪೇಷಂಟ್ ನೋಡಿವಿ. ಅಲ್ಲಿ ನಮ್ಮ ಕಡೆ ಬರೋದ್ರಾಗ ಎಷ್ಟೋ ಪೇಷಂಟ್ ಪ್ರಾಣ ಪಕ್ಷಿ ಹರೆ ಹೋಗಿರ್ತೈತೆ ಸರ್. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಕಿವಿ ಮಾತು ಹೇಳೋದು ಏನಂದ್ರೆ, ಈಗ 95% ಹಾವುಗಳು ವಿಷ ಇರಂಗಿಲ್ಲ ಸರ್. ಓನ್ಲಿ 5% ಸ್ನೇಕ್ಸ್ ಆರ್ ಪಾಯ್ಸನಸ್. ಅದರಲ್ಲಿ ಮೇನ್ ಆಗಿ ಬರೋದು ನಮ್ಮ ಕೋಬ್ರಾ ನಾಗರಾವು, ಆಮೇಲೆ ವೈಪರ್ ಅಂತ ಬರುತ್ತೆ. ಇವೆರಡು ವಿಷಯ ತುಂಬಾ ಅಪಾಯಕಾರಿ ವಿಷಯ ಸರ್ ಇದು. ಸೊ ಆದ್ರಿಂದ ಈ ತರ ಹಾವು ಕಳೆದಾಗ ದಯಮಾಡಿ ಪೇಷಂಟ್ ಅನ್ನ ಹೆಚ್ಚು ಮೂಮೆಂಟ್ ಮಾಡಬಾರದು ಸರ್. ಆ ಮೂಮೆಂಟ್ ಮಾಡೋದ್ರಿಂದ ಅದು ಹಾವಿನ ವಿಷಯ ಏನದಲ್ಲ, ರಕ್ತದಲ್ಲಿ ಇನ್ನೂ ಹೆಚ್ಚಿಗೆ ಅದು ಸ್ಪ್ರೆಡ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಫಸ್ಟ್ ಆ ಪೇಷಂಟ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಮ್ಮಿಡಿಯೇಟ್ಲಿ ಹತ್ತಿರವಿರುವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಅದರಲ್ಲೂ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಇರುವಂತ, ವೆಂಟಿಲೇಟರ್ ಅಂದ್ರೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಕೃತಕ ಉಸಿರಾಟ ನೀಡುವಂತ ಒಂದು ಮಷಿನ್ ಅದು, ಅದು ಯಾವ ಆಸ್ಪತ್ರೆಯಲ್ಲಿ ಇರ್ತದಲ್ಲ ಅಂತಲ್ಲಿ ಕರ್ಕೊಂಡು ಹೋದ್ರೆ ಪೇಷಂಟ್ ಅನ್ನು ನಾವು ಉಳಿಸಬಹುದು ಸರ್.
1: ಎಸ್ ಸರ್. ಮತ್ತೆ ಈಗ ಇಷ್ಟೆಲ್ಲ ಹೇಳಿದ್ರೆ, ಈಗ ಮಳೆಗಾಲ ಪ್ರಾರಂಭವಾಗಿದೆ, ಈಗ ನಾವು ನೀವು ನೋಡ್ತಾ ಇದ್ದೀವಿ ಹೆಚ್ಚಾಗಿ ಮಳೆ ಸಾಕಷ್ಟು ಆಗ್ತಾ ಇದೆ. ಈಗ ಕೊನೆಯದಾಗಿ ಈಗೇನು ರೈತ ಬಾಂಧವರೇನು ಅಂದ್ರೆ, ಹೊಲದಲ್ಲೇ ಮನೆಯನ್ನ ಕಟ್ಟಿಕೊಂಡು ಇಡೀ ತಮ್ಮ ಕುಟುಂಬದ ಜೊತೆಗೆ ಹೊಲದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಅಂತವರಿಗೆ ಒಂದು ಏನಾದರೂ ಕಿವಿ ಮಾತನ್ನ ಹೇಳ್ತೀರಿ? ಯಾವ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಜೀವನವನ್ನ ಸಾಗಿಸ್ಬೇಕು ಅಥವಾ ಆರೋಗ್ಯದ ಕುರಿತು ಕಾಳಜಿಯನ್ನ ವಹಿಸಬೇಕು ಅಂತ ಹೇಳಿ
0: ಸರ್. ರೈತರ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಕೇಳಿದ್ರಿ. ರೈತರು ನಮ್ಮ ದೇಶದ ಬೆನ್ನೆಲುಬು, ಅವ್ರು ಇರ್ಲಿಕ್ಕಂದ್ರೆ ನಾವು ಯಾರು ಇವತ್ತ ಬದುಕುವುದು ಕಷ್ಟ ಇತ್ತು, ಊಟಾನೇ ಮಾಡೋದಾಗ್ತಿರ್ಲಿಲ್ಲ. ಸೊ ರೈತರಿಗೆ ಏನ್ ಹೇಳ್ಬೇಕು ಬಯಸ್ತೀನಪ್ಪ ಅಂದ್ರೆ, ನಾನು ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಕೆಲವೊಂದು ಕಾಳಜಿಗಳನ್ನ ಅವ್ರು ವಹಿಸ್ಬೇಕಾಗ್ತದೆ. ಈ ಹೊಲದಲ್ಲಿ ಹುಲ್ಲು ಬೆಳೆದಿರ್ತದೆ ಸರ್, ದಟ್ಟವಾಗಿ ಹುಲ್ಲು ಬೆಳೆದಿರ್ತದೆ, ಯಾವ ವಿಷ ಜಂತು ಎಲ್ಲಿ ಕುಂತಿರ್ತಾವ ಅನ್ನೋದು ಗೊತ್ತಿರಲ್ಲ. ಸೊ ಹೊಲದಲ್ಲಿ ಹೋಗ್ಬೇಕಾದ್ರೆ ಬ್ಲೈಂಡ್ ಆಗಿ ಹೋಗಬಾರ್ದು, ಹಾಗೆ ಹೋಗೋದ್ ಬದ್ಲಿ ಸ್ವಲ್ಪ ಅವರು ಮೊದಲಲ್ಲಿ ಒಂದು ಬಡಿಗೆ ತಗೊಂಡು ಏನು ಸ್ವಲ್ಪ ಹಿಂಗ ಅದನ್ನ ಆ ಹುಲ್ಲನ್ನು ಸೈಡ್ ಸರಿಸಿದ್ರೆ ಅವು ಏನಿದ್ರು ಹೋಗ್ಬಿಡ್ತಾವ ಕಾಣಿಸ್ತದೆ. ಆಮೇಲೆ ರಾತ್ರಿ ಹೊಲದಾಗ ಯೂಶ್ವಲಿ ಏನಾಗ್ತದೆ, ನೀರ್ ಬಿಡ್ಲಿಕ್ಕೆ ಕರೆಂಟ್ ಯಾವಾಗ ಬರ್ತದೆ ಅವಾಗ ಅವ್ರು ಹೋಗ್ಬೇಕಾಗ್ತದೆ ಅಲ್ಲಿ ಮೋಟರ್ ಹತ್ರ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಕಂಪಲ್ಸರಿ ಅವ್ರು ಟಾರ್ಚ್ ಬೆಳಕ್ಕೆ ಹಿಡ್ಕೊಂಡೆ ಹೋಗ್ಬೇಕು ಅಲ್ಲಿ, ಯಾಕಂದ್ರೆ ಎಲ್ಲಿ ಏನ್ ಕುಂತಿರ್ತದೆ ಯಾರಿಗೂ ಗೊತ್ತಿರಂಗಿಲ್ಲ ಸರ್. ಇದನ್ನ ಮಾಡಿದ್ರೆ ಸಾಕಷ್ಟು ರೈತರು ಏನು ಇದರಿಂದ ಬಚಾವ್ ಆಗ್ಬಹುದು. ಆಮೇಲೆ ಕೆಲವೊಂದು ಈಗ ಇದು ಏನು ಬೆಳೆಗಳಿಗೆ ಅವರು ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಾರೆ ಸರ್, ಅಂತ ಕೇಸಸ್ ನಮ್ಮಲ್ಲಿ ಬರ್ತಾವ. ಏನ್ ಬರ್ತಾವ ಅಂದ್ರೆ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಟು ಇನ್ಸೆಕ್ಟಿಸೈಡ್ಸ್. ಈಗ ಗಾಳಿ, ಈಗ ಆಷಾಢ ಇರೋದ್ರಿಂದ ಗಾಳಿ ಜಾಸ್ತಿ ಸರ್ ಈಗ. ಸೊ ರೈತರು ಸ್ಪ್ರೇ ಮಾಡುವಾಗ ಆ ಗಾಳಿಗೆ ವಿರುದ್ಧವಾಗಿ ಹೋಗ್ಬಾರ್ದು ಅವರು, ಅದು ಸ್ಪ್ರೇ ಮಾಡಿದ್ದೆಲ್ಲ ಅವ್ರ ಮುಖಕ್ಕೆ ಬಂದ್ಬಿಡ್ತದೆ, ಅಂತ ಬಹಳ ಕೇಸ್ ಬರ್ತಾವ ಸರ್ ನಮ್ಮಲ್ಲಿ. ಸೊ ಅದಕ್ಕೆ ಅವರು ಅದನ್ನ ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿದ್ರೆ ಅವರು ಇಂಥ ಅನಾಹುತಗಳಿಂದ ಅವರು ಬಚಾವ್ ಆಗ್ಬೋದು. ಮತ್ತೆ ಮೇನ್ ಇಲೆಕ್ಟ್ರಿಕ್ ಶಾಕ್, ಕರೆಂಟ್ ಶಾಕ್ ಹೊಡೆದು ಕೂಡ ಜಾಸ್ತಿ ಸರ್ ಇದು ಹೊಲದಾಗ ಕೆಲಸ ಮಾಡುವಾಗ. ಆ ಮೋಟರ್ ಚಾಲು ಮಾಡಕ್ ಹೋಗ್ತಾರೆ, ಪಾಪ ಅವ್ರು ನೋಡಿರಂಗಿಲ್ಲ, ಕಾಲಾಗ ವೈರ್ ಬಿದ್ದಿರ್ತದೆ. ಇಂಥವೆಷ್ಟೋ ಕೇಸಸ್ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನೋಡಿವಿ ಸರ್.
1: ಅಲ್ಲ, ಈಗ ನೀವು ಹೇಳಿದ್ರಿ ಒಂದು

0: ಇಷ್ಟು ಈ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೀಟನಾಶಕವನ್ನು ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ಸನ್ನು ತಗೋಬೇಕು ಅಂಥೇಳಿ. ಈಗ ಮಾರ್ಕೆಟಲ್ಲಿ ಏನಾದರೂ ರೈತರಿಗಾಗಿ ಅಂಥೇಳಿ ಹೊಲದಲ್ಲಿ ಈ ವಿದ್ಯುತ್ ಸ್ಪರ್ಶ ಆಗಬಾರ್ದು ಅಂಥೇಳಿ ಏನಾದರೂ ವಿಶೇಷವಾಗಿ ಪಾದರಕ್ಷೆಗಳು ಏನಾದರೂ ಅವೈಲೇಬಲ್ ಇದಾವೆ ಅಂತ?
1: ಗುಡ್ ಕ್ವಶನ್ ಸರ್. ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ ಸರ್ ನಾವು, ಅವತ್ತರ ಶಾಪ್ಸ್ ಎಲ್ಲ ಕಡೆ ಸಿಗ್ತಾವೆ ಸರ್, ಎಲ್ಲ ಊರಾಗ ನಿಮಗೆ ಅಲ್ಲಿ ಕೇವಲ ಅದನ್ನೇ ಮಾರಾಟ ಮಾಡ್ತಾರೆ ಅವರು. ಅಲ್ಲಿ ಗಂಬೂಟ್ ಅಂತ ಸಿಗ್ತದೆ. ಗಂಬೂಟ್ ಅಂದರೆ ಅದು ಆಲ್ಮೋಸ್ಟ್ ಮೊಣಕಾಲ್ತನ ಕವರ್ ಮಾಡುವಂಥ ಒಂದು ಇದು ಸರ್, ಶೂಸ್ ಅದು. ಅದನ್ನು ಹಾಕೊಂಡ್ರೆ ಅವರು ಹಾವು ಕಡಿತದನ್ನು ತಪ್ಪಿಸ್ಕೋಬಹುದು ಸರ್. ಕಡಿದ್ರು ಕೂಡ ಏನಾಗಲ್ಲ, ಅದು ಬೋಟ್ ಇರೋದ್ರಿಂದ. ಎರಡನೇದಾಗಿ ಗಾಗಲ್ಸ್ ಸಿಗ್ತಾವೆ, ಸ್ಪೆಷಲ್ ಗಾಗಲ್ಸ್ ಸರ್. ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡುವಾಗ ರೈತರು ಆ ಗಾಗಲ್ಸ್ ಹಾಕೊಂಡ್ರೆ ಕಣ್ಣಿಗೆ ಅವ್ರು ಪ್ರೊಟೆಕ್ಷನ್ ಕೊಡ್ಬೋದು ಸರ್. ಆಮೇಲೆ ಹೆಲ್ಮೆಟ್ ಸಿಗ್ತದೆ, ಸ್ಪೆಷಲ್ ಹೆಲ್ಮೆಟ್ ಸರ್, ಅದು ಆ ಹೆಲ್ಮೆಟ್ ಪೂರ್ತಿ ಫೇಸ್ ಕವರ್ ಮಾಡ್ತದೆ. ಅದು ಇದನ್ನ ಅವ್ರು ಉಪಯೋಗ ಮಾಡಬಹುದು.
0: ಅಂದ್ರೆ ಮಾಸ್ಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ.
1: ಎಸ್ ಸರ್. ದೆನ್ ಗ್ಲೌಸ್ ಸಿಗ್ತಾವ ಸರ್, ಹ್ಯಾಂಡ್ ಗ್ಲೌಸ್. ಆ ಗ್ಲೌಸ್ ಹಾಕೊಳ್ಳೋದ್ರಿಂದ ಅವ್ರೇನು ಇದು ಎಲೆಕ್ಟ್ರಿಕ್ ಶಾಕ್ ಇದರಿಂದ ಬಚಾವ್ ಆಗ್ಬೋದು ಸರ್.
0: ಅವೆಲ್ಲ ರಬ್ಬರ್ ಇರೋದ್ರಿಂದ
1: ಕಾಪಾಡ್ಕೋಬಹುದು ಸರ್. ಈಗ ಸೊಳ್ಳೆಗಳಿಂದ, ಸೊಳ್ಳೆ ಕಚ್ಚೋದ್ರಿಂದ ಬರುವಂತ ರೋಗಗಳ ಬಗ್ಗೆ ನಾನು ಹೇಳಿದೆ ಸರ್. ಅವುಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳು, ಮೇನ್ ಹೆಡಿಂಗ್ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಸೊಳ್ಳೆ ಕಚ್ಚಲಾರ್ದಂಗ ಮಾಸ್ಕಿಟೋ ನೆಟ್ ಉಪಯೋಗ ಮಾಡ್ಬೇಕು ಮನೆಯಲ್ಲಿ ಕಂಪಲ್ಸರಿ. ಕಿಟಕಿಗಳಿಗೆಲ್ಲ ಮಾಸ್ಕಿಟೋ ನೆಟ್ ನಾವು ಹಾಕಿಸ್ಬೇಕು ಸರ್. ಆಮೇಲೆ ಈ ಸೊಳ್ಳೆ ಕಚ್ಚಲಾರ್ದಂಗೆ ಯೂಸ್ ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಅಂತ ಸಿಗ್ತಾವೆ, ಅದನ್ನು ಬಳಸ್ಬೋದು. ಆಮೇಲೆ ಸಾಧ್ಯದಷ್ಟು ನಾವು ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಹಾಕೋಬೇಕು, ವೆರಿ ಇಂಪಾರ್ಟೆಂಟ್. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ವಯಸ್ಸಾದ ವೃದ್ಧರು ಕಟ್ಟಿ ಕುಂತು ಮಾತು ಹೇಳೋದು, ಹಟ್ಟಿ ಹೊಡೆಯೋದು ಕಾಮನ್ ಸರ್. ಅವರು ಶೆಕೆ ಆಗ್ತದೆ ಅಂತ ಹೇಳಿ ಏನು ಮಾಡಿರ್ತಾರೆ, ಮೈ ಮೇಲೆ ಬಟ್ಟೆ ಇಲ್ಲದನ್ನ ಕುಂತಿರ್ತಾರೆ. ಅದು ಅದನ್ನು ತಪ್ಪಿಸ್ಬೇಕು ಸರ್, ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಮಕ್ಕಳಿಗೂ ಕೂಡ ಪೂರ್ತಿ ಮೈ ಮುಚ್ಚುವಂತ ಬಟ್ಟೆ ಹಾಕಬೇಕು, ಇದರಿಂದ ಸೊಳ್ಳೆ ಕಚ್ಚೋದ್ರಿಂದ ನಾವು ತಪ್ಪಿಸ್ಬೋದು. ನೆಕ್ಸ್ಟ್ ನೀರಿನಿಂದ, ಕಲುಷಿತ ನೀರು ಮತ್ತು ಕಲುಷಿತ ಆಹಾರದ ಬಗ್ಗೆ ಹೇಳಿದೆ ನಾನು. ಸಾಧ್ಯದಷ್ಟು ನಾವು ಕುದಿಸಿ ಆರಿಸಿದ ನೀರು ಕುಡಿಬೇಕು ಸರ್. ಈ ನೀರು ಕುದಿಸೋದಪ್ಪ ಅಂದ್ರೆ ಜನರಿಗೆ ಏನಾಗ್ಬಿಟ್ಟದ, ಒಂದು ಸ್ವಲ್ಪ ಬೆಚ್ಚ ಬಂದ್ಬಿಡ್ತಾರೆ, ಬಿಸಿ ಉಗುರು ಬೆಚ್ಚಗೆ. ಅದು ಮಾಡಿ ಯೂಸ್ ಇಲ್ಲ ಸರ್. ಅದು ಆ ಒಳಗಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸಾಯ್ಬೇಕಂದ್ರೆ ನೀರನ್ನ ಕಳಕಳ, ಉತ್ತರ ಕರ್ನಾಟಕದ ನಾವು ಕಳಕಳ ಕುದಿಯಂಗ ಕುದಿಸ್ ಅಂತ ಹೇಳ್ತೀವಿ, ಆ ತರ ನೀರು ಕುದಿಸಿ ಅದನ್ನ ಪೂರ್ತಿ ಆರಿಸಿ ಅದನ್ನ ನಾವು ಕುಡಿದೇವೆ ಅಂದ್ರೆ ಯಾವುದೇ ನೀರಿನ ಇದು ಕಲುಷಿತ ಆಹಾರದಿಂದ ಬರುವಂತ ರೋಗಗಳು ಬರುವುದಿಲ್ಲ. ಆಮೇಲೆ ಆಹಾರಗಳನ್ನ ಆದಷ್ಟು ಬಿಸಿದೇನೆ ನಾವು ಊಟ ಮಾಡೋದು ಒಳ್ಳೆಯದು, ಫ್ರಿಜ್ನಾಗಿಟ್ಟು ಊಟ ಮಾಡೋದು ಸರಿಯಲ್ಲ. ಆಮೇಲೆ ನಾವು ಎಲ್ಲೇ ಹೊರಗೆ ಹೋದ್ರು ಕೂಡ ಆದಷ್ಟು ಮನೆಯಿಂದನೇ ನೀರು ಮತ್ತು ಆಹಾರ ತಗೊಂಡು ಹೋದ್ರೆ ಒಳ್ಳೇದು ಸರ್. ಆಮೇಲೆ ಆಹಾರವನ್ನು ಮುಚ್ಚಿಡಬೇಕು, ಅದ್ರ ಮೇಲೆ ನೊಣ ಬಂದು ಕುಂದ್ರೋದ್ರಿಂದ ಅದು ಬ್ಯಾಕ್ಟೀರಿಯಾ ಅದರಿಂದ ಅದು ಹರಡೋದ್ರಿಂದ ಇವೆಲ್ಲ ರೋಗಗಳು ಬರೋದು ಸಾಮಾನ್ಯ. ಇಷ್ಟು ನಾವು ಕೇರ್ ತಗೊಂಡು ಒಳ್ಳೇದು ಸರ್.
0: ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್.
1: ನಮಸ್ಕಾರ, ಧನ್ಯವಾದಗಳು ಸರ್. ತಮಗೂ ನನಗೆ ಇಲ್ಲಿವರೆಗೂ ಕರೆದು ಇದೊಂದು ಮಾಹಿತಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237484 ಎಸ್ಟಿಡ್ ಕೋಡ್ 08 0. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ

ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಕೇಳೋಣ ವಿಬಿಜಿ ರಾಮ್ಜಿ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರ್ಕಲ್ಗೂಡು ವಿ ಮಧುಸೂದನ್ ಹಾಗೂ ಗೌರಾ ರವಿಶಂಕರ್.
2: ಶಂಕರಣ್ಣ
3: ನೋಡು, ನಾನು ಈದಪ್ಪವ ಮಳೆ ಸಿಕ್ಕಾಬಟ್ಟೆ ಕೈ ಕೊಡ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕಳ್ ತಿಂಗಳದು ವಾತಾವರಣ ನೋಡಿದ್ರೆ ಹಂಗೆ ಇತ್ತು. ನೋಡಿ ಈಗ ಮೊನ್ನೆಯಿಂದ ಪುನರಸಿ ಶುರುವಾಗಿ ಒಳ್ಳೆ ಮಳೆ ಆಯ್ತೈತ್ ನೋಡು.
2: ಏ ಒಳ್ಳೆ ಮಳೆ ಅಂತೀಯಲ್ಲ, ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ.
3: ಹೌದೌದೌದು, ಈಗ ನೀರು ಹಳ್ಳಕ್ ಶುರು ಆಗೈತೆ. ಹಂಗಾಗಿ ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ, ಹಳ್ಳ ಕೊಳ್ಳೆಲ್ಲ ತುಂಬ್ದು ಅಂತ ಹೇಳಿ ವಿಚಾರವಾಗಿ ಹಿಂಗೆ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ನೋಡು, ಈ ಮಳೆನಾಗೆ ಉಸಿ ಕೆಲಸ ಪಲ್ಸ ಮಾಡಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಕಂದಿದ್ದೆ. ಮತ್ತೆ ಜೀವನ ಮಾಡೋಕು ಕಷ್ಟ ಆಯ್ತು, ಏನೋ ಹೊಲ ಪೊಲಕ್ಕೆಲ್ಲ ಹೋಗಕ್ಕಲ್ಲ ಅಂತ ಅನ್ಕಂದಿದ್ದೆ. ಈ ನಿಟ್ಟಿನಾಗೆ ಉಸಿ ಈಗ ಏನೋ ಒಂದು ಹೊಸ ಸುದ್ದಿ ಬಂತು ಮೊನ್ನೆಯಿಂದ, ಅದಕ್ಕೆ ಈ ವಿಚಾರವ ನಿನಗೆ ಹೇಳೋಣ ಅಥವಾ ನಿಂಗೇನಾದ್ರು ಗೊತ್ತಿರೋ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದೆ. ಈಗ ನೋಡು, ಈ ಮೊದ್ಲು ಅಂತ ಒಂದು 15-20 ವರ್ಷದಿಂದ ಹಿಂದಿಂದವ ಈ ನರೇಗಾ ಅಂತ ಒಂದು ಸ್ಕೀಮ್ ಇತ್ತು ನೋಡು,
2: ಎಂಜಿ ನರೇಗಾ ಅಂತ. ಅದೇ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅಂತ ಅನ್ಕೊಂಡು,
3: ಅದೇ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಯೋಜನೆ ಇತ್ತಲ್ಲ, ಅದೇನೋ ಈಗ 1ನೇ ತಾರೀಕಿಂದ ಬದಲಾವಣೆ ಮಾಡೋರಂತ.
2: ಬದಲಾವಣೆ ಮಾಡಿದ್ರು? ಅಯ್ಯೋ ಆಗ್ಲೇ ಅಲ್ಲವ, ಬಾರಿ ಬದಲಾವಣೆ ಮಾಡ್ಬೇಕು, ಹೊಸ ರೂಪ ಕೊಡ್ಬೇಕು ಅಂತ ಅನ್ಕೊಂಡು ಈಗ ನಮ್ ಕೇಂದ್ರ ಸರ್ಕಾರದವರು ಏನೇನೋ ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಮೊನ್ನೆ ದಿವಸದಿಂದವ
3: ಒಂದೇ ತಾರೀಕಿಂದವ
2: ಅನುಷ್ಠಾನವೇ ಆಗ್ಬಿಟ್ಟು.
3: ಅಂದ್ರೆ ಈಗ ಅದು ಹೆಸರು ಬದಲಾವಣೆ ಆಯ್ತು ನೋಡಿ, ಅದು ವಿಬಿಜಿ ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ಅಂತ. ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಹೇಳಿ ಹೊಸದಾಗಿ ಒಂದು ಮಾಡ್ಕೋಬಿಟ್ಟು, ಈ ಮೊದಲು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದ್ರೊಳಗಡೆ ಏನೆಲ್ಲ ಕಾರ್ಯಕ್ರಮ ಇದ್ದೋ ಅದಕ್ಕೋಸ್ಕರ ಒಂಚೂರು ಇನ್ನು ಹೊಸದಾಗಿ ಏನೇನು ಸೇರಿಸಿ ಮತ್ತೆ ಅನುಷ್ಠಾನ ಮಾಡ್ಬಿಟ್ಟವ್ರ ಅಂತ ನೋಡು.
2: ನೋಡು ಹೊಸ ಬಂದ್ರು ಚೆನ್ನಾಗಿ ತಿಳ್ಕೊಬಿಡ್ತೇನೆ, ನನಗೆ ನಾನು ಅಪ್ಡೇಟ್ ಹಾಕಲ್ಲ ನೋಡು ಹಳೆದ್ರಲ್ಲೇ.
3: ಅದು ಏನಾಗ್ಬಿಡ್ತು ಅಂತಂದ್ರೆ, ಈ 1ನೇ ತಾರೀಕಿಂದ ಬಂತು, 1ನೇ ತಾರೀಕಿಂದ ಬಂತು ಅಂತ ಹೇಳಿ ಈ ರೇಡಿಯೋದಾಗಿ ಟಿವಿನಾಗ ಎಲ್ಲ ಬಂದ್ಬಿಡ್ತಾ
2: ಸಿಕ್ಕಾಪಟ್ಟೆ ಬಂದ್ಕೊಂಡ್ಬಿಡು.
3: ಪೇಪರ್ನಾಗೂ ಬಂತಲ್ಲ, ಹಂಗಾಗಿ ಏನ್ ವಿಶೇಷ ಐತೆ ಅಂತ ನೋಡೋಣ ಅಂತ ಅನ್ಬಿಟ್ಟು ಹಂಗೆ ಹೊಸ ಕಣ್ಣಾಡಿಸಿದ್ನ. ಹಂಗೇ ಮತ್ ನಿನ್ಗೂ ಎಲ್ಲ ವಿಚಾರ ತಿಳ್ಕೊಂಡಿರ್ತೀಯ, ಗೊತ್ತಿರ್ತದೆ.
2: ನೋಡ್ ನಾನು ಅವಾಗ ತೋಟ ಮಾಡಿದ್ನ, ಅದ್ರಲ್ಲೇ ಅವಾಗೆಲ್ಲ ಕಡಿಮೆ ಇತ್ತು, ಕಡಿಮೆ ದುಡ್ಡು ಕೊಡೋರು, ಜೊತೆಗೆ ದುಡ್ಡುವೆ ಇದೆ ಕಡಿಮೆನೆ.
3: ಹೌದೌದು,
2: ಈ ತರ ಮಾಡ್ಕೊಂಡು ಮಾಡಿದ್ರು. ಈಗ ನೀನ್ ತೋಟ ಮಾಡುವಾಗ ಜಾಸ್ತಿ ಮಾಡ್ಬಿಟ್ಟು.
3: ಅಂದ್ರೆ ಏನಾಗಿದೆ ಗೊತ್ತಾಣೆಯ, ಮೊದಲನೇದಾಗಿ ಶುರು ಆಯ್ತಲ್ಲ ಆಗ 175 ರೂಪಾಯಿ ದುಡ್ಡು ಕೊಡೋರು
2: ಆಗ
3: ಒಂದ್ ದಿನಕ್ಕೆ. ಆಗ ನೋಡು ಜಾಬ್ ಕಾರ್ಡ್ ಬೇರೆ ಮಾಡಿಸ್ಕೋಬೇಕಾಗಿತ್ತ, ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ 100 ದಿನ ಒಟ್ಟು ನಮ್ಗೆ ಕೂಲಿ ಕೊಡೋರು.
2: 100 ದಿವಸ ಪಂಚಾಯತಿ ವರ್ಷದಲ್ಲಿ
3: ಪಂಚಾಯತಿಯಿಂದ 100 ದಿನ ಕೊಡೋರು, ಮತ್ತೆ 175 ರೂಪಾಯಿ ಇತ್ತು ಆಗ ಆರಂಭ ಆದಾಗ. ಆಮೇಲೆ ದಿನ ಕಳ್ದಂಗೆ ಅದ ಉಸಿ ಹೆಚ್ಚಿಸ್ಕೊಂಡು ಬಂದ್ರು. ಆದ್ರೆ ನೋಡಿ ಈಗ ಈ ವಿಬಿಜಿ ರಾಮ್ಜಿ ಐತಲ್ಲ, ಈ ಯೋಜನೆನಾಗೆ 300 ರೂಪಾಯಿ ಇದ್ದಿದ್ದು 327 ರೂಪಾಯಿಗೆ ಒಂದು ದಿನಕ್ಕೆ ಕೂಲಿಯ ಜಾಸ್ತಿ ಮಾಡೋರು ನೋಡು.
2: 27 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 327 ಮಾಡಿದ್ರು. ಅಂತಂದ್ರೆ ಹೊಸದ್ ಮಾಡಿದ ಒಂಥರ ಅನುಕೂಲ ಆಯ್ತು.
3: ಹೌದೌದು, ಈಗ 25 ದಿನ ಜಾಸ್ತಿ ಸಿಗ್ತದೆ. ಆತರ ಅಂತಂದ್ರೆ ಮೊದಲು 100 ದಿನ ಇತ್ತು, ಈಗ 125 ದಿನ ಆಗೋಯ್ತು. ಅಲ್ಲಿಗೆ ನೋಡಿ ಎರಡು ಮುಖ್ಯವಾದ ಬದಲಾವಣೆಗಳು, ಒಂದು 100 ದಿನ ಇದ್ದಿದ್ದು 125 ದಿನ ಆಯ್ತು.
2: 25 ದಿವಸ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಹೇಳ್ಬಿಟ್ಟು, ಕೆಲಸ ಇಲ್ದನೆ ಇದ್ರು ಅವ್ರಿಗೆ ದುಡ್ಡು ಅಂತೂ ಕೊಡ್ಬೇಕು.
3: ಆಮೇಲೆ ನೋಡು ನೆನಪು ಮಾಡಿದ್ ಒಳ್ಳೇದಾಯ್ತು. ಈಗ ಯಾವ ತರ ಅಂತಂದ್ರೆ, ಈಗ ಪಂಚಾಯತಿಯಿಂದ ನಂಗೇನಾದ್ರು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ತೆ ಕೊಡ್ತಾರ ನೋಡು.
2: ಓ ಅದೇ ಅದೇ, ಒಟ್ಟಿಗೆ 125 ದಿವಸದ ಕೊಟ್ಬಿಡ್ಬೇಕು.
3: ಹೌದೌದೌದು,
2: ಯಾಕಂದ್ರೆ ಅವ್ರು ಬದುಕ್ಬೇಕಲ್ಲ ಶಂಕರಣ್ಣ. ನೋಡು ಇದು ಐತಲ್ಲ, ಇದು ವಿಬಿಜಿ ರಾಮ್ಜಿ ಅಂತ ಹೇಳ್ಬಿಟ್ಟು, ಇದು ಇಡೀ ವಿಶ್ವದಲ್ಲೇ ಶಂಕರಣ್ಣ ಅತ್ಯಂತ ದೊಡ್ಡ ಉದ್ಯೋಗ ಭದ್ರತಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅಂತ ನೋಡು. ಇದು ಯಾಕೆ ಮಾಡೋರೆ ಅಂತ ಅಂತ ಅಂದ್ರೆ,

0: ಈಗ ಅದು ಇದು ಕೆಲ್ಸಕ್ಕೆ ಗೊತ್ತಿರ್ತಾರಲ್ಲ ಶಂಕರಣ್ಣ, ನಿಮ್ಮಂತಾರು ಎಲ್ಲ ಹೋಗ್ಬಿಟ್ಟು ಹೆಂಗಾರು ಬದುಕಬಿಡ್ತಾರೆ.
1: ಕೌಶಲ್ಯ ತಿಳ್ಕೊಂಡಿರಂತ
0: ಈಗ ಒಂದು ಬಡಗಿ ಕೆಲಸ ಮಾಡೋದಾಗ್ಬೋದು, ಚಿನ್ನ ಬೆಳ್ಳಿ ಕೆಲಸ ಮಾಡೋದಾಗ್ಬೋದು,
1: ಹೊಲಿಗೆ ಕೆಲಸ ಆಗಿರ್ಬೋದು,
0: ಯಾವ್ದೋ ಒಂದು ಕೆಲಸ ಗೊತ್ತಿದ್ದರು ಎಲ್ಲಾರು ಬದುಕತ್ತಾರೆ. ಕೆಲಸ ಇಲ್ಲ ಅಂತ ಅಂದ್ರೆ ಯಾರು ಕರೆಯಕ್ಲ್ವಾ? ಇದು ಒಂಥರ ಹೆಂಗೆ ಅಂತ ಅಂತಾರ, ಅಕೌಶಲ್ಯ ಕಾರ್ಮಿಕರು ಅಂತ ಅಂತ
1: ಅಂದ್ರೆ ನನಗೆ ಯಾವ್ದೇ ತರದ ಕೆಲಸ ಗೊತ್ತಿಲ್ದಿದ್ರು
0: ಗೊತ್ತಿಲ್ದೇ ಇದ್ರು
1: ನಾನು ಏನ್ ಕೆಲಸ ಮಾಡ್ತೀನಿ ಆ ಕೆಲಸಕ್ಕೆ,
0: ಆ ಕೆಲಸಕ್ಕೆ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಸೃಷ್ಟಿ ಮಾಡ್ಬಿಟ್ಟು ಕೊಡ್ಬೇಕು. ನೋಡೋದು ಸರ್ಕಾರದಾರು ಆಗಿರ್ಬೋದು, ಸಮಾಜದಾರು ಆಗಿರ್ಬೋದು, ಆಯ್ತಾ, ಯಾವ್ದು ಇಲ್ವಾ? ನಿನ್ನ ಮನೆ ತೋಟದಲ್ಲೇ ಹೊಲದಲ್ಲೇ ಅಲ್ಲೇನಾದ್ರು ಕೆಲ್ಸ ಇದ್ದೋ ಅಂತ ಅಂತ ಅಂದ್ರೆ ಬದ ಹಾಕಳ ಅಂತದ್ದು, ಹೊಸ ತೋಟ ಮಾಡೋ ಅಂತದ್ದು, ನೀನ್ ಅಡಿಕೆ ತೋಟ ಮಾಡ್ತೀಯೋ, ತೆಂಗಿನ ತೋಟ ಮಾಡ್ತೀಯೋ, ಆಮೇಲೆ ಮಾವಿನ ತೋಟ ಮಾಡ್ತೀಯೋ, ಇಂಥವಕ್ಕೆಲ್ಲ ಹೋಗುವೆ. ಆ ಒಂದು ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡ ಕೂಡ ಅಂತ
1: ಒಟ್ಟಾರೆ. ಈಗ 125 ದಿನಕ್ಕೆ ನನಗೆ ಭದ್ರತೆ ಸಿಕ್ತಂಗ ಆಯ್ತು ನೋಡು,
0: ಭದ್ರತೆ ಸಿಕ್ತು ಒಂದು ವರ್ಷದಲ್ಲಿ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಅಂತ ಅನ್ಕೊಂಡು. ಅದ್ ಬೇರೆ ಈಗ ಹೊಸದಾಗಿ ಮಾಡ್ಬಿಟ್ರೆ ಶಂಕರಣ್ಣ, ನೀನ್ ಹೇಳ್ದಂಗೆ ಬೇರೆ ಬೇರೆದಲ್ಲ ಸೇರ್ಸೋರೀಗ ಭಾರಿ ಅನುಕೂಲ ಮಾತ್ರ. ಆಮೇಲೆ ಈಗ ಕೆಲ್ಸದ ದಿವಸನೂ ಜಾಸ್ತಿ ಮಾಡಿದ್ರು, ಮೊದ್ಲು ಬರೀ 100 ದಿವಸ ಇತ್ತು, ಈಗ 125 ದಿವಸ ಆಯ್ತು. ಜೊತೆಗೆ 1 ತಾರೀಕಿಂದವ ಕೂಲಿನ ಜಾಸ್ತಿ ಮಾಡಿದ್ರು, 300 ರೂಪಾಯಿ ಇದ್ದಿದ್ದ
1: 327
0: ರೂಪಾಯಿ ಮಾಡಿದ್ರು,
1: ಅಲ್ಲಿಗೆ 27 ರೂಪಾಯಿ ಜಾಸ್ತಿ ಆಯ್ತು.
0: ಹೌದು,
1: 25 ಹೆಚ್ಚಿಗೆ ಕೆಲಸ ಸಿಕ್ತು,
0: ಹೆಚ್ಚಿಗೆ ಕೆಲಸ ಸಿಕ್ತು.
1: ಇದ್ರ ಜೊತೆಗೆ ಇನ್ನೊಂದೇನ್ ಬದಲಾವಣೆ ಅಂತಂದ್ರೆ, ಈಗ ನೋಡು, ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಈ ಯೋಜನೆದಾಗೆ ನಮ್ಗೆ ಏನು ಕೂಲಿ ಅಂತ ಕೊಡ್ತಾರಲ್ಲ, ಅದರಲ್ಲಿ ಇದ್ರ ಅವ್ರದ್ದು ಹೆಂಗೆ ಅಂತಂದ್ರೆ, ಕೇಂದ್ರ ಸರ್ಕಾರದವರು 60% ಕೊಟ್ರೆ ರಾಜ್ಯ ಸರ್ಕಾರದವರು 40% ಕೊಡ್ತಾರೆ. ಒಂದೇ ಇದಕ್ಕೆ ಏನು ಹೊರೆ ಇಲ್ಲ, ರಾಜ್ಯ ಸರ್ಕಾರದವ್ರು ಕೊಡಬೇಕು ಅಂತ ಏನಿಲ್ಲ, ಬರೀ ಕೇಂದ್ರ ಸರ್ಕಾರದವ್ರು ಕೊಡಬೇಕು ಅಂತ ಏನಿಲ್ಲ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ರು
0: ಸೇರಿಸಿ
1: ನಮ್ಗೆ ಒಟ್ಟು ಉದ್ಯೋಗ ಭದ್ರತೆನ ಮಾಡೋ ನಿಟ್ಟಿನಾಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಯೋಜನೆ ಅಂತ.
0: ಇದು ನನ್ನಂತರ ನಿನ್ನಂತರಗಂತವೇ ಶಂಕರಣ್ಣ, ಹೇಳ್ ಮಾಡಿಸ್ದಂಗ ಐತ್ ನೋಡು. ನಮಗೆ ಬೇರೆ ಯಾವ್ದು ಕೆಲಸ ಬರಕಲ್ವಾ? ಆಯ್ತಾ, ಈಗ ಏನ್ ನಮಗ್ ಬರ್ತದೋ, ನಮಗ್ ಬರೋದೇ ಹಾರೆ ಗುದ್ಲಿ ಕೆಲಸ, ಆಯ್ತಾ, ಹೆಚ್ಚು ಜಾಸ್ತಿ ಅಂತ ಅಂತ ಅಂದ್ರೆ ನೇಗಿಲ್ ಕೆಲಸ. ಈಗ ನೇಗಿಲ್ಗಳು ಇಲ್ಲ, ಯಾಕೆಂದ್ರೆ ಆ ಕೆಲಸಕ್ಕೆಲ್ಲವ ಟ್ರಾಕ್ಟರ್ಗಳು ಬಂದ್ಬಿಟ್ಟವೆ. ಹಂಗಾಗಿ ನೋಡು, ಇದು ಈಗ ಏನ್ ಇವತ್ತು ಬಂದೈತೋ ವಿ ಬಿ ಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಇದ್ ಬಳಕೆ ಮಾಡ್ಕೊಂಡು ಒಂದ್ ವರ್ಷದಲ್ಲಿ 125 ದಿವಸ ಕೆಲಸ ಇಲ್ದೇ ಇದ್ರು ಹುಡಿಕಂಡ್ ಕೆಲಸ ಮಾಡ್ಬೇಕು. ಹುಡಿಕಂಡ್ ಕೆಲಸ ಮಾಡ್ಬಿಟ್ಟು ನೋಡು, ಒಳ್ಳೆ ಅನುಕೂಲ ಆಯ್ತದ.
1: ಈಗ ಮೊದ್ಲು ಏನಾಗ್ಯದು ಅಂತಂದ್ರೆ, ಈಗ ಮೊದ್ಲು ಈ ನರೇಗಾ ಇತ್ತಲ್ಲ, ಆಗವಸಿ ದುಡ್ಡು ಸರಿಯಾಗಿ ಹಾಕೋರು ಅಕೌಂಟ್ಗೆ, ಅದ್ರ ಸ್ವಲ್ಪ ವ್ಯತ್ಯಾಸ ಆಗದು, ಅಂದ್ರೆ ಒಂದ್ 15 20 ದಿನಕ್ಕೋ ಒಂದ್
0: ತಿಂಗಳು.
1: ಈ ದಪ್ಪ ಇದ್ರನಾಗೆ 15 ದಿನದೊಳಗಡೆ ನಮ್ ಬ್ಯಾಂಕಿಗೆ ದುಡ್ಡು ಬಂದ್ ಬಿದ್ಬಿಡ್ತದ ನೋಡು,
0: ಬಂದೇ ಬರ್ತದೆ.
1: ಅಂದ್ರೆ ಮುಖ್ಯವಾಗಿ ನೋಡು, ಅದೇ ಯೋಜನೆ ಏನು ನರೇಗಾ ಇತ್ತಲ್ಲ, ಅದೇ ತರ ಇದ್ರದಾಗ ನಾವು ಜಾಬ್ ಕಾರ್ಡ್ ಮಾಡಿಸ್ಕೋಬೇಕಾಯ್ತೆ. ಹೊಸದಾಗಿ ನಾವು ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ, ನೀನ್ ಹೇಳ್ದಂಗೆ ನಮ್ಗೆ ಕಂಪಲ್ಸರಿ ಬಿಡು, ಈಗ 125 ಫಿಕ್ಸ್ ಮತ್ತೆ ದುಡ್ಡು ಫಿಕ್ಸ್. ಹಂಗಾಗಿ ಮತ್ತೊಮ್ಮೆ ನೀನ್ ಆಗ್ಲೇ ಹೇಳ್ತಾ ಇದ್ದಲ್ಲ, ಈಗ ನಮ್ಗೆ ಈಗ ಕೈ ಕಸಬು ಗೊತ್ತಿಲ್ದಿದ್ರು, ಏನು ಕೌಶಲ್ಯ ರಹಿತ ಅಂತಂತಾರಲ್ಲ, ಕೌಶಲ್ಯ ಇಲ್ದಿದ್ರು ನನಗೆ ಕೆಲಸ ಮಾಡಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ಕೊಡ ಅಂತ ಒಂದು ನಿಟ್ಟಿನಾಗಿ ಈ ವಿ ಬಿ ಜಿ ರಾಮ್ಜಿ ಐತಲ್ಲ,
0: ಒಳ್ಳೆ ಯೋಜನೆ ಮಾಡೋರು ಶಂಕರಣ್ಣ. ಈಗ ಇದ್ರದ್ದು ಫಲಾನುಭವಿಗಳು ಆಗ್ಲೇಬೇಕು ನಾವು.
1: ಹೌದು,
0: ಆಯ್ತಾ, ಈಗ ಜಮೀನ್ ಐತೆ, ಅಲ್ಲಿ ಏನಾರ ಒಂದ್ ಮಾಡ್ಬೇಕಲ್ಲ. ಈಗ ತೋಟ ಅಂತ ಮಾಡ್ಬಿಟ್ರೆ ಮುಂದಕ್ಕೆ ಅನುಕೂಲ ಆಯ್ತದ
1: ಶಂಕರಣ್ಣ.
0: ಅದಕ್ಕೋಸ್ಕರವ ಈಗ ನೀನು ಯಾವ ತೋಟ ಮಾಡ್ತೀಯೋ ಮಾಡ್ಕ, ಆಯ್ತಾ, ನಾನ್ ಮಾತ್ರ ಅಡಿಕೆ ತೆಂಗಿ ಎರಡನ್ನೂ ಹಾಕನೇ ಸರಿ.
1: ಅಲ್ಲ, ನೀನು ಅಡಿಕೆ ತೆಂಗಿಗೆ ಯಾಕೆ ಹೆಚ್ಚಿಗೆ ನೀನು ಒತ್ತು ಕೊಡ್ತಾ ಇದೀಯ? ಅದ್ರ ಒಳಗಡೆ ನೀನೇನಾದ್ರೂ ಈ ಬೇರೆ ಬೆಳೆನ ಮಾಡೋ ಯೋಚನೆ ಮಾಡಕ್ಕಲ್ವಾ?
0: ಅಂದ್ರೆ ಬೇರೆ ಬೆಳೆ ಬೇರೆ ಬೇರೆ ಮಾಡ್ತಾವ್ರೆ, ಬೇರೆಯವ್ರು ಮಾಡದೇ ಇರೋದ್ ನಾನು ಮಾಡ್ಬೇಕಲ್ಲ, ಅದಕ್ಕೋಸ್ಕರವ ಅಡಿಕೆನೋ ತೆಂಗನೋ ಹಾಕೋಣ ಅನ್ಕೊಂಡು. ಆಮೇಲೆ ಸ್ವಲ್ಪ ಜಾಸ್ತಿ ದಿವಸ ಬಾಳ್ಕೆ ಬತ್ತವಲ್ಲವು, 100 ವರ್ಷ ಬತ್ತವ ಅಂತ ಎರಡುವೆ, ತೆಂಗು ಅಷ್ಟೇ ಅಡಿಕೆ ಅಷ್ಟೇ, ಅದಕ್ಕೋಸ್ಕರ ಅದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಪ್ಯಾಟ್ಕೋಬಿಟ್ಟು ಬರೋಣ, ಕೇಳ್ಕೊಂಡು ಯಾವ್ದು ಮಾಡಿದ್ರೆ ಒಳ್ಳೇದು ಏನ್ ಕತೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಮಾಡೋಣ ಬಿಡು.
1: ಅಂದ್ರೆ ನೀನ್ ಹೇಳೋದು, ನಾವು ಈಗ ಇಲಾಖೆಗಳಿಗೆ ಹೋಗಿ ಅಧಿಕಾರಿಗಳ ಸಂಪರ್ಕ
0: ಮಾಡ್ಕೊಂಡು
1: ಅವರಿಂದ ಮಾಹಿತಿ ತಿಳ್ಕೊಂಡು ಮಾಡೋಣ ಅಂತ.
0: ಮಾಹಿತಿ ತಿಳ್ಕೊಂಡೆ ಮಾಡ್ಬೇಕು. ಈಗ ಸರ್ಕಾರದ ಯೋಜನೆ ಐತೆ ಅಂತ ಸುಮ್ ಸುಮ್ನೆ ಬಂದ್ಬಿಟ್ಟು ಬೆಳಗ್ಗೆ ನಾವು ಕೆಲಸ ಮಾಡ್ಕೋಬಿಟ್ಟು ಕೊಟ್ಬಿಡಕ್ಲ, ಅದಕ್ಕೆ ಅದೇ ಆದ ಕೆಲವು ಪ್ರೊಸೀಜರ್ ಇರ್ತವೆ, ಅದೆಲ್ಲ ಮಾಡ್ಕೊಂಡು ಮಾಡಬಿಡು ಶಂಕರಣ.
1: ಹಂಗಂತೀಯ? ಈಗ ನೋಡು, ನೀನು ನನಗೆ ಸಿಕ್ಕಿ, ನನಗೆ ಗೊತ್ತಿದ್ದ ವಿಚಾರ ನಿನಗೆ ಹೇಳ್ದೆ, ನೀನು ತಿಳ್ಕೊಂಡಿದ ನನಗೆ ಹೇಳ್ದೆ. ಈಗ ನೋಡಿ, ಮುಂಗಾರು ಬರ್ರೆ ಚೆನ್ನಾಗಿ ಶುರು ಆಯ್ತು, ಈ ಒಂಥರ ಜಿಟಿ ಜಿಟಿ ಜಿಟಿ ಅಂತಾರೆ ಐತೆ, ನನಗೆ ಉಸಿ ಚಳಿ ಆಯ್ತೈತೆ. ಈ ಚಳಿಗೆ ಏನಾದ್ರೂ ಉಸಿ ಮಧ್ಯಾಹ್ನ ಟೈಮ್ನಾಗೆ,
0: ಮಧ್ಯಾಹ್ನ ಟೈಮ್ ಆಗಿ ಅದ ಕಾಪಿ ಕಾಪಿ ಮಾಡ್ಕೊಡ್ತೀನಿ ನಾನೇ, ನನ್ನ ಕೈಯಾರವ ಕುಡಿದ್ಬಿಟ್ಟು ನೋಡೋಣಂತೆ, ಇವತ್ತಾದ್ರೂ ಇವತ್ತು ಇಲ್ಲ ನಾಳೆ ಆದ್ರೆ ನಾಳೆ ಹೋಗಿ ಬಂದ್ಬಿಡೋಣ.
1: ಸರಿ ಸರಿ, ಆಯ್ತು ನಡಿ
0: ನಡಿ.
2: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರ್ಕಲ್ಗುಡುವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ.
2: ನೆನಪೆ ನಿತ್ಯ ಮಲ್ಲಿಗೆ,
0: ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ, ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ಧವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಅಲ್ಬನೀಸ್ ಅವರು, ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರೀ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಅಲ್ಬನೀಸ್ ಪುನರುಚ್ಚರಿಸಿದರು.

0: ಎಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್ ಬಹ್ರೇನ್ ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ಧವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹ್ರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹ್ರೇನ್ ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯವಾಗಿ ತಡೆದು ಹೊಡೆದುರುಳಿಸುತ್ತಿರುವುದಾಗಿ ತಿಳಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಬಹ್ರೇನ್ ಮತ್ತು ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9ರಿಂದ 12ನೇ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12ರಂದು ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟ್ರಗಳ ಜಂಟಿ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಶ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ.

ವಿರುದ್ಧದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧ.

ನಾಲ್ಕನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ

0: ಪೂರಕ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ, ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವೂ ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ

ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು. ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5,731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12,694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು 31 ಆಗಸ್ಟ್ ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3ರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3ರನ್ನು ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಆಕಾಶವಾಣಿ ಭದ್ರಾವತಿ ಸಮಯ 2:41:30 ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕುವೆಂಪು ರಚನೆಯ ಗೀತೆ, ಹಾಡಿದ್ದಾರೆ HR ಲೀಲಾವತಿ.

ಕೇಳುಗರೆ, ನೇರ ಫೋನಿನ ಕಾರ್ಯಕ್ರಮ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200-7004. ಇಂದಿನ ವಿಷಯ ಮಳೆಗಾಲದ ಕುರಿತು, ಮಳೆಯಿಂದ ಆಗಿರ್ತಕ್ಕಂಥ ಹಾನಿ ಹಾಗೂ ಲಾಭ ಈ ಕುರಿತಾಗಿ ಮಾತಾಡಬಹುದು.

0: ಹಲೋ
1: ಹಲೋ ಸರ್,
0: ನಮಸ್ಕಾರ. ಯಾರು ಮಾತಾಡ್ತಾ ಇರೋದು?
1: ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
0: ಸರ್ ನಮಸ್ಕಾರ. ಮಳೆ ಬರ್ತಾ ಇದೆ, ಅದ್ರ ಜೊತೆಗೆ ಅದರಿಂದ ಲಾಭ ಎಷ್ಟು ನಷ್ಟ ಎಷ್ಟು? ಜಾಸ್ತಿ ಮಳೆ ಬಂದ್ರೆ ಏನ್ ತೊಂದರೆ ಆಗ್ತಾ ಇದೆ, ಮತ್ತೆ ಮಳೆ ಬರ್ದಲೇ ಇದ್ರೆ ಏನು ಅಂತ?
1: ಮಳೆ ಚಿತ್ರಣ ನೋಡ್ತಾ ಇದ್ರೆ ಕೆಲವು ಕಡೆ ಲಾಭನೂ ಆಗ್ತಾ ಇದೆ, ಕೆಲವು ಕಡೆ ನಷ್ಟನೂ ಆಗ್ತಾ ಇದೆ.
0: ಹೌದು ಸರ್.
1: ನಮ್ಮ ಕರ್ನಾಟಕ

0: ಕರ್ನಾಟಕದಲ್ಲೂ ಸಹ ಏನಪ್ಪಾ ಅಂತಂದ್ರೆ ಈ ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಕೆಲವು ಕಡೆ ಮಳೆನೇ ಆಗಿಲ್ಲ
1: ಸರಿಯಾಗಿ,
0: ಬರಗಾಲದ ಛಾಯೆ ಮೂಡ್ತಾ ಇದೆ ಅಲ್ಲಿ. ಇಲ್ಲಿ ಸ್ವಲ್ಪ ಅತಿವೃಷ್ಟಿ ಆಗುವ ಒಂದು ಸಂಭವ ಇದೆ ಈ ಕಡೆ.
1: ಈ ಕಡೆ ಅಂತಂದ್ರೆ
0: ಆಮೇಲೆ ಈ ಕೇರಳದ್ದು ವೈನಾಡ್ ನೋಡಿದ್ರೆ ಅಲ್ಲಿ ಮಳೆಯಿಂದ ಹಿಂದೆ ಏನು ಅನಾಹುತ ಆಗಿತ್ತು ಮತ್ತೆ ಅದರದ್ದು ಭೂಕುಸಿತ ಅಲ್ಲಿದು ಸಹ ಆ ಚಿತ್ರನು ಸಹ ನೋಡ್ತಾ ಇದ್ದೀವಿ.
1: ಹೌದು,
0: ಇದರಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅತಿವೃಷ್ಟಿನೂ ಆಗ್ತಾ ಇದೆ, ಅನಾವೃಷ್ಟಿ ಎರಡಕ್ಕೂ ನಾವು ರೆಡಿಯಾಗಿರ್ಬೇಕು. ಒಂದು ಇದು ಮಳೆಗಾಲ ಅನ್ನೋದು ನಾವು ಓದಿ ತಿಳ್ಕೊಂಡಿದ್ದೀವಿ ಭೂಗೋಳದ ಪ್ರಕಾರ ಭಾರತದಲ್ಲಿ ಮಳೆ ಅಂದ್ರೆ ಈ ನೈಋತ್ಯ ಮಾನ್ಸೂನ್ ಮೇಲೇನೆ ಅವಲಂಬಿತ ಆಗಿರೋದು ಇದು ಮಳೆಗಾಲ. ಈ ಬಾರಿ ನೈಋತ್ಯ ಮಾನ್ಸೂನ್ ಮೊದಲು ದುರ್ಬಲ ಆಗಿದ್ರು ಸಹ ಇತ್ತೀಚೆಗೆ ಪ್ರಬಲ ಆಗಿ ಕಳೆದ ಜೂನ್ ತಿಂಗಳಲ್ಲಿ ಏನು ಎರಡು ಮಳೆ ಕೈ ಕೊಟ್ಟಿತ್ತು ಅದು ಈಗ ಸ್ವಲ್ಪ ಅದಕ್ಕೆ ಪರಿಹಾರ ಮೋಸ್ಟ್ಲಿ ಈ ಮಳೆನ ಸಿಗ್ತಾ ಇದೆ ಅಂತ ಈ ತಿಂಗಳು ಸಿಗ್ತಾ ಇದೆ ಅಂತ ಕಾಣಿಸ್ತಾ ಇದೆ.
1: ಜೂನ್ ಅಂತ್ಯದಿಂದ ಜುಲೈ ಫಸ್ಟ್ ಅಲ್ಲಿ
0: ಈಗ ಜುಲೈನಲ್ಲಿ ಒಳ್ಳೆ ಮಳೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿತ್ತು, ಅದ್ರ ಪ್ರಕಾರ ಮಳೆ ಆಗ್ತಾ ಇದೆ. ಮತ್ತೆ ಮುಂದಿನ ತಿಂಗಳು ಬೇರೆ ಮಳೆ ಇದೆ ಆಗಸ್ಟ್.
1: ಹೌದು,
0: ಏನ್ ಮಳೆ ಆಗಿದ್ರು ಸಹ ಕಳೆದ ತಿಂಗಳು ಮಳೆ ಆಗಿದ್ರೆ ಬಿತ್ತನೆಗೆ ಸ್ವಲ್ಪ ಸಹಾಯ ಆಗ್ತಾ ಇತ್ತು ಕೆಲವು ಬೆಳೆಗಳಿಗೆ.
1: ಹೌದು,
0: ಈಗ ಮಳೆ ಬಂದಿರೋದ್ರಿಂದ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ರೈತರಿಗೆ ಅಲ್ಲಿ ಮಳೆ ಇಲ್ದಂಗೆ ಸ್ವಲ್ಪ ಬರ ಇದೆ, ಅವರಿಗೆ ಪರಿಹಾರದ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಎಲ್ಲ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲೇಬೇಕಾಗುತ್ತೆ. ಈಗ
1: ಒಳ್ಳೇದು ಸರ್, ಕರೆಕ್ಟ್.
0: ಅದರ ಪ್ರಕಾರ ನಮಗೆ ಪರಿಹಾರ ಸಿಗಬಹುದು. ಆದ್ರೆ ನಾವುಗಳೇನು ಮಾಡಬೇಕು, ಅತಿವೃಷ್ಟಿ ಅನಾವೃಷ್ಟಿ ಒಂದು ನಾಣ್ಯದ ಎರಡು ಮುಖಗಳು, ಎರಡಕ್ಕೂ ಸಹ ನಾವು ತಯಾರಾಗಿರ್ಬೇಕು. ಭಾರತದಲ್ಲಿ ಕೃಷಿ ಅನ್ನೋದು ಮಾನ್ಸೂನ್ ಜೊತೆಯ ಜೂಜಾಟ ಅಂತೇಳಿ ಒಂದ್ ಮಾತು ಕೇಳಿದೀವಿ.
1: ಹೌದು,
0: ಜೂಜಾಟದಲ್ಲಿ ಗೆಲುವು ಸಿಗುತ್ತೆ ಸೋಲು ಸಿಗುತ್ತೆ ಎರಡಕ್ಕೂ ರೆಡಿ ಆಗಿರ್ಬೇಕು ನಾವು.
1: ಹೌದು ಸರ್.
0: ಅದೇ ರೀತಿ ಈಗ ಮಳೆಗಾಲ ಏನು ಈಗ ಏನ್ ಬರ್ತಾ ಇದೆ ಅದಕ್ಕೆ ಸಂತೋಷ ಪಡೋಣ. ಕುಡಿಲಿಕ್ಕೆ ಮತ್ತೆ ನಮ್ಮ ಬೇರೆ ಬೇರೆ ಇದಕ್ಕೆಲ್ಲ ನೀರು ಸಿಗ್ತಾ ಇದೆ. ಮತ್ತೆ ರೈತರಿಗೆ ಏನಪ್ಪಾ ಅಂತಂದ್ರೆ ಕೆಲವು ತೋಟಗಳಿಗೆ ನೀರು ಬೇಕಿತ್ತು,
1: ಈಗ ನೀರು ಸಿಗ್ತಾ ಇದೆ.
0: ಅದರಿಂದ ಇನ್ನು ನಾವು ಆಶಾ ಮಧ್ಯಗಾಳಿಗೆ ಇರೋಣ, ಬರಗಾಲ ಸಂಪೂರ್ಣ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಬೇಡ ನಮಗೆ. ಹೇಳಿ, ನನ್ನ ಮಾತನ್ನು ಮುಗಿಸ್ತೀನಿ.
1: ಸರಿ ಸರ್, ಧನ್ಯವಾದ. ಹಲೋ, ಹಲೋ,
2: ಹಲೋ, ನಮಸ್ತೆ.
1: ನಮಸ್ಕಾರ,
2: ಕೇಶವ್ ಲೋಹಿರ್ತಾ ಭದ್ರಾವತಿಯಿಂದ ಸರ್.
1: ಹೇಳಿ ಕೇಶವ್ ಅವರೇ, ಇವತ್ತಿನ ವಿಷಯ ಮಳೆಗಾಲದ ಕುರಿತು ತಮ್ಮ ಒಂದು ಈಗ ತಾವು ಸ್ಥಳೀಯವಾಗಿ ಯಾವ ರೀತಿಯಾದ ಒಂದು ಲಾಭನೂ ಬರ್ತಾ ಇದೆ, ನಷ್ಟ ಯಾವ ರೀತಿ ಅನುಭವಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಮಾತಾಡಿ.
2: ಲಾಭನೇ ಜಾಸ್ತಿ ಇದೆ ಸರ್. ಬರ ಮಳೆ, ಏಕೆಂದ್ರೆ ಕೆಲವು ಬೆಳೆಗಳಿಗೆ ಜೂನ್ ಮೇ ಜೂನೇ ಮಳೆ
1: ಬರ್ಬೇಕಾಗಿತ್ತು.
2: ಈ ತೊಗರಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಕುಸುಬೆ
1: ಅವಾಗ ಜೂನ್ ಅಲ್ಲಿ ಬರ್ಲಿಲ್ವಲ್ಲ, ಈಗ ಜುಲೈ ಸ್ಟಾರ್ಟ್ ಆಗಿದೆಯಲ್ಲ, ಏನ್ ಅನ್ಸುತ್ತೆ ಈಗ ಆತರ ಮಾತಾಡೋದಾದ್ರೆ?
2: ಆತರ ಮಾತಾಡೋದಾದ್ರೆ ಆಶಾವಾದ ಇದೆ, ಒಳ್ಳೇದೆ. ಅನಾವೃಷ್ಟಿ ಆಗ್ತಾ ಇರೋದ್ರಿಂದ ಅದ್ರಿಂದ ಮಳೆಗಾಲ ಬೇಕು ಅಂತ ಯಾವ್ದು ಹೇಳಕ್ ಆಗಲ್ಲ ಸರ್.
1: ಹೌದು, ಮಳೆ ಬರ್ಲೇಬೇಕು ಬಿಡಿ,
2: ಬರ್ಲೇಬೇಕು. ಕುಡಿಯಕ್ ನೀರಾಗ್ಲಿ, ಆಮೇಲೆ ಕೈಗಾರಿಕೆಗೆ ಆಗ್ಲಿ, ಕೃಷಿಗೆ ಆಗ್ಲಿ, ಒಂದ್ ಕಡೆ ಸ್ಟೋರೇಜ್ ಆಗಿರೋ ನೀರೇ ಈಗ ಕುಡಿಯಕ್ ಬಳಸೋದು ಬೇಸಿಗೆಲ್ಲ ತಗೊಂಡೋಗ್ಬೇಕು.
1: ಹೌದೌದು,
2: ಬೆಂಗಳೂರನ್ನ ಮಹಾನಗರಕ್ಕೆ ಈ ಮಳೆಗಾಲ ಬರ್ಲಿಲ್ಲ ಅಂತಿದ್ರೆ ನೀರೇ ನೆಕ್ಸ್ಟ್ ಇದಕ್ಕೆ ನೀರ ಸಾಲ್ತಿರ್ಲಿಲ್ಲ ಕುಡಿಯಕ್ಕೆಲ್ಲ.
1: ಹೌದೌದು ಕೇಶವರೆ, ಮತ್ತೆ ನಮ್ಮ ಸ್ಥಳೀಯವಾಗಿ ಮಾತಾಡೋದ್ರೆ ಏನು ಹೇಳ್ತೀರಾ? ಈಗ ನಮ್ಮ ಭದ್ರಾವತಿ, ಶಿವಮೊಗ್ಗ ಈ ಭಾಗದಲ್ಲಿ ಮಳೆ ಜಾಸ್ತಿ ಇದೆ, ಆ ಕುರಿತಾಗಿ ಹೇಳೋದಾದ್ರೆ?
2: ಈ ಸ್ಥಳೀಯವಾಗಿ ಹೇಳಬೇಕು ಅಂದ್ರೆ ನಮ್ಮ ಭದ್ರಾವತಿಲಿ ಮಳೆ ಮಲೆನಾಡ್ ಆಗಿರೋದ್ರಿಂದ ಮಳೆ ಆಗಿ ಆಗುತ್ತೆ, ಅಲ್ಪ ಸ್ವಲ್ಪನಾದ್ರು ಮಳೆ ಆಗಿ ಆಗುತ್ತೆ. ಈ ತೀರಾ ಇನ್ನು ಅಷ್ಟೊಂದು ಬರಗಾಲ ಏನು ಬರಲ್ಲ,
1: ಹೌದು
2: ಮಳೆ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅಷ್ಟೇ.
1: ಸರಿ ಕೇಶವ್ ಅವರೇ, ಧನ್ಯವಾದ. ಹಲೋ,
3: ಹಲೋ, ನಮಸ್ತೆ.
1: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
3: ಹೊನ್ನೂರಲ್ಲಿ ಸರ್, ಹನುಮಂತಪ್ಪ ಜಗಳೂರು ತಾಲೂಕಿನಿಂದ.
1: ಇಲ್ಲಿಂದ
3: ಹೊನ್ನೂರಲ್ಲಿ ಸರ್, ಹನುಮಂತಪ್ಪ ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ.
1: ದಾವಣಗೆರೆ ಜಿಲ್ಲೆ, ಅಲ್ಲಿ ನಿಮಗೆ ಯಾವ ರೀತಿ ಇದೆ ವಾತಾವರಣ, ಮಳೆ ಆಗ್ತಾ ಇದೆ ಅಲ್ಲಿ?
3: ಸರ್ ಇಲ್ಲಿ ಮಳೆ ಇಲ್ಲ ಸರ್, ನಮಗೆ ಏನ ಮೋಡ ಮುಟ್ಟಿದ ವಾತಾವರಣ ಐತೆ.

0: ಒಂದೊಂದು ಚಳಿ ಬರ್ತೈತೆ, ಅದೇನು ಹಸಿ ಎಲ್ಲ ಏನೆಲ್ಲ ಹೊಲಗಿದೆ. ನಮ್ಮ ಕಡೆಗೆ ಬಿತ್ತನೆ ಕೂಡ ಬಹಳ ಕಮ್ಮಿ ಆಗಿದೆ ಸರ್, ಒಂದು 10% ಬಿತ್ತಿಲ್ಲ ಯಾರು.
1: ಜಗಳು ಆ ಸೈಡಲ್ಲಿ.
0: ಹೌದೌದು ಸರ್, ಎಲ್ಲ ಬರಗಾಲ ಚಾಯಿ ಆಗ್ಬಿಡ್ಬಿಡ ಸರ್ ನಮ್ಮ ಕಡೆಗೆ.
1: ಮತ್ತೆ ಈ ಸೈಡ್ ತುಂಬಾ ಮಳೆ ಬರ್ತಿದೆ. ಈ ಕಡೆ ಶಿವಮೊಗ್ಗದ ಭಾಗ ಮಲೆನಾಡಲ್ಲೆಲ್ಲ ಮಳೆ ಈಗ ತುಂಗಾ ಡ್ಯಾಮ್ ತುಂಬಿ ಆ ಸೈಡ್ ಬರ್ತದೆ ನೀರು ಹರಿಹರ. ಇದ್ರಲ್ಲಿ
0: ಆಗಿಲ್ಲ,
1: ಬಟ್ ನೀವು ರೈತರ?
0: ಹೌದು ಸರ್ ರೈತ. ನಾವು
1: ಏನ್ ಬೆಳೆ ಬೆಳ್ಕೊಂಡಿದ್ದೀರಾ ತಾವು?
0: ಸರ್ ನಾನು ನೀರು ಬೋರ್ವೆಲ್ ಐತೆ, ಅದು ಚೆನ್ನಾಗಿ ಉಳಿತಿತ್ತು. ಈಗ ಕೆರೆಗಳಿಗೆ ಬಂದ್ರೆ ನೀರ್ ಬಂದ್ರೆ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಕಡಿಮೆ ಆಗಿದೆ ಸರ್ ನೀರು.
1: ಏನ್ ಹಾಕಿದ್ರ ಜಮೀನಿಗೆ?
0: ನಾವು ಅಡಿಕೆ ಬಾಳೆ ಹಾಕಿದೀವಿ ಸರ್. ಹಂಗೆ ಒಂದ್ ಸ್ವಲ್ಪ ಒಂದ್ 10 acres ಹೊಲ ಖಾಲಿ ಇತ್ತು, ಅದಕ್ಕೆ ಮೆಕ್ಕೆಜೋಳ ಹಾಕಿದೀವಿ ಸರ್.
1: 10 acres ಮೆಕ್ಕೆಜೋಳ ಹಾಕಿದೀರಾ?
0: ಅರ್ಧ ಎಕರೆ
1: ಮೆಕ್ಕೆಜೋಳ ಹಾಕಿದಿರಾ? ಸರಿ, ಮಳೆ ಬರಬಹುದು ಬಟ್ ನೀರಂತೂ ನಿಮಗೆ ಬರ್ತಾ ಇದೆ ಅಲ್ವಾ? ಈಗ ತುಂಗಾ ಡ್ಯಾಮ್ ತುಂಬಿ ಸ್ವಲ್ಪ ಹಂಗಾರೆ ಬೋರ್ವೆಲ್ದು ಸ್ವಲ್ಪ ಜಾಸ್ತಿ ಆಗ್ಬಹುದು ನೀರಿನ ಮಟ್ಟ ಅಲ್ಲ, ಅಂತರ್ಜಲ ಜಾಸ್ತಿ. ಹೌದು,
0: ಈ ಸರಿ ಮಳೆ ಇಲ್ಲ ಸರ್, ಇಲ್ಲಿವರೆಗೂ ಇಲ್ಲ.
1: ಒಟ್ ನೀರಂತೂ ಬರುತ್ ಬಿಡಿ, ನಿಮಗೆ ಬೆಳೆಗಳಿಗೆ ಏನ್ ತೊಂದರೆ ಆಗಲ್ಲ, ಮಳೆ ಇಲ್ಲ
0: ಸರ್. ಈಗ ಕುಸ್ತಿ ಬೆಳೆ ಪಜಿತಲ್ಲ,
1: ಅದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ.
0: ಮಳೆಗಾಲದಲ್ಲಿ ಬೆಳೆಯಲೇ ಬಾಳ ಇದಾಗ, ಈಗ ನೀರಾವರಿ ಕಮ್ಮಿ.
1: ಹೌದು ಹೌದು,
0: ಹಂಗಾಗಿ ಎಲ್ಲರೂ ಬೆಳೆದ್ರೆ ಸಮೃದ್ಧಿ ಆಗುತ್ತೆ.
1: ಹೌದು, ನೀವು ಕೆಲವರು ಬೆಳೆದ್ರೆ ಸ್ವಲ್ಪ ಇದಾಗುತ್ತೆ. ನೀವು ಮಿಶ್ರ ಬೆಳೆ ಮಾಡ್ಬೇಕಾಗಿತ್ತು.
0: ಎಲ್ಲರಿಗೂ ಬೆಳೆದಾಗುತ್ತೆ ಅಲ್ಲ ಸರ್?
1: ಹೌದು,
0: ಎಲ್ಲರೂ ಬೆಳೀತಾರೆ, ಎಲ್ಲರಿಗೂ ಸಮೃದ್ಧಿ ಆಗುತ್ತೆ.
1: ಹೌದು ಹನುಮಂತವ್ರೆ, ನಿಮ್ ಸೈಡು ಕೂಡ ಮಳೆ ಆಗ್ಲಿ ಅಲ್ವಾ? ಸರಿ ಹನುಮಂತವ್ರೆ, ಧನ್ಯವಾದ. ಒನ್ನೂರಲ್ಲಿ. ಸರಿ ಸರಿ ಸರಿ, ಓಕೆ. ಹಲೋ
2: ಹಲೋ,
1: ಹೇಳಿ ಯಾರು?
2: ಹಲೋ ಸರ್ ನಮಸ್ಕಾರ, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು.
1: ಹೇಳಿ ಚಿಕ್ಕಪ್ಪ. ಶಿವಮೊಗ್ಗದಲ್ಲಿ ಸಖತ್ ಮಳೆ.
2: ಹೌದು ಸರ್, ಏನೋ ದೇವ್ರ ದಯದಿಂದ ಸ್ವಲ್ಪ ಇತ್ತೀಚೆಗೆ ಮಳೆ ಚೆನ್ನಾಗಿ ಆಗ್ತಾ ಇದೆ.
1: ನೀವು ಸಿಟಿಯಲ್ಲಿ ಇರೋದು ಹೊರಗಡೆ ಇರೋದು?
2: ಸರ್ ನಾವು ಸಿಟಿಯಿಂದ ಹೊರಗೆ ಅಂದ್ರೆ ಏನ್ ದೂರ ಏನಲ್ಲ ಸರ್, ಕೃಷಿ ನಗರ ಇದೆಯಲ್ಲ ಅಲ್ಲೇ ಇರೋದು ಸರ್. ಶಿವಮೊಗ್ಗ ಕಂಡ್ಕಂಡೇ ಇದೆ.
1: ಅಂದ್ರೆ ನೀವೇನು ಅಂಗಡಿ ಏನೋ ಮಾಡ್ಕೊಂಡಿದೀನಿ ಅಂದ್ರೆ ಅಲ್ಲ ಅವಾಗ?
2: ಹೌದು ಸರ್, ನಮ್ದೊಂದು ಇಸ್ತ್ರಿ ಅಂಗಡಿ ಇದೆ ಸರ್ ಕೃಷಿ ನಗರದಲ್ಲಿ. ಕೃಷಿ ನಗರ ಬಸವೇಶ್ವರ ನಗರ ಅಂತ ಇದೆಯಲ್ಲ ಸರ್, ಅಲ್ಲೇ ಇದೆ.
1: ಈ ಮಳೆಯಲ್ಲಿ ವ್ಯಾಪಾರ ಆಗುತ್ತೇನ್ರಿ?
2: ಈಗ ಏನು ಅಂತಂದ್ರೆ ಕಡಿಮೆ ಆಗುತ್ತೆ ಸರ್. ಬಟ್ಟೆ ಇಸ್ತ್ರಿ ಮಾಡಿಸ್ಬಾರ್ದು ಅಂತ ಏನಿಲ್ಲ, ಜನಗಳು ಬಟ್ಟೆ ಇಸ್ತ್ರಿ ಮಾಡಿಸ್ತಾರೆ, ಆದ್ರೆ ಬಟ್ಟೆ ಒಣಗಲ್ಲ, ಹಂಗಾಗಿ ನಮ್ಗೆ ಸ್ವಲ್ಪ ಕಡಿಮೆ ಇರುತ್ತೆ ಸರ್.
1: ದಿನದ ಮುಂಚೆ ಇದಕ್ಕೂ ಈ ಒಂದು 4 ತಿಂಗಳು ಸ್ವಲ್ಪ ಕಡಿಮೆ ನಿಮ್ಗಲ್ಲ?
2: ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ನಮಗೆ ಕಡಿಮೆ ಆದ್ರೆ ನಮಗೆ ಏನು ಚಿಂತೆ ಇಲ್ಲ ಸರ್. ಅವಾಗೆಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಗಿರುತ್ತೆ, ಬೇಸಿಗೆಗೆಲ್ಲ ತುಂಬಾ ವರ್ಕ್ ಇರುತ್ತೆ, ಚೆನ್ನಾಗಿ ಕೆಲಸ ಮಾಡಿರ್ತವೆ. ಈ ಸಮಯದಲ್ಲಾದ್ರೂ ನಾವು ಸ್ವಲ್ಪ ರೆಸ್ಟ್ ತಗೋಣಕ್ಕೆ ಅನುಕೂಲ ಆಗುತ್ತೆ ಸರ್.
1: ರೆಸ್ಟ್ ಅಂದ್ರೆ ನಿಮಗೆ ಒಂದ್ ದಿನಕ್ಕೊಂದು 50 ಜೊತೆ ಬರುತ್ತಾ? ಎಷ್ಟು ಜೊತೆ ಬರುತ್ತೆ ಬಟ್ಟೆ ನಿಮಗೆ?
2: ನಾವು ದಿಸಕ್ಕೆ ಏನಿಲ್ಲ ಅಂದ್ರೆ ಒಂದು 100 ರಿಂದ 120 ಬಟ್ಟೆ ಐರನ್ ಮಾಡ್ತೀವಿ ಸರ್.
1: ಜೊತೆ ಬಟ್ಟೆನ ಸಿಂಗ್ ಸಿಂಗಲ್
2: ಅಂದ್ರೆ ಒಂದು 60 ಬಟ್ಟೆ ಮಾಡ್ಬೇಕಾದ್ರೆ, ಜೊತೆ ಲೆಕ್ಕದಲ್ಲಿ ಲೆಕ್ಕದಲ್ಲಾದ್ರೆ 120
1: ಒಂದ್ ಜೊತೆ ಅಂದ್ರೆ 60 ಜೊತೆ ಮಾಡ್ತೀರಾ?
2: 60 ಜೊತೆ ಮಾಡಿದ್ರೆ ಒಂದ್ 120 ಬಟ್ಟೆ ಆಗುತ್ತೆ ಸರ್.
1: ಇನ್ನು ಹಳೆ ಕಾಲದ್ದೇ ಉಪಯೋಗಿಸ್ತಿದ್ರೆ, ಈಗ ಹೊಸ ದರದ ಚೇಂಜ್ ಮಾಡ್ಕೊಂಡಿದ್ರೆ ನಿಮ್ ಇದ್ರ ಅಂಗಡಿಲಿ?
2: ಇಲ್ಲ ಸರ್, ಎಲ್ಲ ಈಗ ಕಾಲ ಬದಲಾದಂಗ ನಾವು ಚೇಂಜ್ ಆಗಿದೆ ಸರ್. ನಾವೇನು ಇದ್ರಲ್ಲ ಫಸ್ಟ್ಗೆಲ್ಲ ಇದ್ರಲ್ಲಿ ಒಂದ್ 10 ವರ್ಷಗಟ್ಟಲೆ ಮಾಡ್ತಾ ಇದ್ವಿ. ಈಗ ಕರೆಂಟ್ ಐರನ್ ಬಾಕ್ಸ್ ಅಲ್ಲೇ ಮಾಡೋದು. ಒಂದ್ ವೇಳೆ ಕರೆಂಟ್ ದಿನಗಟ್ಲೆ ಹೋದ್ರೆ ಮತ್ತೆ ಅದಕ್ಕೂ ಕೂಡ ಒಂದ್ ಗ್ಯಾಸಿನ ಐರನ್ ಬಾಕ್ಸ್ ಇದೆ ಸರ್.
1: ಯಾವ ತರ ಗ್ಯಾಸಿನ ಐರನ್ ಬಾಕ್ಸ್ ಅಂದ್ರೆ?
2: ಗ್ಯಾಸಿನ ಬಾಕ್ಸ್ ಐರನ್ ಬಾಕ್ಸ್ ಅದು ಸಪರೇಟ್ ಬರುತ್ತೆ ಸರ್. ಅದು ನಮ್ ರಾಜ್ಯದಲ್ಲಿ ಸಿಗ್ತಾ ಇಲ್ಲ, ಬೇರೆ ರಾಜ್ಯದಿಂದ ತರಿಸ್ಕೊಂಡಿದ್ದೇವೆ. ಅದು ಒಂದ್ 8,000 ರೂಪಾಯಿ ಇರುತ್ತೆ. ಅದು ಸೇಮ್ ಐರನ್ ಬಾಕ್ಸ್, ಅದಕ್ಕೆ ನಾವು ಲೈಟರ್ ಅಲ್ಲಿ ಹಚ್ಕೊಳ ತರ ಇರುತ್ತೆ, ಮತ್ತೆ ಕಡಿಮೆ ಜಾಸ್ತಿ ಕೂಡ ಮಾಡ್ಕೊಳ್ಳಾಗಿರುತ್ತೆ. ರೆಗ್ಯುಲೇಟರ್ ಮಾತ್ರ ಸಿಲಿಂಡ್ರಿಕ್, ಸೇಮ್ ಸಿಲಿಂಡ್ರಿಕ್ ಕೂರ್ಸೋ ತರ ರೆಗ್ಯುಲೇಟರ್ ಇರುತ್ತೆ.
1: ಅದಕ್ಕೆ 14 kg ಕೂರಿಸ್ತೀರಾ? ಒಂದ್ 5-6

0: ಕೆಜಿ ಸಿಲಿಂಡರ್ ಉಪಯೋಗಿಸ್ತಿರೋದಕ್ಕೆ
1: ಅವರಿಂದ ನೋಡಿ ನಾವ್ ತಗೊಂಡಿರೋದು ಸರ್, ಯಾಕೆಂದ್ರೆ ಕರೆಂಟ್ ಇಂದ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ. ಒಂದ್ ಗಂಟೆ ಎರಡ್ ಗಂಟೆ ಕರೆಂಟ್ ಹೋದ್ರೆ ನಮ್ಗೇನ್ ಸಮಸ್ಯೆ ಆಗೋದಿಲ್ಲ
0: ಸರ್, ಕಷ್ಟ
1: ಮುಂಚಿತವಾಗಿ ತಿಳಿಸಿರ್ತಾರೆ ಸರ್, ಇಲ್ಲಿ ಇಂಥ ದಿವಸ ಕರೆಂಟ್ ತೆಗಿತೇವೆ ಅಂತ ಮುಂಚಿತ್ವ ತಿಳಿಸಿರ್ತಾರಲ್ಲ, ನಾವ್ ಅವಾಗ ಸ್ಟಡಿ ಆಗ್ಬಿಡ್ತೀವಿ ಸರ್.
0: ಸರಿ ಚಿಕ್ಕಪ್ಪ,
1: ಗ್ಯಾಸ್ ನಮ್ದು ಒಟ್ಟು ಐರನ್ ಯಾವ ಕಾರಣಕ್ಕೂ ನಿಲ್ಲಲ್ಲ ಸರ್, ಕರೆಂಟ್ ಹೋಗ್ಲಿ ಕರೆಂಟ್ ಇರದೇ ಇರ್ಲಿ. ಆಮೇಲೆ ನೀರು ಕೂಡ ಸ್ವಲ್ಪ ಚೆನ್ನಾಗಿ ಆಗಿದೆ ಈ ಸಲ ಎಲ್ಲ ಶಿವಮೊಗ್ಗದಲ್ಲಿ ತುಂಬಾ ನೀರು, ಯಾಕಂದ್ರೆ ಭೂಮಿ ಮೇಲೆ ಪ್ರತಿ ಒಂದ್ ಜೀವಿಗೂ ನೀರು ಅವಶ್ಯಕತೆ ಇರುತ್ತೆ.
0: ಹೌದು, ಬಟ್ ಈಗ ಜಾಸ್ತಿ ಮಳೆ ಬಂದ್ರು ಒಂಥರ ಬೇಜಾರಾಗುತ್ತೆ, ಇದೇನು ಒಳ್ಳೆ ಟೈಮ್ ಅಲ್ಲಿ ಮಳೆ ಬಂತು ಅಂತೀವಿ. ಆ ಒಂದು ವಿಚಾರದಲ್ಲಿ ಹೇಳ್ರಿ
1: ಸರ್, ಮಳೆ ವಿಚಾರದ ಬೇಜಾರು ಮಾಡ್ಕೊಂಡಂಗಿಲ್ಲ ಸರ್, ಮಳೆನೆ ದೇವ್ರು ಅನ್ನಕ್ಕಾಗತ್ತೆ ಈಗ. ಯಾಕೆಂದ್ರೆ ರೈತರ ಪರಿಸ್ಥಿತಿ ನಾವು ಯೋಚನೆ ಮಾಡಿದಾಗ ತುಂಬಾ ಕಷ್ಟ ಇದೆ ಸರ್.
0: ಹೌದೌದು, ಅಂದ್ರೆ ಬಟ್ ಇದು ಒಂದ್ ತಿಂಗಳು ಮುಂಚೆ ಬಂದ್ರೆ ಇನ್ನೂ ಚೆನ್ನಾಗಿರೋದು.
1: ಒಂದ್ ತಿಂಗಳು ಅವ್ರ ಬಿತ್ತನೆ ಲೇಟ್ ಆಯ್ತು ಅಂದ್ರೆ ಮತ್ತೆ ಅವ್ರ ಕೊಯ್ಲಿ ಟೈಮ್ನಲ್ಲಿ ಮಳೆ ಸಿಕ್ಕಕ್ಕೆ ಅಂತ ತುಂಬಾ ತೊಂದ್ರೆ
0: ಅನ್ಬೋದು.
1: ಹಾಗಾಗಿ ರೈತರ ಬಗ್ಗೆ ನಾವು ತುಂಬಾ ಯೋಚನೆ
0: ಮಾಡಬೇಕು.
1: ರೈತರೇ ನಮಗೆ ಊಟಕ್ಕೆ ಅನ್ನ ಕೊಡ್ತಾ ಇರೋದು ನಮಗೆ ರೈತರು.
0: ಬಟ್ ಈಗೆಲ್ಲ ಯಾರು ಅನ್ನ ಬೆಳೆಯಲ್ಲ ರೀ ಚಿಕ್ಕಪ್ಪವ್ರೆ, ಎಲ್ಲ ಈಗ ಅಡಿಕೆ ಬೆಳೀತಾರೆ ರೈತರುಗಳು, ಯಾರು ಅಕ್ಕಿ ಬೆಳೆಯಲ್ಲ, ಭತ್ತ ಬೆಳೆಯಲ್ಲ. ಬೆರಳೆಣಿಕೆ ಅಷ್ಟು ಭತ್ತ ಬೆಳೀತಾ ಇರೋದು ಈಗ ಅಷ್ಟೇ.
1: ಊಟದ ನೀರಾವರಿ ಇಲ್ಲ ಸರ್, ನಮ್ಮ ರಾಮೇಶ್ವರ ಕಡೆ ನೀರಾವರಿ ಇಲ್ಲ ಸರ್, ಬರೇ ಅಂಕಲ್ ಇರೋದು. ಹಾಗಾಗಿ ಜೋಳ ರಾಗಿ ಇವೆಲ್ಲ ಬೆಳೀತಾ ಇರ್ತಾರೆ, ಮೆಕ್ಕೆಜೋಳ ಇವನ್ನೆಲ್ಲ ಬೆಳೀತಾ ಇರ್ತಾರೆ ಸರ್.
0: ಬಟ್ ಶಿವಮೊಗ್ಗ ಅಕ್ಕಪಕ್ಕದಲ್ಲೆಲ್ಲ ಬೆಳಿಬು ಮುಂಚೆ ನೋಡಿದ್ವಿ, ಬಟ್ ಈಗಿಲ್ಲ.
1: ಈಗೆಲ್ಲ ಅಡಿಕೆಗೆ ಮರೆ ಹೋಗ್ಬಿಟ್ಟಿದ್ದಾರೆ ಸರ್. ಈಗ
0: ಅವ್ರ ಮನೆ ಪೂರ್ತಕ್ಕೆ ಒಂದ್ ಸ್ವಲ್ಪ ಹಾಕೊಂತಾರ ಅಷ್ಟೇ, ಅಕ್ಕಿ ಭತ್ತನ
1: ಅಷ್ಟನ್ ಮಾತ್ರ ನಾವ್ ಬೆಳ್ಕಂತಾರೆ, ಇನ್ನ ಉಳಿದ್ದೆಲ್ಲ ಅಡಿಕೆ ಹಾಕ್ಬಿಡ್ತಾರೆ ಸರ್. ಹಾಗೆ ಎಲ್ಲರೂ ಅಡಿಕೆ ಬೆಳೀತಾ ಹೋದ್ರೆ ರಾಗಿ ಜೋಳ ಬೆಳೆಯೋರು ಕಷ್ಟ ಆಗ್ಬಿಡುತ್ತೆ ಸರ್, ಭತ್ತ ರಾಗಿ ಜೋಳ ಬೆಳೆಯೋದ ತುಂಬಾ ರೇಟ್ ತುಂಬಾ ಗಗನಕ್ಕೆ ಹೋಗ್ಬಿಡುತ್ತೆ ಸರ್.
0: ಹೌದು ಚಿಕ್ಕಪ್ಪರೆ,
1: ಆಯ್ತು ಸರ್, ನನಗೆ ಮಾತಾಡಕ್ ಅವಕಾಶ ಮಾಡ್ಕೊಟ್ಟ ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ,
0: ಚೆನ್ನಾಗಿ ಮಾತಾಡ್ರಿ. ಧನ್ಯವಾದ.
1: ಧನ್ಯವಾದಗಳು ಸರ್. ನಮಸ್ಕಾರ.
0: ಹಲೋ, ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ಶ್ಯಾಮ್ ಸುರೇಶ್, ಹಲಪ ಸರ್ಕಾರ.
0: ಹೇಳಿ ಶ್ಯಾಮ್ ಸುರೇಶ್ ಅವರೇ, ಮಳೆ ಬಗ್ಗೆ ಏನ್ ಮಾತಾಡ್ತೀರಾ, ಒಳ್ಳೇದು ಕೆಟ್ಟದ್ದು ತಮಗಾಗಿರೋ ಅನುಭವ?
2: ನಾನು ರೈತ ಅಲ್ಲ, ತಿಳ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ.
0: ಅಂದ್ರೆ ಈಗಿರೋ ಪರಿಸ್ಥಿತಿ ಬಗ್ಗೆ ಮಾತಾಡ್ರಿ, ಮಳೆ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದೀವಿ, ಈಗ ಮಳೆ ಬರ್ತಾ ಇದೆ.
2: ಈಗಿನ ಪರಿಸ್ಥಿತಿಯಲ್ಲಿ ಸರ್ ನಾವ್ ಹೇಳೋದು ಇಷ್ಟೇ ಸರ್, ಮಳೆ ಬಂದಾಗ ನಾವು ಅದಕ್ಕೆ ತಕ್ಕಂತೆ ಬೆಳೆಗಳನ್ನ ಬೆಳಿಬೇಕೆ ಹೊರತು ಸುಮ್ನೆ ಅದನ್ನ ಏನೇನೋ ಹೂವೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಕೈಗೆ ಹತ್ತೋದಿಲ್ಲ. ಹಾಗೆ ಸಂದರ್ಭಕ್ಕೆ ತಕ್ಕಂತೆ ಬೆಳೆ ಮಾಡ್ಬೇಕು ಸರ್.
0: ಸಂದರ್ಭಕ್ಕೆ ತಕ್ಕಂಗೆ
2: ಅಲ್ವಾ ಸರ್?
0: ಹೌದು.
2: ಓಕೆ ಸರ್,
0: ಥ್ಯಾಂಕ್ ಯು ಶ್ಯಾಮ್ ಅವರೇ.

0: ಹಲೋ
1: ಹಲೋ ನಮಸ್ಕಾರ ಸರ್, ಮುರಳೀಧರ ಶಿವಮೊಗ್ಗ.
0: ಹ್ಞೂ ಹೇಳಿ ಮುರಳೀಧರ ಅವರೇ, ತಾವೇನು ಮಾತಾಡ್ತೀರಾ? ಶಿವಮೊಗ್ಗದಲ್ಲಿ ಮಳೆ ಜಾಸ್ತಿ.
1: ಶಿವಮೊಗ್ಗದಲ್ಲಿ ಮಳೆ ಬಂದ್ರೆ ನಮಗೆ ಸಾಕಷ್ಟು ಮಳೆ ಸಾಕಾಗಿಲ್ಲ ಸರ್.
0: ಅದು ನೀವು ಎಕ್ಕ ಇಟ್ಕೊಂಡಿದ್ದಾರೆ ರೇಡಿಯೋನ? ಕಮ್ಮಿ ದೂರ ಹೇಳ್ರಿ,
1: ಸ್ವಲ್ಪ ಕಮ್ಮಿ ಮಾಡ್ತೀನಿ ಸರ್.
0: ಹ್ಞೂ ನೋಡಿ,
1: ಶಿವಮೊಗ್ಗದಲ್ಲಿ ಮಳೆ ಬಂದಿದೆ ಆದ್ರೆ ನಮಗೆ ಸಾಕಷ್ಟು ಮಳೆ ಬಂದಿಲ್ಲ ಸರ್. ನಾವು ಜೋಳ ಬಿತ್ತಿನ ಮಳೆ ಇಲ್ಲ.
0: ಎಲ್ಲಿರೋ ತಮ್ಮ ಜಮೀನು?
1: ಈ ವರ್ಷ ಜೋಳ ಬಿತ್ತನೆ ನಿಲ್ಸಿ ಭತ್ತ ರಾಗಿ ಮಾಡ್ಬೇಕಂತ ನಿರ್ಧಾರ ಮಾಡಿದ್ವಿ.
0: ಎಲ್ಲಿರೋದು ಮುರಳೀಧರ ಅವ್ರ ಜಮೀನು?
1: ನಾವು ಹಂಪಿನ ಕಟ್ಟೆ ಸರ್, ಹಂಪಿನ ಕಟ್ಟೆ.
0: ಎಷ್ಟು ಎಕರೆ ಇದೆ?
1: ಇದೆ ಹಂಪಿನ ಕಟ್ಟೆ ಅಂತ ಅಲ್ಲಿರೋದು. ಭತ್ತ ಅಂತೂ ಸಸಿ ಬಿಡಬೇಕು, ಈ ವಾರದಲ್ಲಿ ಸಸಿ ಬಿಡ್ತೀವಿ. ಬೋರ್ಗೆ ಆಗಸ್ಟ್ ಮಾಡ್ಬೋದು.
0: ಏನ್ ಮಾಡ್ಕೊಂಡ್ರಿ ಹೋದ ತಿಂಗಳಲ್ಲ? ನೀವು
1: ಕ್ಲೀನ್ ಮಾಡಿ ಖಾಲಿ ಬಿಟ್ಟಿದ್ರು ಜಮೀನು, ಬೆಳೆ ಬೀಜ ಬಿಟ್ಟಿಲ್ಲ. ನಮ್ ರೇಡಿಯೋ ಹವಾಮಾನ ಕೇಳ್ಕೊಂಡು ಹಿಂದೆ ಅಂದಾಗ ನಾವು ಬೆಳೆ ಬೀಜ ಬಿತ್ತದ್ ನಿಲ್ಸ್ಬಿಟ್ಟು. ನಮ್ ಕಡೆ ನಮ್ಗೆ ಏರಿಯಾದಲ್ಲಿ ನನ್ನ ಸರ್ಸೋದ್ ಬಹಳ ಜನ ಇದಾರೆ, ಕೇಳ್ಕೊಂಡು ಬೆಳೆ ಮಾಡ್ತೀನಿ ಅಂತೇಳಿ. ಹಂಗಾಗಿ ಬಹಳ ಜನ ನಿಲ್ಸಿದ್ರು, ಎರಡ್ ಮೂರ್ ಜನ ಬಿಟ್ಟಿದ್ದಾರೆ, ಅದು ಅರ್ಧ ಬರ್ಧ ಹುಟ್ಟಿದೆ. ಈಗ

0: ಎಲ್ಲರೂ ಜೋಳ ನಿಲ್ಸ್ಬಿಟ್ಟು ರಾಗಿ ಬಿತ್ತನೆ ಮಾಡಕ್ಕೆ ಶುರು ಮಾಡ್ತಾರೆ ಮಳೆ ಹೋದ್ಮೇಲೆ,
1: ಅದ ಬಂದ್ಮೇಲೆ ಇದೇ ತರ ಮಳೆ ಸ್ಟಾರ್ಟ್ ಆದ್ರೆ ಏನ್ ಮಾಡ್ತೀರಾ? ಅವಾಗ ರಾಗಿ ಆಗಲ್ಲ
0: ಇಲ್ಲ ಸರ್, ರಾಗಿ ಬಿತ್ಬಾರ್ದು ಇನ್ನೂ ಆಗಸ್ಟ್ ತಿಂಗಳ ತನಕ ಟೈಮ್ ಇದೆ ರಾಗಿ ಬಿತ್ತನೆ ಮಾಡ್ಲಿಕ್ಕೆ.
1: ಅಲ್ಲಿ ತನಕ ಭೂಮಿ ಖಾಲಿ
0: ಕಡಿಮೆ ಆದ ತಕ್ಷಣ ಬಿತ್ತನೆ ಮಾಡ್ಬೋದು ರಾಗಿ.
1: ಒಂದ್ ತಿಂಗಳು ಹಾಗೆ ಬಿಡ್ತೀರಾ ಈಗ ಭೂಮಿನ?
0: ಈಗ ಕ್ಲೀನ್ ಮತ್ತೊಂದು ಕ್ಲೀನ್ ಮಾಡ್ತೀವಿ, ಅಕಸ್ಮಾತ್ ಬಿತ್ತಲು ಬಿತ್ತ ಅಂದ್ರೆ ರಾಗಿ ಬಿತ್ತೀವಿ, ಇಲ್ಲಾಂದ್ರೆ ಮತ್ತೆ ಕಾಯ್ತೀವಿ ಸರ್. ಇನ್ನ ಜೋಳ ಮುಂದೆ ಬಿತ್ತನೆ ಮಾಡಲ್ಲ.
1: ಯಾಕೆ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ
0: ಇಳುವರಿ ಬರಲ್ಲ ಅಂತೇಳಿ? ನಾವು ಮಾಡಲ್ಲ ಸರ್,
1: ಜೋಳ ಇಳುವರಿ ಬರಲ್ಲ ಅಂತ.
0: ಇಳುವರಿ ಬರಲ್ಲ ಸರ್, ಸೈನಿಕ ಸೈನಿಕ ಕಾಟ ಜಾಸ್ತಿ ಆಗುತ್ತೆ, ರೋಗ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ ಮುಂದೆ. ಹಾಗಾಗಿ ಜೋಳ ಮಾಡೋದಿಲ್ಲ, ರಾಗಿ ಮಾಡ್ತೀವಿ. ಆಮೇಲೆ ಭತ್ತ ಮತ್ತು ಒಂದು ಎಕರೆ ನಾನು ಮಾಡೋದು ಮಾಡ್ತೀನಿ ಸರ್.
1: ವರ್ಷ ವರ್ಷ ಸೈನಿಕಗಳು ಇದ್ದೇ ಇರೋದು ಬಿಟ್ರೆ ಜೋಳದಲ್ಲಿ ಅಲ್ವಾ? ನೀವು ಜೋಳ ಯಾರೇ ಹಾಕಿದ್ರು ಸೈನಿಕ ಹುಳು ಬಾಧೆ ಇದ್ದೇ ಇರುತ್ತೆ ಅದರಲ್ಲಿ ಎಂದೇ
0: ಇದ್ದೇ ಇರುತ್ತೆ ಸರ್. ಅದು ಮುಂಗಾರವಾಗಿ ಮೇ ತಿಂಗಳು ಏಪ್ರಿಲ್ ಮೇ ತಿಂಗಳಲ್ಲಿ ಹಾಕಿದ್ರೆ ಸ್ವಲ್ಪ ಕಡಿಮೆ ಸರ್, ಈ ತಿಂಗಳು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ.
1: ಮೇ ತಿಂಗಳಲ್ಲಿ ಹಾಕೋದು ಸ್ವಲ್ಪ ಬಿಸಿಲು ಮಳೆ ಆ ತರ ಇರುತ್ತಲ್ಲ.
0: ಹಂಗಾಗಿ ನಾವು ರಾಗಿನೇ ಮಾಡ್ತೀವಿ ಸರ್. ಈಗ ಭತ್ತ ಅಂತೂ ಹೊಸ ಹೊಸ ಬೆಳೆದು ಸ್ವಲ್ಪ ಸ್ವಲ್ಪ ಮನೆ
1: ಮನೆ ಪೂರ್ತಿ ಭತ್ತ ಹಾಕೋತೀರಾ?
0: ಹೌದು ಸರ್, ನಾನು ಒಂದ್ ಎಕರೆ ಮಾಡ್ತೀನಿ ಸರ್. ಸಾವಿರ ರೀತಿಯಲ್ಲಿ ಬೆಳೆಯೋದು ಹೋದ ವರ್ಷ ಮೂವತ್ತ್ ಚೀಲ ಆಗಿತ್ತು ಸರ್. ಈ ವರ್ಷ ನೋಡ್ಬೇಕು, ಈ ವರ್ಷ ಜ್ಯೋತಿ ಭತ್ತ ಮಾಡ್ಬೇಕಂತ ಇದ್ದೀನಿ.
1: ಸರಿ, ಹಾಗಾದ್ರೆ ಇನ್ನೂ ಮಳೆ ಬಂದ್ರೆ ಸಂತೋಷನೇ ತಮ್ಗೆ.
0: ಇನ್ನೂ ಜಾಸ್ತಿ ಬರ್ಬೇಕು ಸರ್ ಮಳೆ. ನಮ್ ಕಡೆ ಕೆರೆ ಕಟ್ಟೆಗಳು ತುಂಬಿಲ್ಲ ಸರ್. ಯಾವ ತುಂಬಿಲ್ಲ ಸರ್, ತುಂಬಾ ನೀರಾವರಿಯಿಂದ ಡ್ಯಾಮ್ಗಳಿಗೆ ನೀರ್ ಬಿಡ್ತಾರೆ.
1: ಹೌದು,
0: ಆದ್ರೆ ಈ ವರ್ಷ ನೀರ್ ಬಿಟ್ಟಿಲ್ಲ. ಕಾರಣ ಅದು ಕಲ್ ಬಿಲ್ ಕಟ್ಟಿಲ್ಲ ಅಂತೇಳಿ ಲೈನ್ ಕಟ್ ಮಾಡಿ ನೀರ್ ಬಿಟ್ಟಿಲ್ಲ. ನಮ್ ಶಾಸಕರು ಹೇಳಿದ್ಮೇಲೆ ಏನೋ ಬಿಡ್ಬೇಕು ಅಂತ ನಿರ್ಧಾರ ಆಗಿದೆ ಅಂತ ಬಿಟ್ರೆ ನಾವು ಕೆರೆ ಕಟ್ಟೆಗಳು ತುಂಬಿಸ್ಕೊಂತೀವಿ ಸರ್.
1: ಒಳ್ಳೇದು, ಒಟ್ಟು ಮಳೆ ಚೆನ್ನಾಗಿ ಬಂದ್ರೆ ನಿಮ್ಗೂ ಅನುಕೂಲ ಆಗುತ್ತೆ, ಸಂತೋಷವಾಗಿರ್ತೀರಾ ಮುರಳಿಧರ್ ಅವರು. ಸರಿ ಮುರಳಿಧರ್ ಅವರು, ಧನ್ಯವಾದ. ಧನ್ಯವಾದ ತಮಗೂ. ಹಲೋ,
2: ಹಲೋ,
1: ನಮಸ್ತೆ
2: ಸರ್. ನಮಸ್ತೆ,
1: ನಮಸ್ಕಾರ. ಯಾರು ಮಾತಾಡ್ತಿರೋದು?
2: ಮೌನಿಕಾ ಸರ್, ಹಾಸನದಿಂದ.
1: ಹೇಳಿ ಮೌನಿಕಾ ಅವರೇ, ನಿಮ್ಮ ಊರಲ್ಲಿ ಯಾವ ತರ ಮಳೆ ಬರ್ತಿದೆ, ತಾವೇನು ಅದ್ರ ಬಗ್ಗೆ?
2: ಹಾಸನಲ್ಲಿ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆ ಮೊನ್ನೆ ಮೂರು ದಿನದಿಂದ ಜೋರಾಗಿ ಬಂತು ಮಳೆ. ಸ್ವಲ್ಪ ಒಂದು 15-20 ದಿನ ಆಗಿತ್ತು ಬಿಸಿಲು ನೋಡಿ, ಇವತ್ ಸ್ವಲ್ಪ ಬಿಸಿಲು ಬಂದಿದೆ. ಬಟ್ಟೆಗಳೆಲ್ಲ ಒಣಗ್ತಾ ಅಷ್ಟು ಬಿಸಿಲು ಬಂದಿದೆ.
1: ಬಟ್ ಮಳೆ ನಿಮ್ಗಿರೋ ಜಾಗದಲ್ಲಿ ಜಾಸ್ತಿ ಮಳೆ ಬಂದು ತುಂಬಿಕೊಳ್ತು, ಓಡಾಡಕ್ಕಾಗಲ್ಲ, ಆ ತರ ಪರಿಸ್ಥಿತಿಗಳು ಏನಾದ್ರು ಇತ್ತ?
2: ಇತ್ತು ಸರ್. ನಾವು ಹಾಸನಕ್ಕೆ ಬಂದ 20 ವರ್ಷದ ಕಳಿತು, ಹಾಗೆಲ್ಲ ಮೂರು ತಿಂಗಳು ಮಳೆ ಹಿಡ್ಕೊಂತ ಇತ್ತು. ಹಿಡ್ಕೊಂಡ್ರೆ ಜೂನ್ ಜುಲೈ ಆಗಸ್ಟ್ ವರ್ಗುನು ಮಕ್ಕಳು ಶಾಲೆಗೆ ಹೋಗೋದು, ನಾವು ರಸ್ತೆಲ್ಲಿ ಓಡಾಡೋದೇ ಕಷ್ಟ ಆಗ್ತಾ ಇತ್ತು. ಯಾವಾಗ್ಲೂ ಛತ್ರಿ ಕೈಲಿ ಹಿಡ್ಕೊಂಡು ಇರ್ಬೇಕಾಗಿತ್ತು, ಯಾವಾಗ ಮಳೆ ಬರತ್ತಿತ್ತು ನಿಲ್ತಿತ್ತು ಅಂತ ಹೇಳಕ್ ಬರಲ್ಲ. ಈಗ ನೋಡಿದ್ರೆ 50% ಅಷ್ಟು ಇಲ್ಲ.
1: ಬಟ್ ನಾವು ನೋಡ್ತೀವಲ್ಲ ಟಿವಿಲೆಲ್ಲ, ನೋಡಿದಾಗ ಎಲ್ಲ ಮನೆಗಳು ಬಡಾವಣೆಗಳೆಲ್ಲ ತುಂಬಿಟ್ಟಿರುತ್ತೆ ಜಾಸ್ತಿ ಮಳೆ ಬಂದು. ಆ ತರ ಪರಿಸ್ಥಿತಿ ಏನಾದ್ರೂ ನಿಮ್ಮ ಹಾಸನದಲ್ಲಿ ನೀವು ನೋಡಿದ್ದು ಅಂತ ಕೇಳಿ?
2: ಡೌನ್ ಏರಿಯಾ ತುಂಬಾ ಮಳೆ ಆದಾಗ, ಈಗ ಗೊತ್ತಲ್ಲ, ಈಗ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಮುಚ್ಚಿ ಸೈಟ್ ಮಾಡಿ ಮನೆ ಕಟ್ಟಿರ್ತಾರೆ. ನೀರು ಈಗ ಮಳೆ ನೀರು ಹಳ್ಳಕ್ಕೆ ಹರಿಬೇಕು. ಅಲ್ಲಿ ಅಪಾರ್ಟ್ಮೆಂಟ್ ಮಾಡಿದಾರೆ, ಸೈಟ್ ಮಾಡಿದಾರೆ ಅಂತ ಹೋಗದೇ ಇರಕ್ಕಾಗತ್ತ ಅಲ್ವಾ? ಈಗ ಅದು ಕೆರೆ ಕಟ್ಟೆಗಳನ್ನ ಉಳಿಸ್ಕೊಂಡಿದ್ರೆ ಈ ತರ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ. ಯಾವಾಗ ಕೆರೆ ಕಟ್ಟೆ ಎಲ್ಲ ಜಮೀನೆಲ್ಲ ಹಾಳು ಮಾಡಿ ಸೈಟ್ ಮಾಡಿ ಮನೆ ಕಟ್ಟೋದು, ನೀರು ಆ ಡೌನ್ ಏರಿಯಾಗೆ ಹೋಗೇ ಹೋಗುತ್ತೆ. ಇಬ್ಬರು ಆ ಥರ ಎಲ್ಲ ಒಂದು ಪ್ಲಾನಿಂಗ್ ಇಲ್ದೇನೆ, ಒಂದು ಏನೇ ಒಂದು ಸೈಂಟಿಫಿಕ್ ಇದೇನೆ ಮಾಡಿಬಿಟ್ಟು ಈಗ ಅಪಾರ್ಟ್ಮೆಂಟಲ್ಲಿ ನೀರು ನುಗ್ಬಿಡ್ತು, ಇಲ್ಲಿ ನೀರು ಬಂದ್ಬಿಡ್ತು, ಈ ರಾಜಕಾಲುವೆಯಲ್ಲಿ ಇದಾಯ್ತು ಅಂತೆಲ್ಲ ಈಗ ಹೇಳಿದ್ರೆ ಅದು ಅವೆಲ್ಲ ಇರಬೇಕಲ್ವಾ ಮುಂದಾಲೋಚನೆ?
1: ಅಂದರೆ 3 ತಿಂಗಳು ಅಡ್ಜಸ್ಟ್ಮೆಂಟ್ ಅಂತ, ಅದು 3 ತಿಂಗಳು ಮಳೆ ಬರುತ್ತೆ ಆ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಇನ್ನು 8 ತಿಂಗಳು ಚೆನ್ನಾಗಿರ್ಬೋದು ಅಂತ.
2: ಅಯ್ಯೋ, ಅದು ಹೇಳಕ್ ಬರಲ್ಲ. ಈಗ ನೋಡಿ ಗ್ಲೋಬಲ್ ವಾರ್ಮಿಂಗ್ ಹೆಂಗಾಗಿದೆ ಅಂದ್ರೆ, ಮಲೆನಾಡಲ್ಲಿ ಈಗ ಮಳೆ ಕಡಿಮೆ ಆಗಿದೆ, ಬೇರೆ ಕಡೆ ಆಗದೆ ಮಳೆ ಇಲ್ಲದೆ ಜಾಗದಲ್ಲೆಲ್ಲ ಮಳೆ ಆಗ್ತಾ ಇದೆ. ಇದು ಹವಾಮಾನ ವೈಪರೀತ್ಯ, ಇದೆಲ್ಲ ಇದಕ್ಕೆ ನಾವೇ ಕಾರಣ. ಪ್ರಕೃತಿನ ಪ್ರಕೃತಿ ಸಹಜವಾಗಿ ಬಿಡದೆ ಅದನ್ನ ಹಾಳು ಮಾಡಿದೀವಿ, ಈಗ ನಾವೇ ಅದನ್ನ ಅನುಭವಿಸ್ತಾ ಇದೀವಿ ಅಷ್ಟೇ. ಈಗ ಏನೀಗ ಕೇರಳದೆಲ್ಲ ಆಯ್ತಲ್ವಾ
1: ಲ್ಯಾಂಡ್,
2: ಅದೇ ಯಾರ ಕಾರಣ? ನಾವೇ ತಾನೆ. ಕೂರ್ಗಲ್ಲು ಕೂಡ ಆಗುತ್ತೆ, ನಮ್ಮ ಶಿರಾಡಿ ಘಾಟಲ್ಲೂ ಆಗುತ್ತೆ. ಏನು ಅಭಿವೃದ್ಧಿ ನೆಪದಲ್ಲಿ ಬೆಟ್ಟ ಗುಡ್ಡ ಎಲ್ಲ ಕಡಿದು
1: ಮಾಡ್ತೀವಿ,
2: ದೊಡ್ಡ ದೊಡ್ಡದಾಗಿ ಹೋಮ್ ಸ್ಟೇ ಮಾಡ್ಬೇಕು.
1: ಏನು ಈ ಸಲ ಏನು ಆಗದ್ ಬೇಡ ಅಲ್ವಾ? ಹೋದ ಸಲ ಆಗಿತ್ತು, ಈ ಸಲ ಏನು ಆಗದ್ ಬೇಡ.
2: ಅದೇ ಅಲ್ಲ ಅಂದ್ರೆ, ಪ್ರಕೃತಿ ಸಹಜವಾಗಿ ಹೇಗಿತ್ತು ಆಗ ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಇದೆಲ್ಲ ನಮ್ಮ ಮನುಷ್ಯನ ಏನೋ ಒಂದು ಸ್ವಾರ್ಥ ದುರಾಸೆಯಿಂದ ಹಾಳು ಮಾಡಿರೋದ್ರಿಂದ, ಇದು ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ಮಳೆಯಿಂದ ನಾವೇ ಅನುಭವಿಸ್ಬೇಕು ಅದನ್ನ. ಜೊತೆಗೆ ಮಳೆ ನೀರನ್ನ ನಾವು ಉಳಿಸ್ಕೊಂತ ಇಲ್ಲ ಯಾವ್ದೇ ಕಡೆ. ಈಗ ಎಲ್ಲ ಬಾವಿ ಕೆರೆ ಯಾವ್ದು ಇಲ್ಲ, ಮತ್ತೆ ಹೊಂಡ ಕೃಷಿ ಹೊಂಡಗಳು ತರದೆಲ್ಲ ಮಾಡ್ತಾ ಇಲ್ಲ,
1: ಉಳಿಸ್ಕೊಂಡ್ರೆ ಅದನ್ನು ಸ್ವಲ್ಪ ಸಂಗ್ರಹಿಸಿ ಇಟ್ಕೋಬಹುದು ಅಂತಲ್ಲ.
2: ಬೇಸಿಗೆಗೆ ನೀರಿನ ಒಂದು ತೊಂದರೆ ಬರೋದೇ ಇಲ್ಲ. ಮತ್ತೆ ನೋಡಿ ಎಲ್ಲಾ ಕಾಂಕ್ರೀಟ್ ರೋಡ್ಗಳು

0: ಹಾಕೊಂತೀವಿ ಎಲ್ಲ ಅದೇ ರೀತಿ ಒಂದು ಇದಾಗ ಹೋಗ್ಬಿಟ್ಟಿದೆ ಫ್ಯಾಷನ್. ಈಗ ಇವಾಗ ಮತ್ ಮಳೆ ನೀರು ಎಲ್ಲಿ ಎಲ್ಲಿ ಇಳಿಯುತ್ತೆ ಭೂಮಿ ಒಳಗಡೆ? ಅದಕ್ಕೆ ಈಗ ಸಾವಿರ ಇದು ಅಡಿ ಕೊರೆದ್ರು
1: ನೀರ್ ಬರ್ತಾ ಇಲ್ಲ,
0: ಬಂದ್ರು ಫೇಲ್ ಆಗುತ್ತೆ ಒಂದ್ ವರ್ಷ ಎರಡ್ ವರ್ಷಕ್ಕೆ.
1: ಅಂತರ್ಜಲ ಮಟ್ಟ ಕಡಿಮೆ ಆಗಿರೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತದೆ.
0: ಅಂತರ್ಜಲ ಹೆಚ್ಚಾಗ್ಬೇಕು ಅಂದ್ರೆ ಈ ತರ ಎಲ್ಲ ಮಾಡ್ಬೇಕು, ಕೆರೆ ಕಟ್ಟೆಗಳನ್ನ ಉಳಿಸ್ಕೋಬೇಕು, ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡ್ಬೇಕು, ತೋಟ ಒಲೆ ಅವೆಲ್ಲ ಮನೆಗಳಲ್ಲಿ ಕೂಡ ಅದನ್ನೆಲ್ಲ ಮಾಡ್ಬೇಕು.
1: ಹೌದು, ನಿಮ್ ಸೈಡ್ ಎಲ್ಲ ನೋಡಿದೀವಿ, ಒಳ್ಳೊಳ್ಳೆ ಚೆನ್ನಾಗಿ ತೋಟ ಎಲ್ಲ ಮಾಡಿದ್ದಾರೆ. ಒಳ್ಳೇದು ಮೋನಿಕಾ ಅವರ, ಧನ್ಯವಾದ.
0: ಆಯ್ತು ಸರ್, ಥ್ಯಾಂಕ್ ಯು.
1: ಹಲೋ ಹಲೋ ಹಲೋ
2: ಸರ್, ನಮಸ್ತೆ.
1: ನಮಸ್ಕಾರ, ಯಾರಮ್ಮ ಮಾತಾಡ್ತಿರೋದು?
2: ಸರ್ ರಾಧನಿದ್ಗೆಯಿಂದ
1: ಹೇಳಿ. ರಾಧಾ ಅವರೇ, ನಿಮ್ ಸೈಡ್ ಅಲ್ಲಿ ಯಾವ ತರ ಮಳೆ ಬರ್ತಾ ಇದೆ? ಜಾಸ್ತಿ ಆಯ್ತು, ಕಡಿಮೆ ಆಯ್ತು, ಇನ್ನು ಬರ್ಬೇಕು?
2: ಈಗ ಬರ್ತಾ ಇರೋ ಮಳೆ ಮೇ ಇಂದನೇ ಶುರು ಆಗಿದ್ರೆ ಮೇ ಕೊನೆಯಿಂದ ತುಂಬಾ ಉಪಯೋಗ ಆಗ್ತಾ ಇತ್ತು ಸರ್, ರೈತರಿಗೆ ಅನುಕೂಲ ಆಯ್ತು.
1: ಯಾಕೆ ಬಿದ್ರೆ
2: ಬಿತ್ತಿದವರು ಹಾಳಾಗೋಯ್ತು ಬೆಳೆ?
1: ಬಿತ್ಬಿಟ್ಟಿದ್ರ ಅವಾಗ್ಲೇ ಮೆಕ್ಕೆಜೋಳ ಬಿತ್ಬಿಟ್ಟಿದ್ರ ಅವಾಗ್ಲೇ?
2: ಸರ್ ನಮ್ಮ ಮನೇಲಿ ಬಿತ್ತಿಲ್ಲ, ಬಟ್ ಅಕ್ಕಪಕ್ಕ ಎಲ್ಲ ಬಿತ್ತಿರೋದಿರಲ್ಲ.
1: ಸ್ವಲ್ಪ ಅದ ಸಿಕ್ತು ಅಂತ
2: ಮಳೆ ಆಶ್ರಿತ ಬೆಳೆ ಆದವರು ಈಗ ಹಾಳಾಗ್ಬಿಟ್ಟು ಸರ್ ಅವ್ರದೆಲ್ಲ. ಸಕಾಲದಲ್ಲಿ ಮಳೆ ಆಗ್ದೇನೆ.
1: ಹೌದು,
2: ಈಗ ಪಂಪ್ ಸೆಟ್ ನೀರಿದ್ದವರು ನೀರಾವರಿ ಪ್ರದೇಶರಾದ್ರೆ ಹೆಂಗೋ ಆಗಿರುತ್ತೆ. ಬಟ್ ಅದೆಲ್ಲ ಮೆಕ್ಕೆಜೋಳ ಯಾವಾಗ್ಲೂ ಇದು ಡ್ರೈ ಲ್ಯಾಂಡ್ ಇದೆಲ್ಲ ಸರ್ ಇದು.
1: ಹೌದು ಹೌದು,
2: ಹಂಗಾಗ್ಬಿಟ್ಟು ಮಳೆ ಈಗ ಬರ್ತಾ ಇರೋ ಮಳೆ ಏನಿದ್ರು ಡ್ಯಾಮ್ ತುಂಬಿಸೋ ಅಂತ ಮಳೆ
1: ಬರ್ಬೇಕು.
2: ಸದ್ಯಕ್ಕೆ ತೋಟಗಾರಿಕೆ ಬೆಳೆದವರಿಗೆ ಒಂದ್ ಸ್ವಲ್ಪ ಅನುಕೂಲ ಆಗ್ತಾ ಇದೆ.
1: ಅದು ಜಾಸ್ತಿ ಆದ್ರೆ ಅದು ಕಷ್ಟನೇ ಈಗ.
2: ಹೌದು,
1: ನಿಮ್ ಸೈಡ್ ಜಾಸ್ತಿ ಬರ್ತಾ ಇದೆ.
2: ಮಳೆ ಸಂಗ್ರಹಣೆ ಎಲ್ಲಿಂದ ಆದ್ರೆ ಡ್ಯಾಮ್ಗಳಿಗೆ ಅನುಕೂಲನೋ ಆ ಕಡೆ ಒಂಚೂರು ಎತ್ತಿ ಆದ್ರೆ ಅನುಕೂಲ, ಆದ್ರೆ ನಮ್ ಕೈಲಿ ಏನು ಇಲ್ಲ.
1: ನಿಮ್ ಕಡೆ ಎಲ್ಲ ತೋಟ ತಗ್ಗು ಪ್ರದೇಶದಲ್ಲಿ ತೋಟ ಮಾಡಿದ್ದಾರೆ? ನಿದಿಗೆ ಭಾಗದಲ್ಲೆಲ್ಲ ತಗ್ಗು ಪ್ರದೇಶದಲ್ಲಿ ತೋಟಗಳಾಗಿರೋದು, ನೀರು ಹೆಚ್ಚು ಡೌನ್ಗೆ ಹೋಗೋದು, ಅದು ಸ್ವಲ್ಪ ಜಾಸ್ತಿ ಮಳೆ ಜಾಸ್ತಿ ಆದ್ರೆ ಅದು ಕಷ್ಟನೇ.
2: ಹೌದು ಸರ್, ಅದು ಅದು ಒಂದ್ ರೀತಿ ಕಷ್ಟನೇ ಆಗ್ತಾ ಇದೆ. ಈಗ ಸಕಾಲದಲ್ಲಿ ಮಳೆ ಇದ್ದೇನೆ, ಈಗ ನೋಡ್ರಿ ಮೆಕ್ಕೆಜೋಳ ಇದೆ, ಮತ್ತೆ ಮೆಕ್ಕೆಜೋಳ ಅದನ್ನ ಬಿತ್ತಿದ್ದು ಅದೆಲ್ಲ ಹಾಕಿದ ಬಂಡವಾಳ ಎಲ್ಲ ರೈತರ ಮೈ ಮೇಲೆ.
1: ಹೌದು,
2: ಮತ್ತೀಗ ಅದನ್ನ ಅಳಿಸ್ಬಿಟ್ಟು ಮತ್ತೀಗ ರಾಗಿ ಈಗ ಬೆಳ್ಕೋಬೇಕು.
1: ಮುಂದಿನ ತಿಂಗಳು ಅಂದ್ರೆ ಒಬ್ರು ಮುಂದಿನ ತಿಂಗಳು ಆಗಸ್ಟ್ ರಾಗಿ ಹಾಕ್ಬೇಕು ಅಂತ.
2: ಹೌದು ಸರ್, ಈಗ ಮತ್ತೆ ಮೆಕ್ಕೆಜೋಳದ ಏನು ಅದ್ರ ಮೇಲೆ ಆಸೆ ಇರಂಗಿಲ್ಲ, ಒಣಗೋಗ್ಬಿಟ್ಟಿರ್ತಿ ಈಗ.
1: ಅದೇ ಏನಾದ್ರು ಈಗಲೇ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ಈಗ ಸ್ವಲ್ಪ ಬಿಸಿಲು ಬಂದ್ರೆ ಒಂದ್ ಅದಕ್ಕೆ
2: ಹವಾಮಾನಕ್ ಅನುಗುಣವಾಗಿ ಬೆಳಿಬೇಕು ಅಂದ್ರೆ ಎಲ್ರಿಗೂ ಎಲ್ಲಾಗುತ್ತೆ ಸರ್ ಅದು.
1: ಕಾಯಕ್ಕೆ ಆಗಲ್ಲ ರೀ,
2: ಆಗ್ಬೇಕು. ಹೌದು, ಒಪ್ಕೋತೀವಿ ಎಲ್ಲರೂ ವೈಜ್ಞಾನಿಕವಾಗಿ ಮಾಡುವಷ್ಟು ಇನ್ನು ನಾವು ಮುಂದುವರ್ದಿಲ್ಲ ಸರ್ ನಾವು.
1: ಹೌದು, ಈಗಿರೋ ಪರಿಸ್ಥಿತಿಯಲ್ಲಿ ಎಲ್ಲ ಕೆಲವರೆಲ್ಲ ಚೆನ್ನಾಗಿ ಮುಂದುವರಿದ್ದಾರೆ, ಇನ್ನು ಕೆಲವರು ಹಳೆ ಪದ್ಧತಿನೇ ಅನುಸರಿಸ್ತಿರ್ತಾರೆ, ಅದು ತೊಂದರೆ.
2: ಅಂದ್ರೆ ಇನ್ನೊಂದು ಮನುಷ್ಯಂಗೆ ಬರಬಹುದು ಅನ್ನೋ ಆಸೆ ಆಸೆ ಒಂದು ಇರುತ್ತಲ್ಲ.
1: ಹೌದು
2: ಸರ್,
1: ಬಟ್ ಏನೇಂದ್ರು ಜೂನ್ ಅಲ್ಲಿ ಸ್ವಲ್ಪ ನೋಡಿ ಮಾಡಿ ಬಿತ್ತಬೇಕು, ಆಮೇಲೆ ಮುಂದೆ ಚೆನ್ನಾಗಿ.
2: ಆಮೇಲೆ ಅದು ಇವತ್ತು ಮಳೆ ಬಂತು ಅಂದ್ರೆ ನಾಳೆಗೆ ಮಾಡೋಂತ ಕೆಲಸ ಅಲ್ವಲ್ಲ ಸರ್.
1: ಹೌದು ಹೌದು ಹೌದು ಹೌದು,
2: ಪ್ರಕೃತಿ ಸಾಥ್ ಕೊಡ್ಬೇಕು ಸರ್ ಮನುಷ್ಯಂಗೆ ಅಷ್ಟೇ. ರೈತರ ಜೀವನ ಹಂಗಾಗ್ಬಿಟ್ಟು ಕಷ್ಟ ಆಯ್ತು, ಈಗ ಅನ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಾಗ ಮಳೆ ಬರ್ಲಿಲ್ಲ ಅಂದ್ರೆ ಕಷ್ಟನೇ.
1: ಹೌದು, ಹಾಕದ್ಮೇಲೆ ಈ ತರ ಕಷ್ಟ.
2: ಹಾ ಸರ್, ಈಗ ಬಿತ್ತಿ ಬಂದ್ಮೇಲೆ ತುಂಬಾ ಮಳೆ ಬಂದು ಜೋಗ ಆಗ್ಬಿಡ್ತು ಅಂದ್ರೆ ಅದು ಕಷ್ಟನೇ, ಮೊಳಕೆ ಬರಲ್ಲ.
1: ಹೌದು, ಅವಾಗೇನ್ ಮೊಳಕೆ ಇಲ್ಲ, ಹೋಗಿ ಹೋಯ್ತು ಅಂತಾನೆ ಅರ್ಥ ಅಲ್ಲಿಗೆ.
2: ಹೌದು ಸರ್, ಹೋಗ್ಬಿಡ್ತಿದ್ದೀರಿ ಬೀಜ.
1: ಸರಿ ರಾಧಾ ಅವ್ರೆ, ಧನ್ಯವಾದ.
2: ಅವಕಾಶಕ್ಕೆ.

0: हेलो हेलो
1: हेलो,
0: हेलो नमस्ते।
2: ನೀವು ಕರೆ ಮಾಡಿರುವ ಗ್ರಾಹಕರು ಕರೆಯನ್ನು ಹೋಲ್ಡ್ ಮಾಡಿದ್ದಾರೆ, ದಯವಿಟ್ಟು ನಿರೀಕ್ಷಿಸಿ.
3: ಆಪ್ ಜಿಸ್ ವ್ಯಕ್ತಿ ಸೇ ಬಾತ್ ಕರ್ ರಹೇ ಹೈ ಉಸ್ನೇ ಆಪ್ಕಿ ಕಾಲ್ ಕೋ ಹೋಲ್ಡ್ ಕರ್ ರಖಾ ಹೈ.
0: ಹಲೋ ಹಲೋ ಹಲೋ

0: ಹಲೋ
1: ಹಲೋ
0: ಹಲೋ ಹಲೋ ಹೇಳಿ, ಯಾರು ಮಾತಾಡ್ತಿರೋದು?
1: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಸರ್.
0: ಹೇಳಿ ಸುಬ್ರಹ್ಮಣ್ಯ ಅವರೇ, ಮಳೆ ಬಗ್ಗೆ ನಿಮ್ಮ ಬೆಂಗಳೂರಲ್ಲಿ ಯಾವ ಥರ ಇದೆ ಅಂತ?
1: ನಮ್ಮ ಕಡೆ ಏನು ಆ ಥರ ಏನು ಮಳೆ ಅಷ್ಟು ಕಾಣ್ತಾ ಇಲ್ಲ ಸರ್. ಬರುತ್ತೆ ದಿನ, ಒಂದಿನ ಬಿಟ್ಟು ಒಂದಿನ ಬರ್ತಾ ಇದೆ. ಚಳಿ ವಾತಾವರಣ ಇದೆ, ಆದ್ರೆ ಮಳೆ ಬಂದ್ರೆ ಬಹಳಷ್ಟು ಬರ್ತಾ ಇಲ್ಲ ಸರ್. ಈ ತುಂತುರು ಮಳೆ ತರ ಬರುತ್ತೆ, ಒಂದ್ 10 ನಿಮಿಷ ಕಾಲ್ ಗಂಟೆ ಅಥವಾ ಒಂದ್ 5 ನಿಮಿಷ ಬರುತ್ತೆ ಅಷ್ಟೇ ಸರ್, ಹಂಗೆ ನಿಂತು ಹೋಗ್ಬಿಡುತ್ತೆ.
0: ಬಟ್ ನೀವಿರೋದಲ್ಲ ಆ ತರ
1: ವಿಧ ವಾತಾವರಣ ಇದೆ
0: ಅಲ್ಲ, ತಾವಿರೋ ಜಾಗದಲ್ಲಿ ಸ್ವಲ್ಪ ಮಳೆ, ಬೇರೆ ಕಡೆ ಹೋದ್ರೆ ತುಂಬಾ ಜಾಸ್ತಿ ಮಳೆ ನಿಮ್ಮ ಬೆಂಗಳೂರಲ್ಲಿ.
1: ಬೇರೆ ಕಡೆ ಆಗ್ತಾ ಇದೆ, ನಾವಿರೋ ಏರಿಯಾದಲ್ಲಿ ಏನು ಆಗ್ತಾ ಇಲ್ಲ ಸರ್ ಆ ತರ. ಮೊದ್ಲೆಲ್ಲಾನು ಇದು ಟ್ರಾಫಿಕ್ ಎಲ್ಲ, ಇದು ಮಳೆ ಬರ್ತಾ ಇದೆ, ಹೋದ ವರ್ಷ ಎಲ್ಲ ಹೋಲಿಸ್ಕೊಂಡ್ರೆ ಬಹಳಷ್ಟು ಈ ಗಾಡಿಗಳಿಗೆಲ್ಲ ಹೋಗೋದಕ್ಕೆ ತೊಂದರೆ ಆಗ್ತಾ ಇತ್ತು. ಈ ಟ್ರಾಫಿಕ್ ಇದು ನೀರ್ಗಳೆಲ್ಲ ನಿಂತ್ಕೊಂಡು ಕೆಲವು ಮನೆಗಳಿಗೆಲ್ಲ ಹೋಗಿ ಬಹಳಷ್ಟು ಅನಾಹುತಗಳೆಲ್ಲ ಆಗಿ ಆಗ್ತಾ ಇತ್ತು. ಈ ತರ ಯಾವ್ದು ಆ ತರ ಏನ್ ಕಾಣ್ತಾ ಇಲ್ಲ ಸರ್. ಇಲ್ಲಿ ಬರೀ ತುಂತುರು ಮಳೆ ತರ ಬೀಳ್ತಾ ಇದೆ, ಹಂಗೆ ನಿಂತೋಗ್ಬಿಡುತ್ತೆ. ಆದ್ರೆ ಇದು ಮೋಡ ಕವಿದ ವಾತಾವರಣ ಇದೆ ಸರ್.
0: ಹೌದು,
1: ಬಿಸಿಲು ಕಾಣುತ್ತೆ, ಇನ್ ಒಂದ್ ಗಂಟೆ ಟೈಮ್ ಮೋಡ ಕವಿದ ವಾತಾವರಣ.
0: ಮಳೆ ಅಂತೂ ಬರಲ್ಲ?
1: ಇಲ್ಲ ಸರ್, ಮಳೆ ಬರ್ತಾ ಇಲ್ಲ ಸರ್. ಆದ್ರೂ ಸೆಕೆ ಇದೆ ಸರ್,
0: ಬೆಂಗಳೂರು ಸೆಕೆ ಇದೆ.
1: ಹೌದು ಸರ್, ಯಾಕೆಂದ್ರೆ ಇದು ಮಳೆ ಹುಯ್ತಾ ಇದ್ರು ಏನು ಮನೆ ಒಳಗಡೆನು ಫ್ಯಾನ್ ತಿರುಗ್ತಾನೆ ಇರ್ಬೇಕು ಸರ್, ಸೆಕೆ ಇದೆ ಸರ್.
0: ಹೌದೌದು, ಸರಿ ಸರಿ. ಮತ್ತೆ ಅಲ್ಲೇನು, ಮತ್ತೆ ಬೇರೆ ವಾತಾವರಣ ಅಲ್ಲಿ ತಾವಿರ ಪ್ರಕಾರವಾಗಿ ನೀವಿರ ಏರಿಯಾದಲ್ಲಿ ಬರೀ ಅಷ್ಟು ಮಾತ್ರ ವಾತಾವರಣ ನೋಡ್ತಿರೋ, ಮತ್ತೆ ಅದ್ ಬಿಟ್ಟು ಬೇರೆ ವಾತಾವರಣ ನೋಡ್ತಿರೋ ಅಲ್ಲಿ ಅಂತ ಹೇಳ್ದೆ.
1: ಇಲ್ಲ ಇಷ್ಟೇ ಸರ್ ನಮಗೆ ಕಾಣ್ತಾ ಇರೋದು.
0: ಸರಿ ಸುಬ್ರಹ್ಮಣ್ಯ ಅವರೇ,
1: ಹ್ಮ್,
0: ಥ್ಯಾಂಕ್ ಯು.

0: ಹಲೋ ಹಲೋ
1: ಹಲೋ
0: ಹಲೋ ಹೇಳಿ ಯಾರು?
2: ನೀವು ಕರೆ ಮಾಡಿರುವ ಗ್ರಾಹಕರು ಕರೆಯನ್ನು ಹೋಲ್ಡ್ ಮಾಡಿದ್ದಾರೆ.
0: ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾವು ಕಾರಲ್ಲಿಂದ ರಾಮಕೃಷ್ಣ ಅಂತ.
0: ಯಾವ ಊರಿಂದ?
1: ಹಲೋ
0: ಹಲೋ, ಯಾವ ಊರಿಂದ ಮಾತಾಡ್ತಿರೋದು? ಹೇಳಿ ರಾಮಕೃಷ್ಣ ಅವರೇ, ತಮ್ಮ ಕಾರ್ಯಹಳ್ಳಿಯಲ್ಲಿ ಯಾವ ರೀತಿ ಪರಿಸ್ಥಿತಿ? ಹೆಚ್ಚು ಕಾರ್ಯಹಳ್ಳಿ ಅಂದ್ರೆ ಬಾರಂದೂರ್ ಕಾರ್ಯಹಳ್ಳಿ ಅಲ್ಲ? ಹೇಳಿ, ಅಲ್ಲಿ ಚಾನಲ್ ಇದೆ. ಹೌದು, ಇಷ್ಟು ದಿನ ಬಂತಲ್ಲ, ಅದ್ರ ಬಗ್ಗೆ ಮಾತಾಡಿ ಹೇಳಿ. ಹೌದು, ಕೆಲವು ಕಡೆ ಚೆನ್ನಾಗಿ ಬರ್ತಾ ಇದೆ, ಕೆಲವು ಕಡೆ ಬರ್ತಾ ಇಲ್ಲ ಕ್ಲಿಯರಿಟಿ. ಸ್ವಲ್ಪ ದಿನ ಸರಿ ಹೋಗುತ್ತೆ, ನಾವು ಅಡ್ಜಸ್ಟ್ ಆಗ್ಬೇಕಲ್ಲ. ಹೇಳಿ.

ಹೌದು ಹೌದು ಹೌದು, ಅದು ಇನ್ನೂ ಕೆಲಸ ನಡೀತಾನೆ ಇದೆ. ಶಿವಮೊಗ್ಗ ಸಿಟಿಯಿಂದ ಮಧ್ಯದಲ್ಲೂ ಕೇಳಿಸಲ್ಲ, ಮತ್ತೆ ಈ ಕಡೆ ಬಂದ್ರೂ ಸ್ವಲ್ಪ ಹಳ್ಳಿ ಕಡೆ ಕೇಳಿಸಲ್ಲ. ನಿಜ ಅದು. ಈಗ ಫ್ರೀಕ್ವೆನ್ಸಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಹೇಳಿ, ಇವತ್ತು ಟಾಪಿಕ್ ಅದೇ ಮಳೆ ಬಗ್ಗೆ ಮಾತಾಡ್ತಾ ಇದ್ವಿ. ಹೆಚ್ಚು ಅತಿವೃಷ್ಟಿ ಆಯ್ತು ಇಲ್ಲ ಅನಾವೃಷ್ಟಿ ಆಯ್ತು, ಇನ್ನು ಬರ್ಬೇಕಾಗಿತ್ತು ಮಳೆ. ಮುಂದಿನ ತಿಂಗಳಲ್ಲಿ ಬಟ್ ನಿಮ್ ಸೈಡ್ ಅಲ್ಲಿ ಯಾವ ತರ ಇದೆ? ತುಂಬಾ ಮಳೆ ಆಯ್ತೇನೋ ಮೊನ್ನೆ ಒಂದು ವಾರದಲ್ಲಿ. ಸ್ವಲ್ಪ ಕಮ್ಮಿ ಆಗಿದೆ. ಸರಿ ರಾಮಕೃಷ್ಣ ಅವರು, ಎಲ್ಲ ಕಡೆ ಇದೆ. ಸರಿ ರಾಮಕೃಷ್ಣ ಅವರು, ಧನ್ಯವಾದ. ಹ್ಮ್.

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಪಲ್ಲವಿ ಅನುಪಲ್ಲವಿ ಹಾಗೂ ಮೀರಾಕ ಮೋಹನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಪಲ್ಲಕ್ಕಿ ಚಿತ್ರದ ಗೀತೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಿದ್ದೀರಿ. ಸಂಜೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಮ ರೇಡಿಯೋ ಗೆಳೆಯ ಮಾಲತೇಶ್. ಕೆಳಗರೆ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಈಗ ಮೊದಲಿಗೆ ವಂಶಿ ಚಿತ್ರದ ಒಂದು ಗೀತೆ, ಸೋಹನಂ ಚಕ್ರವರ್ತಿ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ, ಆರ್ ಪಿ ಪಟ್ನಾಯಕ್ ಅವರದು.

ಆತ್ಮೀಯ ಕೇಳಿದರೆ ಹುಲಿ ಚಿತ್ರದ ಹಾಡನ್ನು ಕೇಳಿದರೆ ಕೇಳಿ ಬಂದ ಧ್ವನಿಗಳು ಲಕ್ಷ್ಮಿ ಮತ್ತು ಅವಿನಾಶ್ ಚಬ್ಬಿ ಅವರದು. ಮುಂದಿನ ಗೀತೆ ಈ ಬಂಧನ ಚಿತ್ರದ ಗೀತೆ. ಹಾಡಿದ್ದಾರೆ ನಂದಿತಾ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಆತ್ಮೀಯ ಕೆಳಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ FM 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೊಂದು ಪ್ರಕಟಣೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಆಗಿದ್ದು, ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, JPS ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ತಾರಕ್ ಚಿತ್ರದ ಗೀತೆ. ಧ್ವನಿ ಅರ್ಮಾನ್ ಮಾಲಿಕ್, ಸಂಗೀತ ಅರ್ಜುನ್ ಜನ್ಯಾ.

ಕೇಳಿದರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ FM 101.4 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್, FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಇದೊಂದು ಪ್ರಕಟಣೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕೆ ಅನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಆಗಿದ್ದು ಟೆಂಡರ್, ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, JPS ಕಾಲೋನಿ, ಕಾಗದ ನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಎಸ್, ನಮ್ಮ ಕೇಳಿದರ ವೆಲ್ಕಮ್ ಮೆಸೇಜ್ ನೋಡಿ ಬರೋಣ. ಆನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣಂತೆ. ಎಸ್, ಮೊದಲ ಸಂದೇಶ ಶಾಂತಾಚಾರ್ ಬಡಗೇರ್, ಕೊಕ್ಕನೂರು, ಹರಿಹರ ತಾಲೂಕು. ನಮಸ್ತೆ ಸರ್, ಇಂದಿನ ಸಂಜೆಯ ಕಾರ್ಯಕ್ರಮಕ್ಕೆ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಮನಮುಟ್ಟುವ ರೀತಿಯಲ್ಲಿ ನಿರೂಪಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಸ್, ಪ್ರಸಾರವಾದ ಮಿಕ್ಸ್ ಮೆಲೋಡಿ ಸುಮಧುರ ಹಾಡು ಮತ್ತು ಹಿಂದಿ ಹಾಡುಗಳು ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡಿದವು. ಇಂತಹ ಸುಂದರ ಕಾರ್ಯಕ್ರಮ ನೀಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್ ಸರ್, ಸಲ್ಮಾ ನಿರ್ಮಲಾ ಟೀಚರ್ ತರೀಕೆರೆ, ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಸಂಜೆಯ ನಮಸ್ತೆ, ಶ್ರೀ ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್, ವಿದ್ಯಾನಗರ, ಹರಿಹರದಿಂದ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಣ್ಗದ್ದೆ ಹೋಬಳಿ, ಶುಭ ಸಂಜೆ. ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಕಾರ್ಯಕ್ರಮಗಳು ಚೆನ್ನಾಗಿ ಮಾಡಿ ಬರ್ತಾ ಇದೆ, ಧನ್ಯವಾದಗಳು. ಓಕೆ, ಪ್ರೀತಿಯ ಮಾಲ್ತೇಶ್ವರ್ ಅವರಿಗೆ ನಮ್ಮ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ರಾಘವ ಮುನಿಯಾಣಿ ಶಕುಂತಳ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ವೆಟ್ಟಂಪಾಡಿ ದುಬೈ ಅವರ ಸಂದೇಶ. ಸಾಂಗ್ಸ್ ಆರ್ ಸೂಪರ್, ಶುಭ ಸಂಜೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ರೂಪಾ ಹೆಚ್, KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ, ಶುಭ ಸಂಜೆ ಮಾಲ್ತೇಶ್ವರ್, ಚಿತ್ರಗೀತೆಗಳು ಸೂಪರ್ ಅಂತಿದ್ದಾರೆ. ಸದಾಶಿವಪ್ಪ ಮಂಡಘಟ್ಟ, ನಮಸ್ತೆ, ಶುಭ ಸಂಜೆಗೆ ಸ್ವಾಗತ. ಎಸ್, ಮಿಕ್ಸ್ ಮೆಲೋಡಿ ಹಿಂದಿ ಕನ್ನಡ ಹಾಡುಗಳು ಕಿವಿಗೆ ಮುಟ್ಟುವಂತೆ

ಇದ್ದವು. 5 ಗಂಟೆಯಿಂದ ಪ್ರಸಾರವಾದ ಹಾಡುಗಳು ತುಂಬ ಚೆನ್ನಾಗಿದ್ದವು. ಹೊನ್ನೂರಾಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಮಹೇಶ್ವರಿ ಕಾಗೆಹಳ್ಳ. ಶುಭ ಸಂಜೆ ಮಹತೇಶ್ ಸರ್ ಅಂತ ಹೇಳ್ತಿದ್ದಾರೆ. ಎಸ್ ಓಕೆ, ನಿಮ್ಮೆಲ್ಲರಿಗೂ ನಿಲಯದ ಪರವಾಗಿ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್ ಕೆಳಗಡೆ ತಾವೆಲ್ಲ ತಯಾರಿ ಮಾಡ್ಕೊಂಡು ಬಂದಿರ್ತೀರಿ, ಇವತ್ತೇನಾದ್ರು ಪ್ರಶ್ನೆ ಸಿಗಬಹುದು ಅಂತ ಹೇಳಿ. ಸೊ ಹಾಗಾಗಿ ಪ್ರಶ್ನೋತ್ತರ ಕಾರ್ಯಕ್ರಮನ ನಮ್ಮ ಚಿತ್ರಗೀತೆಗಳೊಂದಿಗೆ ನಡೆಸ್ಕೊಂಡು ಹೋಗೋಣಂತೆ. ಸೊ ಮೊದಲ ನಮ್ಮ ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಶಿವರಾಮ್ ಕಾರಂತರ ಹುಟ್ಟೂರು ಜನ್ಮಸ್ಥಳ ಯಾವುದು? ಡಾಕ್ಟರ್ ಶಿವರಾಮ್ ಕಾರಂತರ ಜನ್ಮಸ್ಥಳ ಯಾವುದು? ನೀವು ಕಳಿಸಬೇಕಾದಂಥ ನಮ್ಮ ವಾಟ್ಸಪ್ ಸಂಖ್ಯೆ 9481572600 ಈ ನಂಬರಿಗೆ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಿ. ಒಂದು ಗೀತೆಯ ನಂತರ ನಿಮ್ಮ ಸಂದೇಶ ಉತ್ತರಗಳನ್ನು ತಗೊಳ್ಳೋಣಂತೆ. ಈಗ ಉದಿತ್ ನಾರಾಯಣ್ ಮತ್ತು ಕೆ ಎಸ್ ಚಿತ್ರ ಅವರ ಸ್ವರದಲ್ಲಿ ಅಣ್ಣ ತಂಗಿ ಚಿತ್ರದ ಈ ಗೀತೆ

ಕೆಳಗಡೆ ಅಣ್ಣ ತಂಗಿ ಚಿತ್ರದಿಂದ ಒಂದು ಒಳ್ಳೆಯ ಸುಮಧುರ ಗೀತೆ ಕೇಳ್ಕೊಂಡು ಬಂದ್ವಿ. ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆ ಹೀಗಿತ್ತು, ಡಾಕ್ಟರ್ ಶಿವರಾಮ್ ಕಾರಂತರ ಜನ್ಮಸ್ಥಳ ಯಾವುದು, ಅವರು ಹುಟ್ಟಿದ ಸ್ಥಳ ಯಾವುದು ಅಂತ ಕೇಳಿದ್ದೆ. ನೋಡೋಣ, ನಮ್ಮ ಸ್ನೇಹಿತರು ಸಾಕಷ್ಟು ಸಂದೇಶವನ್ನು ಕಳಿಸಿದ್ದಾರೆ. ಹಂಪಣ್ಣ ನ್ಯಾಮ್ತಿಯವರ ಉತ್ತರ ಬಂದಿದೆ. ಓಕೆ, ಕಾರಂತರ ಹುಟ್ಟೂರು. ಓಕೆ, ಯಾರಿದು ಜಗಳೂರು.

Bravo, bravo, tienda, ok. ಸಲ್ಮಾ ಟೀಚರ್ ಉಡುಪಿ ಜಿಲ್ಲೆಯಿಂದ ಸರಿ. ಓಹ್, ಸಲ್ಮಾ ಟೀಚರ್ ತರೀಕೆರೆ. ಎಸ್, ಎಚ್ ಆರ್ ರುದ್ರಸ್ವಾಮಿ ಕಣದಾಳು, ಹೊಸ ಬಡಾವಣೆ, ಚಿಕ್ಕಮಗಳೂರು. ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿಯಿಂದ. ನಳಿನ ಗಿರಿಜಾರಾವ್ ಹಿರೇಡಕ, ದಕ್ಷಿಣ ಕನ್ನಡ. ಯಾರಿದು? ಕೇಶವಮೂರ್ತಿ, ಬಿ ಟಿ ಎಂ ಲೇಔಟ್, ಬೆಂಗಳೂರು. ಓಕೆ. ಶ್ರೀ ಯಾರಿದು? ಕೇಶವಮೂರ್ತಿ, ಬಿ ಟಿ ಎಂ ಲೇಔಟ್, ಬೆಂಗಳೂರು. ಶಿವರಾಮ್ ಕಾರ್ ಅಂತರ ಹುಟ್ಟೂರು. ಯಾರಿದು? ಗಿರಿಜಾ ಭದ್ರಾವತಿಯವರ ಸಂದೇಶ. ಮಹೇಶ್ ಕುಂಬಾರ್ ಹೊನ್ನಾಡಿಯಿಂದ. ಶಾಂತಾಚಾರ್ ಬೆಡಗೇರ್ ಕೊಕ್ಕನೂರು, ಹರಿಹರ ತಾಲೂಕು ಅವರ ಸಂದೇಶ ಬಂದಿದೆ, ಉತ್ತರ ಬಂದಿದೆ. ಶುಭ ಸಂಜೆ, ನಮಸ್ಕಾರಗಳು. ಜ್ಯೋತಿ ನೀನಾ ಸಂತೋಷ್ ನೆಮತಿಯಿಂದ. ಉಮಾದೇವಿ, ಪಿ ಡಬ್ಲ್ಯೂ ಕಾಲೋನಿ, ಬಿ ಆರ್ ಪ್ರಾಜೆಕ್ಟ್, ಬೆಕ್ಕಿನ ಬೆಕ್ಕಿನ ಕನ್ನಡ. ರಾಘವ ಮಣ್ಣಿನಿ, ಶಕುಂತಳ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕ ಪುತ್ತೂರು, ಬೆಟ್ಟಂಪಾಡಿ, ದುಬಾಯ್. ಓಕೆ, ಉತ್ತರ ಬಂದಿದೆ. ಉಡುಪಿ, ಯಾರಿದು? ಉತ್ತರ ಬಂದಿದೆ. ಓಕೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್, ವಿದ್ಯಾನಗರ, ಹರಿಹರ. ಓ, ನಮ್ಮ ಹೆಸರೆಲ್ಲ ಹಿಂದಿನ ಸಂದೇಶದಲ್ಲಿರುತ್ತೆ, ನೋಡ್ಕೊಂಡು ಓದ್ಬಿಡಿ ಸರ್ ಅಂತ ಹೇಳಿ ಉತ್ತರ ಮಾತ್ರ ಕಳಿಸ್ಬಿಟ್ಟಿದ್ದಾರೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರ ಅವರು, ಎಸ್, ಉತ್ತರ ಬಂದಿದೆ. ಸದಾಶಿವಪ್ಪ ಮಂಡ್ಗಟ್ಟ, ಮಂಗಳೂರಿಂದ. ಪುಷ್ಪ ವಿನಾಬರಗರ, ಶಿವಮೊಗ್ಗದಿಂದ. ಸಂಜೆಯ ವಂದನೆಗಳು, ಮೂಡಿಬರುತ್ತಿರುವ ಗೀತೆಗಳು ಸುಮಧುರವಾಗಿವೆ, ಉತ್ತರ. ಓಕೆ. ನಾಗಮಣಿ, ಜಿ ಎಂ ಬಿ ಆರ್ ಪ್ರಾಜೆಕ್ಟ್, ಫ್ರಮ್ ವೀಣಾ ಪೂರ್ಣ ಪ್ರಜ್ಞಾಲಯಟ್, ಬೆಂಗಳೂರಿಂದ. ನಮಸ್ತೆ ಸರ್, ಗುಡ್ ಈವ್ನಿಂಗ್, ಪ್ರೋಗ್ರಾಮ್ ಸೋ ಕೂಲ್ ಸೂಪರ್, ಫಿರೋಜ್ ಟೈಲರ್, ಶಿವಮೊಗ್ಗ. ಸಂಜೆ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಮಾಲತೇಶ್ವರ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಿ? ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೇನೆ. ನಾನು ಸ್ವಲ್ಪ ತಡವಾಗಿ ಹಾಜರಾಗಿದ್ದೇನೆ ಸರ್. ಧನ್ಯವಾದಗಳು. ನಮಸ್ಕಾರ. ಚಿಕ್ಕಪ್ಪ ಶಾರದಾ ರಾಮೇಶ್ವರ, ಶಿವಮೊಗ್ಗದಿಂದ. ಓಹೋ, ಓಕೆ. ಎಚ್ ಆರ್ ಗುರುಮೂರ್ತಿ, ಎನ್ ಆರ್ ಪುರ, ಗುಡ್ ಈವ್ನಿಂಗ್ ಸರ್. ಎಸ್, ಉತ್ತರ ಕಳಿಸಿದ್ದಾರೆ. ಉಡುಪಿ ಜಿಲ್ಲೆಯ, ಓಹೋ ಹೋ, ಯಾರಿದು? ನಮ್ಮ ಮುರಳೀಧರ್, ಶಿವಮೊಗ್ಗದ ಅವರ ಸಂದೇಶ. ಚಿತ್ರ ಶಿವಕುಮಾರ್ ಹೊಸಮನೆ, ಭದ್ರಾವತಿಯಿಂದ. ಓಕೆ. ಶುಭ ಸಂಜೆ ಕಾರ್ಯಕ್ರಮ, ಕನ್ನಡ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇದ್ದಾವೆ, ಧನ್ಯವಾದಗಳು. ಉತ್ತರ ಯಾರಿದು? ರೇಖಾ ಕೋ, ರೇಖಾ ಕೋಟಿ, ಶ್ರೇಯಾ ಗುಜ್ಜಾರ್, ಸಿದ್ದಾಪುರ, ಭದ್ರಾವತಿಯಿಂದ. ಶುಭ ಸಂಜೆ ಸರ್, ಹೊಸಮನೆ, ಭದ್ರಾವತಿ, ಶೈಲಜಾ, ಪರಶುರಾಮ್. ಇಂದಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಸೊಗಸಾಗಿ ಮೂಡಿ ಬಂದಿದೆ, ಸಂಜೆಯ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಧನ್ಯವಾದಗಳು. ಉತ್ತರ ಉತ್ತರ ಬಂದಿಲ್ಲ. ಎಸ್ ಕೇಳಿದ್ರೆ ಸರಿಯಾದ ಉತ್ತರ, ಸಾಕಷ್ಟು, ಮೋರ್ ದೆನ್ 90% ಸರಿ ಉತ್ತರ ಕಳಿಸಿದಿರಿ. ತುಂಬ ಖುಷಿ ಆಗ್ತದೆ. ನಮ್ಮ ಸಾಹಿತಿಗಳ ಬಗ್ಗೆ ನಿಮಗಿರ್ತಕ್ಕಂಥ ಅಭಿಮಾನ, ಅವ್ರ ಬಗ್ಗೆ ಇರ್ತಕ್ಕಂಥ ನಾಲೆಡ್ಜ್, ತಿಳುವಳಿಕೆ ತುಂಬ ಖುಷಿ. ಸೊ ಉಡುಪಿ ಜಿಲ್ಲೆಯ ಕೋಟಾ ಗ್ರಾಮ ಅವರ ಒಂದು ಹುಟ್ಟೂರು, ಅದಕ್ಕೆ ಅವರಿಗೆ ಡಾಕ್ಟರ್ ಕೋಟಾ ಶಿವರಾಮ್ ಕಾರ ಅಂತೇಳಿ ಅವರ ಒಂದು ಹೆಸರನ್ನು ಸಹ ಕರೀತಾರೆ. ಕೋಟಾ ಅಂದರೆ ಅವರ ಜನ್ಮಸ್ಥಳ, ಊರಿನ ಹೆಸರು ಅಂತೇಳಿ. ಸೊ ಎರಡನೇ ಪ್ರಶ್ನೆಗೆ ತಯಾರಿ ಮಾಡಿಕೊಳ್ಳಿ. ಎರಡನೆಯ ಪ್ರಶ್ನೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಕಾವ್ಯನಾಮ ಯಾವುದು? ಮತ್ತೊಮ್ಮೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಕಾವ್ಯನಾಮ ಯಾವುದು? ನಿಮ್ಮ ಸಂದೇಶಗಳು ನಮ್ಮ ವಾಟ್ಸಪ್ ಸಂಖ್ಯೆಗೆ, ನಮ್ಮ ವಾಟ್ಸಪ್ ಸಂಖ್ಯೆ ಈಗಿದೆ 9481572600, 9481572700. ಮುಂದಿನ ಒಂದು ಗೀತೆಯ ನಂತರ ನಿಮ್ಮ ಉತ್ತರಗಳನ್ನು, ಸಂದೇಶಗಳನ್ನು ತಗೊಳ್ಳೋಣ. ನೀಲಕಂಠ ಚಿತ್ರದ ಒಂದು ಗೀತೆ ಹಾಡಿರುವ ಕಲಾವಿದರು ನಂದಿತಾ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ರಚಿಸಿ ರಾಗ ಸಂಯೋಜನೆ ಮಾಡಿದ್ದಾರೆ ವಿ ರವಿಚಂದ್ರನ್.

ಕೆಲವರೆ ನಿಮ್ಮ ಸಂದೇಶಗಳ ತಗೊಳ್ಳಕ್ಕಿಂತ ಮುಂಚೆ ಇದೊಂದು ಪ್ರಕಟಣೆ ಕೇಳೋಣ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ಮನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಆಗಿದ್ದು ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಎಸ್ ಕೆಳಗರ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಹೇಗಿತ್ತು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು ಅಂತೇಳಿ. ಓಹೋ, ಸಂದೇಶ ತುಂಬ ಇದೆ, ನೋಡೋಣ ಎಲ್ಲರ ಸಂದೇಶ ಉತ್ತರ ಎಷ್ಟು ಸರಿ ಅಂತೇಳಿ. ಓಕೆ, ಅಂಪನ ನಯಮತಿಯವರ ಮೊದಲ ಸಂದೇಶ ಉತ್ತರ ಬಂದಿದೆ. ಎಚ್ ಆರ್ ರುದ್ರಸ್ವಾಮಿ, ಕಣತಾಳು, ಹೊಸ ಬಡಾವಣೆ, ಚಿಕ್ಕಮಗಳೂರು. ಮುಸ್ಸಂಜೆಯ ಶುಭಾಶಯಗಳು ಮಾಲತಿ ಸರ್. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿ ಬರ್ತಾ ಇದೆ. ನೀವು ಕೇಳಿದ ಪ್ರಶ್ನೆ

ಉತ್ತರ ಓಹೋ ಭದ್ರಾ ಉತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇ ಗೌಡರು ನೀವು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟಿದ್ದೀರಿ. ಓಕೆ ಓಕೆ, ಎರಡನೇ ಪ್ರಶ್ನೆಗೆ ಉತ್ತರ ಬಂದಿಲ್ಲ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಅವರು ಮುಳುಗದ್ದೆ ಹೋಬಳಿ, ಎಸ್ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಮಹೇಶ್ವರಿ ಕಾಗೇಹಳ್ಳ ಅವರು ಸಂದೇಶ, ವಿಜಯ ವಾಂಡ್ಕ ಲೋಯ ವೃತ್ತ ಭದ್ರಾವತಿ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹೆಬಲ್ ರಾಘವೇಂದ್ರ ಅಪ್ಪ ವೃತ್ತ ಭದ್ರಾವತಿಯಿಂದ, ಹೇಮಲತಾ ರವೀಂದ್ರ ಬಿ ಆರ್ ಪ್ರಾಜೆಕ್ಟ್ ಅವರ ಒಂದು ಸಂದೇಶ, ಸದಾಶಿವಪ್ಪ ಮಂಡಗಟ್ಟ ಅವರು, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿ ಅವರ ಸಂದೇಶ, ಶುಭ ಸಂಜೆ ಸರ್ ಹೊಸಮನೆ ಭದ್ರಾವತಿ, ಶೈಲಜಾ ಪರಶುರಾಮ್ ಅವರು. ಓಕೆ ಬಂದಿದೆ ಉತ್ತರ, ಉತ್ತರ ಬಂದಿದೆ. ಪುಷ್ಪ ವಿನಬರಗರ ಶಿವಮೊಗ್ಗದಿಂದ, ಎಸ್ ಶಾಂತಾಚಾರ್ ಬಡೆಗೆ ಕೊಕ್ಕನೂರು ಹರಿಹರ ತಾಲೂಕು. ಓಕೆ ಎಕ್ಸ್ಪ್ಲನೇಷನ್ ಇದೆ. ಮೈರ್ಕೋಟೆ ಜನಪುರ ಭದ್ರಾವತಿ, ವೀಣಾ ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರು, ಉಮಾದೇವಿ ಪೇಡಬಳಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಮುರಳಿದಾ ಶಿವಮೊಗ್ಗದಿಂದ, ನಡೀನಾ ಗಿರೀಶ್ ರಾವ್ ಹಿರೇಡಕದಿಂದ, ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ನನ್ನ ಪ್ರೀತಿಯ ಸಹೋದರ ಮಾಲತೇಶ್ವರ ಅವರಿಗೆ ಗುರುವಾರದ ಸಂಜೆ ವಿಶೇಷ ಕಾರ್ಯಕ್ರಮ ನಡೆಸಿಕೊಡಲು ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಎಸ್. ಯಾರಿದು ನಮ್ಮ ಕೇಳಗರು ರಾಜು ಶಂಕರಘಟ್ಟ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು. ಓಹೋ, ರಾಘವ ಮುನಿಯಾಣಿ ಶಕುಂತಳ ಮಕ್ಕಳಾದ ಪ್ರೀತ ಮಗ ಪ್ರೀತಿಕ ಪುತ್ತೂರ ಬೆಟ್ಟಂಪಾಡಿ ದುಬೈಯಿಂದ ಸಂದೇಶ, ಮಹೇಶ್ ಕುಂಬಾರ್ ಹೊನ್ನಾಳಿಯಿಂದ, ಶ್ರೀನಿವಾಸ್ ನಾಗಮಣಿ ಜಿ ಎಂ ಬಿ ಆರ್ ಪ್ರಾಜೆಕ್ಟ್ ಇಂದ, ಎಚ್ ಬಿ ಗುರುಮೂರ್ತಿ ಯನಾಪುರ, ಯಾವುದಿದು ನನ್ನ ಹೆಸರು ಹದೀಶ್, ಅಯ್ಯೋ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕನ್ನಡ ಟೈಪ್ ಮಾಡಲಿಕ್ಕೆ, ಅಥವಾ ಇಂಗ್ಲೀಷ್ ಎಲ್ಲಾದರೂ ಕಳಿಸ್ಕೊಡಿ, ಕನ್ನಡವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಫರ್ ಮಾಡಿದರೆ ತುಂಬ ಕಷ್ಟ. ಶುಭ ಸಂಜೆ, ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪ್ರಸಾರ ಮಾಡುತ್ತಿರುವ ಹಾಡುಗಳು ಚೆನ್ನಾಗಿವೆ. ಫ್ರಮ್ ಲಕ್ಷ್ಮೀ ಸೈಕಲ್ ಶಾಪ್ ಮಂಜುನಾಥ್ ಅವರು. ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿಯಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಶ್ರೀನಿವಾಸ್ ಯಾರಿದು ಇಂದು ಚಂದ ವಿನಯ್ ಹೊಸಮನೆ ಭದ್ರಾವತಿಯಿಂದ, ಕೇಶವಮೂರ್ತಿ ಬಿ ಟಿ ಎಂ ಲೇಔಟ್ ಬೆಂಗಳೂರು. ಹಾಯ್ ಗುಡ್ ಈವ್ನಿಂಗ್ ಸರ್, ಕಾಫಿ ಆಯಿತಾ ಸರ್? ವರ್ಣಿಕಾ ಜೀವನ್ ಹಳ್ಳಿಯಿಂದ. ಓಕೆ, ಉತ್ತರ ಕಳಿಸಿಲ್ಲ. ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗ ಅವರ ಒಂದು ಸಂದೇಶ. ಓಕೆ ಎಸ್ ಕೆಳಗರೆ, ಆಲ್ಮೋಸ್ಟ್ 99% ಉತ್ತರ ಸರಿ. ತುಂಬ ಖುಷಿ, ನಮ್ಮ ಸಾಹಿತಿಗಳ ಬಗ್ಗೆ ಇಷ್ಟೊಂದು ಅಧ್ಯಯನ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ತುಂಬ ನಾಲೆಡ್ಜ್ ತೊಗೊಂಡಿದ್ದೀರಾ ಅಂತೇಳಿ. ಸೊ ಸರಿಯಾದ ಉತ್ತರ, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ಕಾವ್ಯ ನಮ್ಮ ಶ್ರೀನಿವಾಸ, ಅವರ ಕಾವ್ಯ ನಮ್ಮ ಶ್ರೀನಿವಾಸ, ಸರಿಯಾದ ಉತ್ತರವನ್ನು ಕಳಿಸಿದಿರಿ. ಸೊ ಇದೇ ರೀತಿ ನಮ್ಮ ನಾಲೆಡ್ಜ್ ಎಲ್ಲ ಸಾಹಿತಿಗಳ ಬಗ್ಗೆ ಇರಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನೀವು ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಿದೆ. ಕೊನೆಯ ಒಂದು ಗೀತೆಯನ್ನು ಕೇಳಿಸಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ನೆನಪಿರಲಿ ಸ್ನೇಹಿತರೆ, ಇಂದು 8 ಗಂಟೆಗೆ ರಾತ್ರಿ 8 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಇರುತ್ತೆ. ನೋಡೋಣ ನಮ್ಮ ಸ್ಥಿರ ದೂರವಾಣಿ ಹೇಗಿರುತ್ತೆ ಅಂತೇಳಿ, ಯಾಕಂದರೆ ಯಾವಾಗ ಮಳೆ ಬರುತ್ತೆ, ಯಾವಾಗ ನೆಟ್ವರ್ಕ್ ಕಟ್ ಆಗುತ್ತೆ ಗೊತ್ತಾಗಲ್ಲ, ಯಾಕಂದರೆ ರೈನಿ ಸೀಸನಲ್ಲಿ ಅದು ದೊಡ್ಡ ಚಾಲೆಂಜು. ಸೊ ಇದ್ದರೆ ಸೊ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ, ಇಲ್ಲ ಅಂತಂದರೆ ನೇರವಾಗಿ ಸೊ ನಿನ್ನೆ ನಡೆದಂತೆ ಅಕ್ಷರ ನಾನು ಕೊಡ್ತೀನಿ, ನೀವು ಆ ಹಾಡನ್ನು ನೀವು ನಮಗೆ ಕೊಡಬೇಕು. ಸೊ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಇಂದು ರಾತ್ರಿ 8 ಗಂಟೆಯ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಕಾರ್ಯಕ್ರಮದ ಕಡೆಯದಾಗಿ ಮುಂದಿನ ಗೀತೆ ಮಲೆಯ ಮಾರುತ ಚಿತ್ರದ್ದು, ಕೇಳಿ ಬರುವ ಧ್ವನಿಗಳು ವಾಣಿ ಜಯರಾಮ್ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು.

ಆತ್ಮೀಯ ಕೇಳಿದರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಕ್ಕೆ ಪ್ರಸಾರ.
1: ಪ್ರಾಯೋಜಕರು PA ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲ ಪಕ್ಷಗಾರರು ಅಂದರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತಹ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ದರೆ, ಮೇಲ್ಮನವಿ ಸಲ್ಲಿಸಿದರೆ, ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು.
4: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: Mysore Sandal.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಕೆಳಗರೆ ಇದೊಂದು ಪ್ರಕಟಣೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀರಿ ಮಳೆದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಆಗಿದ್ದು, ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಕೇಳಿದರೆ ಇದೊಂದು ಪ್ರಕಟಣೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕೆ ಅನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಆಗಿದ್ದು, ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು ಆಕಾಶವಾಣಿ ಜೆಪಿಎಸ್ ಕಾಲೋನಿ ಕಾಗದನಗರ ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು.

ಕೆಳಗಡೆ ಗಮನಿಸಿ, ಭದ್ರಾ ಜಲಾಶಯದ ಅಚ್ಚುಕಟ್ಟುದಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ಭದ್ರಾ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಕಿರುಗ್ರಹಿಗ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳತ್ತ ಗಮನ ಕೊಡೋಣ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಈ ಕುರಿತು ಬಾನುಲಿ ವರದಿ ಕೇಳಲಿದ್ದೀರಿ. ನಂತರ ಪರಿಸರ ಗೀತೆ. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಅಂತ್ಯಾಕ್ಷರಿ ಇರುತ್ತೆ. ಇನ್ನು 9:30 ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ್, ರೇಡಿಯೋಗೆ HS ಪಾರ್ವತಿ. ಇನ್ನು 10:00 ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, ಭಕ್ತಿಗೀತೆಗಳ ಕಾರ್ಯಕ್ರಮ. ಚಿಂತನ 6:30, ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕರುಣಾಳು ಬಾಬೆಳಕ್ಕೆ ಕಥನಗಳು. ಇನ್ನು 6:40 ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರ್ವಕ್ಕಿ ಇವರ ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲ ಮಿಡಿತ, ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಈ ಕುರಿತು ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್ ಪ್ರಾಧ್ಯಾಪಕರು ಅಡಿಕೆ ಸಂಶೋಧನಾ ಕೇಂದ್ರ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಇವರಿಂದ ಮಾಹಿತಿ ಕೇಳಲಿದ್ದೀರಿ. ಇನ್ನು 6:45 ಆರೋಗ್ಯ ಕಾರ್ಯಕ್ರಮ ಹೆಲ್ತ್ ಎಂಡ್ಸ್ ಆರೋಗ್ಯ ಸೂತ್ರದಲ್ಲಿ ಶುಗರಿಗೆ ಯೋಗ, ಈ ಕುರಿತು ಡಾಕ್ಟರ್ ನಾಗರತ್ನ ಅವರಿಂದ ಮಾಹಿತಿ. ಇನ್ನು 7:15 ಭಾವಗೀತೆಗಳು.

7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಮಿಕ್ಸ್ ಮೆಲೋಡಿ, ಇನ್ನು 9:05ಕ್ಕೆ ಗೆಲುವಿನ ಗುಟ್ಟು, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಸ್ವಯಂ ಅಧ್ಯಯನ ಹಾಗೂ ಐಟಿ ಟೂಲ್ಗಳೊಂದಿಗೆ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವ ಬಗ್ಗೆ ಕುರಿತು ಪಿಇಎಸ್ ಟ್ರಸ್ಟ್ನ ಸಿಡಿಸಿ ವಿಭಾಗದ ಮ್ಯಾನೇಜರಾದ ಪೂಜಾ ಕೆ ಗೌಡ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಇನ್ನು 9:20ಕ್ಕೆ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ, 9:30ಕ್ಕೆ ಸಿನಿ ತರಂಗ, ಇನ್ಸೈಡ್ ಲವ್ ಸಿನಿಮೆಗಳ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. ಇನ್ನು 10:00ಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಕ್ಯಾಂಪಸ್ ಕಟ್ಟೆ ಕಾಲೇಜು ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ. 11:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಅವರ ಗಾಯನ. ಇನ್ನು 11:30ಕ್ಕೆ ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45ಕ್ಕೆ ಲಂಬಾಣಿ ಪದ, ಭದ್ರಾವತಿ ತಾಲೂಕು ತಾವರಘಟ್ಟದ ಶ್ರೀಮತಿ ಶಾರದಮ್ಮ ಮತ್ತು ತಂಡದವರಿಂದ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯೆಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸಲ್ಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇನ್ನು 12:35 ಆರೋಗ್ಯ ಕಾರ್ಯಕ್ರಮ. ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮಗಳು. ಇನ್ನು 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:00 ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:30 ಅವಲೋಕನ, 6:50 ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:30 ಕರೆಂಟ್ ಅಫೈರ್ಸ್, 10:00 ನಾಟಕ ಶಿಶಿರದಲ್ಲಿ ವಸಂತ, ರಚನೆ MN ರಾಣಿರತ್ನರಾವ್, ನಿರ್ಮಾಣ S ಉಷಾಲತಾ. ಇನ್ನು 10:30 ಕನ್ನಡ ಹಳೆಯ ಚಿತ್ರಗೀತೆಗಳು ಕೇಳಲಿದ್ದೀರಿ. ಕೆಳಗಡೆ ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು.

0: राजस्थान हरियाणा पंजाब प्रांतं समेत्य उत्तर अरब सागरस्य अवशिष्टेषु सर्वेषु भूभागेषु अग्रे प्रवर्धिता। आकाशवाण्याः वार्ताहरैः सह विशेष वार्तालापं कुर्वन् भारतीय ऋतु विज्ञान विभागस्य वरिष्ठ वैज्ञानिकः डॉक्टर नरेश कुमारः ब्रूते यत् विगतेषु कतिपयेषु दिनेषु दिल्ली एनसीआर उत्तर प्रदेश उत्तराखंड प्रांतेषु मध्यमतः तीव्रा वृष्टिः अश्रान्तं प्रचलति। दिल्ल्यां तस्य समीपस्थेषु च क्षेत्रेषु गतरात्रिकाला जायमानया अविरतवृष्ट्या सामान्य जनजीवनं पूर्णतः प्रभावितं संजातम्। अद्य प्रातः दिल्लीवासिनः तीव्र मेघगर्जन विद्युत्पाताभ्यां सह जातायाः अत्यधिक वृष्ट्या प्रभाविताः। अनया विविध स्थानेषु जलावरोध स्थितिः संजाता, यया यातायात व्यवस्था अत्यन्तं बाधिता अभवत्। दिल्ली सर्वकारेण ज्ञापितं यत् जलौघं अपाकर्तुं दिल्ली जल बोर्ड लोक निर्माण विभागं समेत्य नगर निगमस्य दलानि कार्यं कुर्वन्ति इति। भारतीय पिकलबॉल संघेन आगामिनी पिकलबॉल विश्व चषके षड्विंशत्यधिक द्विसहस्रतम वर्षे प्रतियोगितायाः प्रोक्षेण्यां भारतस्य प्रतिनिधित्वं विधातुं पुरुष महिला वर्गयोः भारतीय दलस्य घोषणा कृता। एयं विश्वस्तरीया क्रीडा प्रतियोगिता अस्मिन्नेव वर्षे 30 अगस्त मासस्य सितंबर मासस्य षड् दिनांकं यावत् वियतनाम देशस्य दानांग नगरे आयोजयिष्यते। अन्ताराष्ट्रिय पिकलबॉल क्षेत्रे विख्यातः हर्ष मेहता अस्मिन् प्रतिनिधित्वं विधास्यति। पुरुष क्रिकेट प्रतिस्पर्धायां भारत इंग्लैंडयोः मध्ये प्रचलन्त्याः पञ्च क्रीडात्मिकायाः 20-प्रति-20 श्रृंखलायाः चतुर्थी अन्ताराष्ट्रिय प्रतिस्पर्धा अद्य रात्रौ 10 वादने ब्रिस्टल नगरस्य काउंटी ग्राउंड क्रीडांगणे क्रीडिष्यते इति वार्ताः।
1: आकाशवाणी इन मुंदे जिला वार्ता पत्र।
2: आकाशवाणी ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಬರೆದವರು ಡಿವಿ ಸಂಜಯ್, ಓದುತ್ತಿರುವವರು ಶಿಲ್ಪಾ ಹೆಚ್ಚಂ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳು ನಡೆಯುತ್ತಿದ್ದು, ಈ ಯೋಜನೆಯ ಕಾಲುವೆ ಹಾಗೂ ಜಲಾಶಯದ ಕಾಮಗಾರಿ ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಈ ತಿಂಗಳ 5ರಂದು ಭೇಟಿ ನೀಡಿದ್ದರು. ಆನಂತರ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ 12,000 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಕಾಮಗಾರಿ ಮುಂದುವರೆಸಿದೆ. ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದು ತಿಳಿಸಿದರು. ಇಂಧನ ಖಾತೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಜುಲೈ 1ರಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆಯ ತಯಾರಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು. ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಪಹಣಿ ಹೊಂದಿರುವ ರೈತರಿಗೆ ರಸಗೊಬ್ಬರ ಬಿತ್ತನೆ ಬೀಜವನ್ನು ಬೇಡಿಕೆಗೆ ಅನುಗುಣವಾಗಿ ವಿತರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚಿಸಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಬೊಮ್ಮರ್ ಸಿಂಗ್ ಮೀನಾ ಅವರು, ಜಿಲ್ಲೆಯಲ್ಲಿ ಈಗಾಗಲೇ 54,881 ಮೆಟ್ರಿಕ್ ಟನ್ ರಸಗೊಬ್ಬರ ಮಾರಾಟವಾಗಿದ್ದು 51,486 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿದೆ. ಇನ್ನು 50,000 ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ಕೊರತೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಜೂನ್ 30ರಿಂದ ಎಸ್ಐಆರ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಅವರು, ಜುಲೈ 29ರವರೆಗೆ ಎಸ್ಐಆರ್ ಕಾರ್ಯ ನಡೆಯಲಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಈಗಾಗಲೇ ಭೇಟಿ ನೀಡುತ್ತಿದ್ದು ಅರ್ಜಿಗಳನ್ನು ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಮತದಾರರ ಪಟ್ಟಿಯನ್ನು ಅತ್ಯಂತ ನಿಖರವಾಗಿ ಹಾಗೂ ದೋಷರಹಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಭಾರತ ಚುನಾವಣಾ ಆಯೋಗ ಹಮ್ಮಿಕೊಂಡಿದ್ದು, ಜನರು ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾ ಮಂಜುನಾಥ್ ನೇಮಕಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ದಿಗೆ ಕೇಂದ್ರ ಸರ್ಕಾರವು 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ದಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ಇದರಲ್ಲಿ ಮುಖ್ಯವಾಗಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳು ಸೇರಿವೆ ಎಂದವರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದ ಯುವ ವಿಜ್ಞಾನಿ ಆವೇಜ್ ಅಹಮದ್ ಅವರ ಬೆಂಗಳೂರಿನ ಪಿಕ್ಸೆಲ್ ಎಂಬ ಉಪಗ್ರಹ ಬಿಡಿಭಾಗಗಳ ತಯಾರಿಕಾ ಕಂಪನಿಯು ಅಮೆರಿಕದ ನಾಸಾ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ನಾಸಾದೊಂದಿಗೆ ಒಪ್ಪಂದ ಮಾಡಿಕೊಂಡ ಭಾರತದ ಮೊದಲ ಖಾಸಗಿ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಕಂಪನಿ ಮೇಲೆ 900 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆಯಾಗಿದ್ದು ಕಂಪನಿಯ ಮುಖ್ಯಸ್ಥ ಆವೇಜ್ ಅಹಮದ್ ಅವರ ಸಾಧನೆಯನ್ನು ಪರಿಷತ್ ಸದಸ್ಯ ಸಿಟಿ ರವಿ ಶ್ಲಾಘಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಡಾನೆ ಕಾಡು ಕೋಣಗಳ ಹಾವಳಿ ಮುಂದುವರೆದಿದೆ. ಮೂಡಿಗೆರೆ ಹಾಗೂ ಕಳಸ ತಾಲೂಕಿನ ಕೆಲವೆಡೆ ಅರಣ್ಯ ಭಾಗ ತೋಟಗಳಲ್ಲಿ ಕಾಡಾನೆ ಹಾಗೂ ಕಾಡು ಕೋಣಗಳು ಸಂಚರಿಸುತ್ತಿವೆ. ಕಳಸ ತಾಲೂಕಿನ ಬಿಳಗುಳಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡು ಕೋಣದಾಳಿಗೆ ಕಾರ್ಮಿಕ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ತೋಟಗಳಲ್ಲಿ ಕಾರ್ಮಿಕರು, ಗ್ರಾಮಸ್ಥರು ವನ್ಯಜೀವಿಗಳ ಬಗ್ಗೆ ಎಚ್ಚರವಾಗಿರುವಂತೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸಾಧಾರಣದಿಂದ ಹೆಚ್ಚಿನ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ತರೀಕೆರೆ ಭಾಗದಲ್ಲಿ ಕಳೆದ 4 ದಿನದಿಂದ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ 2 ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಜಿಲ್ಲೆಯಲ್ಲಿ 5ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಲೆನಾಡು ಭಾಗದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲೆಯ ತುಂಗಭದ್ರಾ ಹಾಗೂ ಹೇಮಾವತಿ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಜಿಲ್ಲಾಡಳಿತವು ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ಆರಂಭಿಸಿದೆ. ಸಹಾಯವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಜಿಲ್ಲಾಧಿಕಾರಿ ಕಚೇರಿ ಸಂಖ್ಯೆ 08262238950 ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಂಖ್ಯೆ 94808050100. ಮಳೆ ಹಾನಿ ತುರ್ತು ಸಂದರ್ಭದಲ್ಲಿ ಜಿಲ್ಲೆಯ ಜನರು ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿವಿ ಸಂಜಯ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.
3: ಕೆಳಗಡೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 625 kHz, FM 103.5 ಹಾಗೂ 101.4 MHz ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಕೆಳಗಡೆ ಇದೊಂದು ಪ್ರಕಟಣೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಆಗಿದ್ದು ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದ ನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ಸಮಯ 6:37 ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳ ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಕೇಳುಗರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237804888 2237

0: 0499 ಎಸ್ಟೇಟ್ ಕೋಡ್ 080 ಕೇಳಿ. ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ, ಐಕ್ಯತೆ ಕಾಪಾಡ

0: ಮಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು. ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು. ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು. ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು. ಅದರಲ್ಲಿ ಯಾವುದೇ ರಾಜಿಯಿಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ. ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು. ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದು ಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 184,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಸಾರ್ವಜನಿಕರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು.

ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ದಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 ಸೆಂಟಿಮೀಟರ್, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ, ಕೊಪ್ಪ 5, ಬೆಳ್ತಂಗಡಿ, ಧರ್ಮಸ್ಥಳ, ಖಾನಾಪುರ, ಲೋಂಡಾ, ಶೃಂಗೇರಿ, ತಾಳಗುಪ್ಪದಲ್ಲಿ ತಲಾ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ದಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
4: ನಿಮ್ಮ ಆಕಾಶವಾಣಿ FM 101

0: 4.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಯರಲ್ಲಿ ಮನವಿ ಮಾಡ್ತಾ ಇರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾನ್ವಿತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.

0: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ
1: ರೈತ ಬಾಂಧವರೇ, ಈಗ ಕೇಳಿ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026, ಖೇತ್ ಬಚಾವೋ ಅಭಿಯಾನ 2026 ಕುರಿತು ಬಾನುಲಿ ವರದಿಯ ಮುಂದುವರೆದ ಭಾಗ. ಕಾರ್ಯಕ್ರಮ ನಿರೂಪಿಸಿದವರು ಡಾಕ್ಟರ್ ಆರ್ ಗಿರೀಶ್.
2: ಈಗ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಶ್ರೀ ಸಿದ್ದಲಿಂಗಪ್ಪ ನಿಂಬೆ ಮುಂದೆ ಅವರು, ಜಿಲ್ಲಾಧ್ಯಕ್ಷರು, ಜಿಲ್ಲಾ ರೈತ ಮೋರ್ಚಾ ಶಿವಮೊಗ್ಗ, ಇವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ತಾರೆ.
3: ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿ ಅಭಿವೃದ್ಧಿಯ ಅಧಿಕಾರದಿಂದೇ ಖ್ಯಾತನಾಮವನ್ನು ಹೊಂದಿ ಇವತ್ತು ರೈತರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ವಹಿಸಿ 2,500 ಕೋಟಿ ರೂಪಾಯಿಗಳ ನೀರಾವರಿ ಯೋಜನೆಯನ್ನ ರಾಜ್ಯ ಸರ್ಕಾರಕ್ಕೆ ಸಂಪರ್ಕ ಸೇತುವೆಯಾಗಿ ಅದರ ತ್ವರಿತಗತಿಯಲ್ಲಿ ಕಾಮಗಾರಿಯನ್ನ ಪೂರೈಸಿ ಅನುಷ್ಠಾನವನ್ನ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂತ ಫಾಲೋ ಅಪ್ ಅಂತ ಹೇಳಿ ನಾವೇನ್ ಕರಿತೀವಿ, ಬೆಂಬಲದೆ ಆ ಕೆಲಸವನ್ನ ಪೂರೈಸಿ ರೈತರ ಒಡನಾಡಿಯಾಗಿರ್ತಕ್ಕಂತ ನಮ್ಮೆಲ್ಲರ ನೆಚ್ಚಿನ ಸಂಸದರಾದ ಭೀಮಯ್ಯ ರಾಘವೇಂದ್ರ ಅವರೇ ಹಾಗೂ ನಮ್ಮ ಉಪಕುಲಪತಿಗಳಾದಂತ ಜಗದೀಶ್ವರ ಅವರೇ, ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂತ ರುದ್ರೇಗೌಡ್ರೆ, ನಮ್ಮ ಪ್ರಭಾರಿಗಳಾಗಿರ್ತಕ್ಕಂತ ಜಿಲ್ಲಾ ಕಾರ್ಯದರ್ಶಿಗಳಾದಂತ ಶ್ರೀನಿವಾಸ್ ಅವರೇ, ಹಾಗೇನೆ ನಮ್ಮೆಲ್ಲರಿಗೂ ಮಾಹಿತಿ ಕೊಡಲು ಆಗಮಿಸಿರ್ತಕ್ಕಂತ ಸಂಪನ್ಮೂಲ ವ್ಯಕ್ತಿಗಳೇ, ಜಿಲ್ಲೆಯ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ, ರೈತ ಬಂಧುಗಳೇ, ಕೃಷಿ ಸಖಿಯರೇ, ವಿಶೇಷವಾಗಿ
4: ದೇಶದ ಪ್ರಧಾನ ಮಂತ್ರಿಗಳು ಈ ದೇಶದ ಮಣ್ಣನ್ನ ಸಂರಕ್ಷಣೆ ಮಾಡಬೇಕು, ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು, ಆ ಮೂಲಕ ಸದೃಢ ಭಾರತದ ನಿರ್ಮಾಣ ಆಗಬೇಕು ಎನ್ನುವಂತ ಕನಸಿನೊಂದಿಗೆ ನಮ್ಮೆಲ್ಲರಿಗೂ ಕರೆಯ ಕೊಟ್ಟಿರುವ ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ 1,000 ಸಣ್ಣ ಸಣ್ಣ ರೈತರನ್ನ ಒಟ್ಟುಗೂಡಿಸಿ ಸಭೆಗಳನ್ನ ಮಾಡಬೇಕು, ಸಾವಯವ ಕೃಷಿ ಬಗ್ಗೆ ಚಿಂತನೆ ಮಾಡಬೇಕು, ನೈಸರ್ಗಿಕ ಕೃಷಿಯನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕು, 10,000 ಜನರಿಗೆ ನಾವು ತಲುಪುವಂತ ಪ್ರಯತ್ನವನ್ನ ಮಾಡಬೇಕು, ಅದರಲ್ಲಿ ಕನಿಷ್ಠ 500 ರಿಂದ 1,000 ಜನ ನೈಸರ್ಗಿಕ ಕೃಷಿ ಕಡೆಗೆ ಒಲವನ್ನ ತೋರಿಸಿದ್ರೆ ನಮ್ಮ ಪ್ರಯತ್ನ ಸಾರ್ಥಕ ಆಗುತ್ತೆ ಎನ್ನುವಂತ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಮೊನ್ನೆ ಶಿಕಾರಿಪುರದಲ್ಲಿ ಸುಮಾರು 350 ಹೆಚ್ಚು ರೈತರನ್ನ ಸೇರಿಸಿ 3 ಜನ ವಿಜ್ಞಾನಿಗಳನ್ನ ಕರೆಸಿ ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ವಿ. ಸೊರಬದಲ್ಲೂ ಕೂಡ ಸುಮಾರು 200 ಹೆಚ್ಚಿನ ರೈತರನ್ನ ಕೂಡಿಸಿ ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ ರೈತರ ತೋಟದಲ್ಲಿಯೇ ಆ ಒಂದು ಕಾರ್ಯಕ್ರಮವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಇವತ್ತು ಪ್ರಮುಖವಾಗಿ ಪದಾಧಿಕಾರಿಗಳಿಗೆ ಮೊದಲು ಮಾಹಿತಿಯನ್ನು ಕೊಡಬೇಕು, ಆ ಮೂಲಕ ಮತಗಟ್ಟೆ ಹಂತಕ್ಕೆ ಗ್ರಾಮಗಳಿಗೆ ತೆರಳಿ ರೈತರನ್ನ ಈ ಒಂದು ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಪದಾಧಿಕಾರಿಗಳನ್ನ ಇಲ್ಲಿಗೆ ಕರೆತಂದು ಈ ಒಂದು ಕಾರ್ಯಕ್ರಮವನ್ನ ಯೋಜನೆಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇನೆ, ಭಾರತ ಅಮೃತ ಕಾಲದಲ್ಲಿದೆ. ಸ್ವಾತಂತ್ರ್ಯ ನಂತರದ 75 ವರ್ಷಗಳಿಂದ ಹಿಡಿದು ಇನ್ನ 2047 100 ವರ್ಷವನ್ನ ಪೂರೈಸ್ತಾ ಇರತಕ್ಕಂತ ಸಂದರ್ಭದಲ್ಲಿ ಇವತ್ತು ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಯುದ್ಧ ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಯಾವ ರೀತಿ ಗಗನಕ್ಕೇರ್ತಾ ಇದೆ, ನಾವು ಬಳಸ್ತಕ್ಕಂಥ ಎಲ್ಲ ಉತ್ಪನ್ನಗಳು ಕೂಡ ಪೆಟ್ರೋಲಿಯಂ ಆಧಾರಿತ ಉತ್ಪನ್ನಗಳಾಗಿರೋದ್ರಿಂದ ನಮ್ಮ ಬದುಕು ಜನಜೀವನ ದುಬಾರಿ ಹತ್ತ ಹೋಗ್ತಾ ಇದೆ. ದೇಶವು ಕೂಡ ನಾವೇನು 2047 ಆರ್ಥಿಕತೆಯಲ್ಲಿ ಮೊದಲನೇ ಸ್ಥಾನವನ್ನು ಮುಟ್ಟಬೇಕು ಅಂತ ಹೇಳಿ ಕನಸನ್ನ ಕಾಣ್ತಾ ಇದ್ವಿ, ಬಹುಶಃ ಅದಕ್ಕೊಂದು ಕೊಡಲಿ ಏಟು ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಈಗ ಸ್ವದೇಶಿ ಚಿಂತನೆಯನ್ನ ಅಳವಡಿಸ್ಕೋಬೇಕು, ದೇಶೀಯ ಉತ್ಪನ್ನಗಳನ್ನ ಬಳಸಬೇಕು, ವಿದೇಶಿಯ ಉತ್ಪನ್ನಗಳ ಮೇಲೆ ಅವಲಂಬಿತವಾದ್ರೆ ಒಂದಲ್ಲ ಒಂದಿನ ನಾವು ಅದರ ಘೋರ ಪರಿಣಾಮವನ್ನ ಎದುರಿಸಬೇಕಾಗುತ್ತದೆ ಎನ್ನುವಂತ ಚಿಂತನೆಯನ್ನ ಜನಸಾಮಾನ್ಯರಲ್ಲಿ ಮೂಡಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ದಯಮಾಡಿ ನಾವೆಲ್ಲರೂ ಕೂಡ ಆದಷ್ಟು ಸ್ವದೇಶಿ ವಸ್ತುಗಳನ್ನ ಬಳಸೋದ್ರ ಕಡೆ ಗಮನ ಕೊಡೋಣ. ಪೆಟ್ರೋಲಿಯಂ ಉತ್ಪನ್ನಗಳನ್ನ ಯಾವ್ಯಾವ್ದೆಲ್ಲ ನಾವು ಹೆಚ್ಚಾಗಿ ಬಳಸ್ತಾ ಇದ್ದೇವೆ, ಪ್ಲಾಸ್ಟಿಕ್ ಇಂದ ಹಿಡಿದು ನಾವು ಉಡುವ ಬಟ್ಟೆಯಿಂದ ಹಿಡಿದು ಎಲ್ಲದೂ ಕೂಡ ಅದರ ಮೇಲೆ ಅವಲಂಬಿತ ಆಗಿದ್ದೇವೆ. ದಯಮಾಡಿ ದೇಶೀಯ ವಸ್ತುಗಳನ್ನ ಬಳಸುವಂತ ಪ್ರಯತ್ನದ ಜೊತೆಗೆ ನೈಸರ್ಗಿಕ ಕೃಷಿಗೆ ಆದ್ಯತೆಯನ್ನು ಕೊಡಬೇಕು. ಇವತ್ತು ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಮಣ್ಣಿಗೆ ಅತಿಯಾದ ಇಳುವರಿಯನ್ನು ಪಡೆಯುವ ಆತುರದಲ್ಲಿ ಸಾಕಷ್ಟು ವಿಷವನ್ನು ಉಣಿಸ್ತಾ ಇದ್ದೇವೆ, ಸಾಕಷ್ಟು ಸವಾಲುಗಳು ಕೂಡ ರೈತರ ಕಣ್ಮುಂದಿದೆ. ಇವತ್ತು ನಮಗೆ ಒಂದು ರೀತಿಯ ಕೃಷಿ ವಿಶ್ವವಿದ್ಯಾಲಯವನ್ನೇ ನಮ್ಮ ಜಿಲ್ಲೆಗೆ ತಂದು ಕೊಟ್ಟದು ನಮಗೆಲ್ಲರಿಗೂ ಸಾಕಷ್ಟು ಸಹಕಾರಿಯಾಗೋ ರೀತಿಯಲ್ಲಿ ಮಾನ್ಯ ಯಡಿಯೂರಪ್ಪನವರು ಏನು ಅವರ ದೂರದ ಚಿಂತನೆಯನ್ನ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಕೃತಜ್ಞತೆಯಿಂದ ಅವರು ಕೊಟ್ಟಿರ್ತಕ್ಕಂಥ ಉಪಯೋಗವನ್ನ ಸದುಪಯೋಗ ಪಡಿಸ್ಕೊಂಡು ನೇರವಾಗಿ ಕೃಷಿ ವಿಜ್ಞಾನಿಗಳೊಂದಿಗೆ ತಜ್ಞರೊಂದಿಗೆ ಸಂಪರ್ಕವನ್ನು ಇಟ್ಕೊಂಡು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದೆ. ಆದರೆ ಬಹುಶಃ 2047ಕ್ಕೆ ಭಾರತ ನಂಬರ್ 1 ಆರ್ಥಿಕತೆಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಸದೃಢ ಸಮಾಜದ ನಿರ್ಮಾಣ, ಹಾಗೆಯೇ ಸದೃಢ ಭಾರತದ ನಿರ್ಮಾಣದ ಕನಸು ನನಸಾಗ್ತದೆ ಎನ್ನುವ ಆಶಯದೊಂದಿಗೆ ಇಂಥ 10 ಹಲವು ಕಾರ್ಯಕ್ರಮಗಳು ಎಲ್ಲ ಮಂಡಲದಲ್ಲೂ ಕೂಡಿಯ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವೆಲ್ಲ ಸೇರಿ ಮಾಡಬೇಕು. ಗ್ರಾಮಗಳಿಗೆ ನಮ್ಮೆಲ್ಲ ಪದಾಧಿಕಾರಿಗಳು 10 ರಿಂದ 15 ಜನ ಕೂಡಿದರೆ ಸಾಕು, ಅಲ್ಲಿ ಸಾವಯವ ಕೃಷಿಯ ಮಹತ್ವವನ್ನು ಹೇಳಬೇಕು, ನೈಸರ್ಗಿಕ ಕೃಷಿಯ ಮಹತ್ವವನ್ನು ಹೇಳಬೇಕು, ಸಮಗ್ರ ಕೃಷಿಯನ್ನು ನಾವೆಲ್ಲರೂ ಅಳವಡಿಸ್ಕೋಬೇಕು ಅಂಥೇಳಿ ಆ ಚಿಂತನೆಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಪ್ರಯತ್ನದಲ್ಲಿ ನಾವು ನೀವು ಸೇರಿ ಭಾಗಿಯಾಗೋಣ. ನರೇಂದ್ರ ಮೋದಿ ಅವರು ಕಂಡಂಥ ಕನಸು ನನಸು ಮಾಡುವಂಥ ಹೆಜ್ಜೆಯಲ್ಲಿ ನಾವು ಕೂಡ ಹೆಜ್ಜೆಯನ್ನು ಹಾಕೋಣ ಎನ್ನುವ ಮಾತನ್ನು ಹೇಳಿ ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಜವಾನ್ ಜೈ ಕಿಸಾನ್.
2: ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಸ್ವದೇಶಿ ವಸ್ತುಗಳನ್ನ ಹೆಚ್ಚಾಗಿ ಬಳಸೋಣ, ಆದಷ್ಟು ನಾವು ರಾಸಾಯನಿಕ ಪದಾರ್ಥ ಕಡಿಮೆ ಮಾಡೋಣ ತಿಳಿಸ್ಕೊಟ್ಟಂತ ಶ್ರೀಯುತ ಸಿದ್ದಲಿಂಗಪ್ಪ ನಿಂಬೆಗುಂದಿ ಜಿಲ್ಲಾಧ್ಯಕ್ಷರು ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ವಿಶ್ವದ ಪ್ರತಿಮೆಗೆ ವಂದನೆಗಳು ಸಲ್ಲಿಸುತ್ತೇನೆ ಸರ್. ಈಗ ಈ ಒಂದು ಕಾರ್ಯಕ್ರಮನ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ವಿಶ್ವದ ಗೌರವಂತ ಕುಲಪತಿಗಳಾದಂತಹ ಡಾಕ್ಟರ್ ಆಸೀಸ್ ಜಗದೀಶ್ ಸರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕು.
5: ಎಲ್ಲರಿಗೂ ನಮಸ್ಕಾರಗಳು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಎಲ್ಲ ರೈತ ಬಾಂಧವರಿಗೂ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ಕೃಷಿ ಭೂಮಿ ಉಳಿಸಿ ಅಭಿಯಾನವನ್ನ ನಾವು ನಮ್ಮ ವಿಶ್ವವಿದ್ಯಾಲಯ ಮತ್ತು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಶಿವಮೊಗ್ಗದ ವತಿಯಿಂದ ಇಲ್ಲಿ ನಡೆಸ್ತಾ ಇದ್ದೇವೆ. ಇಂದಿನ ವಿಚಾರ ಸಾವಯವ ಕೃಷಿ ಮತ್ತು ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡೋಣ. ಮುಖ್ಯವಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿರುವ ನಮ್ಮೆಲ್ಲರ ನೆಚ್ಚಿನ ಸಂಸದರಾದ ಶ್ರೀ ಬಿ ವೈ ರಾಘವೇಂದ್ರಜಿಯವರೇ, ಅದೇ ರೀತಿ ಗೌರವ ಉಪಸ್ಥಿತಿಯನ್ನು ಇರುವ ಸನ್ಮಾನ್ಯ ಶ್ರೀ ಎಸ್ ರುದ್ರೇಗೌಡ ಸಾಹೇಬ್ರೆ, ಅದೇ ರೀತಿ ಬಿಜೆಪಿ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಾದ ಸಿದ್ದಲಿಂಗಪ್ಪನವರೇ, ಶ್ರೀನಿವಾಸ್ ಅವರೇ, ಕುಮಾರ್ ನಾಯ್ಡು ಅವರೇ, ನಮ್ಮ ವಿಶ್ವವಿದ್ಯಾಲಯದ ಉಷ್ಣ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ಬೆಸ್ತ ಅವರೇ, ಡಾಕ್ಟರ್ ಸುನೀಲ್ ಅವರೇ, ಹನುಮಂತ ಸ್ವಾಮಿ ಅವರೇ, ಮತ್ತು ಎಲ್ಲ ರೈತ ಬಾಂಧವರೇ, ರೈತ ಮಹಿಳೆಯರೇ ಮತ್ತು ಕೃಷಿ ಸಖಿಯರೇ, ನಮ್ಮ ವಿಶ್ವವಿದ್ಯಾಲಯ ಈ ಅಭಿಯಾನವನ್ನು ಸುಮಾರು 5 ಜಿಲ್ಲೆಗಳಲ್ಲಿ ನಡೆಸ್ತಾ ಇದೆ. ಇದೇ ರೀತಿ ಪ್ರತಿಯೊಂದು ದಿವಸ ಪ್ರತಿ ರೈತರ ಗ್ರಾಮಗಳಲ್ಲಿ ಕೃಷಿಯ ಬಗ್ಗೆ ಎಸ್ಪೆಷಲಿ ಭೂಮಿಯನ್ನು ಯಾವ ರೀತಿ ನಾವು ಸಮತೋಲನವನ್ನು ಕಾಪಾಡಬೇಕು, ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕು, ಮಣ್ಣಿನಲ್ಲಿರುವ ಸಾರಾಂಶಗಳನ್ನು ನಾವು ಯಾವ ಕಾಪಾಡಬೇಕು ಅನ್ನೋ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ರೈತರ ಜೊತೆಗೆ ನಾವು ಮಾಡ್ತಾ ಇದ್ದೀವಿ. ಅದೇ ಅಲ್ಲದೆ ರೈತರಾಗೆ ಜಮೀನುಗಳಲ್ಲಿ ಅಲ್ಲಿ ನಾವು ಸಾಯಿಲ್

ತಗೊಂಡ್ಬಂದು ನಮ್ಮ ವಿಶ್ವವಿದ್ಯಾಲಯದ ಸೈಂಟಿಸ್ಟ್ ಲ್ಯಾಬೊರೇಟರಿನಲ್ಲಿ ಮಾಡ್ತಾ ಇದ್ದೀವಿ, ಮತ್ತು ಅವರಿಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇತ್ತಿತ್ತಲಾಗೆ ರೈತರು ಹೆಚ್ಚಿನ ರಾಸಾಯನಿಕಗಳನ್ನು ಮತ್ತು ಅನಾವಶ್ಯಕದ ಕೀಟನಾಶಕಗಳನ್ನು ಬಳಸೋದು ನಮಗೆ ಕಂಡುಬಂದಿದೆ. ನಾವೆಲ್ಲ ಗ್ರೀನ್ ರೆವಲ್ಯೂಷನಲ್ಲಿ ಹೇಳಿದಾಗೆ ಹೆಚ್ಚಿನ ಒಂದು ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಬಳಸೋದ್ರಿಂದ ಭೂಮಿ ಸ್ವಲ್ಪ ಕಲುಷಿತಗೊಂಡಿದೆ. ಇತ್ತಿತ್ತಲಾಗೆ ನಾವು ಸಾವಯವ ಕೃಷಿಯನ್ನು ಮತ್ತು ನೈಸರ್ಗಿಕ ಕೃಷಿಯ ಬಗ್ಗೆ ಅನೇಕ ಪಾಠ ಪ್ರವಚನಗಳನ್ನು ಮತ್ತು ರೈತರ ಹೊಲದಲ್ಲೇ ನಾವು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಈಗಾಗಲೇ ನಾವು ಹೇಳಿದಾಗೆ ಜೈವಿಕ ಗೊಬ್ಬರಗಳ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ವಿಶ್ವವಿದ್ಯಾಲಯ ಸುಮಾರು ಪ್ರತಿ ವರ್ಷ 160 ಟನ್ ಜೈವಿಕ ಗೊಬ್ಬರಗಳನ್ನು ಕೊಡ್ತಾ ಇದ್ದೀವಿ. ನಮಗೆ ಭಾಳ ಡಿಮ್ಯಾಂಡ್ ಇದೆ, 1,000 ಟನ್ ಮಾಡಬೇಕು. ಯಾಕಂದರೆ ಅಡಿಕೆ ಬೇಕಾಗುತ್ತೆ ನಮಗೆ, ಅದು ಶುಂಠಿ ಬೇಕಾಗುತ್ತೆ, ಅಷ್ಟು ಪ್ರೊಡಕ್ಷನ್ ಕೆಪಾಸಿಟಿ ನಮಗಿಲ್ಲ. ಕೆಲವು 3 ಜನ ವಿಜ್ಞಾನಿ ಇದ್ದಾರೆ, ನಮ್ಮ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದಾರೆ, ಸಾವಿರ ತೊಟ್ಟಿಗೂ ನಾವು ಕೊಟ್ಟಿದ್ವಿ. ಸೊ ಅದಕ್ಕೂ ಸ್ವಲ್ಪ ನಾವು ಒತ್ತು ಕೊಡಬೇಕು. ಈಗ ಹಸಿರೆಲೆ ಗೊಬ್ಬರಗಳನ್ನು ಹಾಕೋದು ಭಾಳ ಕಡಿಮೆ ಆಗಿದೆ, ಹಸಿರೆಲೆ ಗೊಬ್ಬರ ಬೀಜನೇ ಸಿಗ್ತಾ ಇಲ್ಲ. ನಮಗೊಂದು 2 ಟನ್ ನಾವು ಮಾಡ್ತೀವಿ, 2 ಟನ್ನು ರೈತರು ಹಾಗೆ ತೊಗೊಂಡೋಗ್ತಾರೆ. ಮತ್ತು ಹೆಚ್ಚಾಗಿ ನಾವು ಜೈವಿಕ ಕೀಟನಾಶಕಗಳ ಬಗ್ಗೆ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಡಿದ್ವಿ. ಈಗ ನಮ್ಮ ಮಲೆನಾಡಾಗಿರೋದ್ರಿಂದ ಕೆಲವೊಂದು ಸಸ್ಯ ಸಂಕುಲಗಳಿದ್ದಾವೆ, ಅವನ್ನ ನಾವು ಕಷಾಯಗಳನ್ನು ಮಾಡೋ ಮೂಲಕ ಅದನ್ನು ರೈತ ಮಾಡಿದ್ರೆ ತಡೆಗಟ್ಟಕ್ಕಂತ ಆಗಲ್ಲ, ಬಟ್ ಕಂಟ್ರೋಲ್ ಅಂತೂ ನಾವು ಮಾಡ್ಬೋದು. ಆಮೇಲೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನು ಮಾಡಬೇಕಾಗ್ತದೆ. ಮಣ್ಣಿನ ಫಲವತ್ತತೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗ ಇಂಗಾಲದ ಅಂಶ ನಮ್ಮ ಆಕಾಶದಲ್ಲಿ 72% ಇದೆ, ಅದನ್ನು ಭೂಮಿ ಸೇರಿಸ್ಬಿಟ್ರೆ ನಮ್ಮ ಫಲವತ್ತತೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಈಗ ಹೊಸ ಮೈಕ್ರೋಸು ನಮಗೆ ಬಂದಿದ್ದಾವೆ, ಅವನ್ನ ನಾವು ಹಿಡಿದಿಡ್ಬೇಕು. ಆಮೇಲೆ ನೈಟ್ರೋಜನ್ ಹೆಚ್ಚಿಗೆ ಬಳಸಲಾಗಿ ನಾವು ಹೊಸ ಮೈಕ್ರೋಪ್ಸನ್ನೇ ಕಂಡಿಡ್ತೀವಿ. ಆಮೇಲೆ ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕರ್ನಾಟಕದಲ್ಲಿ 16 ಲಕ್ಷ ಟನ್ ನಾವು ಅಡಿಕೆ ಸಿಪ್ಪೆನ ಸುಡ್ತಾ ಇದ್ದೀವಿ ಸರ್. ಅದನ್ನು ನಾವು ಗೊಬ್ಬರ ಮಾಡೋದ್ರಿಂದ ಈಗ 8 ಲಕ್ಷ ಟನ್ ನಾವು ಆಲ್ರೆಡಿ ಅದನ್ನು ಗೊಬ್ಬರ ಮಾಡಿ ನಾವು ಕೊಡ್ತೀವಿ. ಅದಕ್ಕೆ ಒಂದು ಸೂಕ್ಷ್ಮ ಜೀವಾಣು ಇದೆ, ಅದನ್ನು ವಿಶ್ವವಿದ್ಯಾಲಯದಲ್ಲಿ 500 ರೂಪಾಯಿ ಒಂದು ಕೊಡ್ತೀವಿ. ಅದನ್ನು ಬಳಸಿದರೆ ಅರ್ಧ ನಮ್ಮದು ಏನು ಹಸಿರೆಲೆ ಗೊಬ್ಬರ ಪ್ರಮಾಣವನ್ನು ನಾವು ಭೂಮಿಗೆ ಸೇರಿಸಬೇಕಾಗ್ತದೆ. ಅದನ್ನು ರೈತರು ಸುಡೋದು ಬಿಟ್ಟು ಅದನ್ನು ನಾವು ಮತ್ತೆ ಗೊಬ್ಬರ ಮಾಡಿ ನಾವು ಹಾಕಬೇಕಾಗ್ತದೆ. ಅದೇ ರೀತಿ ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ಈಗಾಗಲೇ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಪೋಷಕಾಂಶಗಳ ನಿರ್ಣಯದ ಬಗ್ಗೆ ಮಾಡ್ತೀವಿ. ಅದೇ ಬೇರೆ ಬೇರೆ ಬೆಳೆಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ 92 ಬೆಳೆಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಿ, 798 ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ತೋಟಗಾರಿಕೆ ಬೆಳೆಗಳು ಮತ್ತು ಆಮೇಲೆ ಕೃಷಿ ಬೆಳೆಗಳು ಬಂದು ಮತ್ತು ಅರಣ್ಯ ಬೆಳೆಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಿ. ನಾವು ಹೆಚ್ಚಾಗಿ ಸಮಗ್ರ ಕೃಷಿ ಪದ್ಧತಿ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ತೋಟಗಾರಿಕೆ ಬೆಳೆಗಳಿಗೆ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಈಗ ನಮ್ಮ ರೈತರೆಲ್ಲ ಇಲ್ಲದಿದ್ದರೆ ಎಲ್ಲರೂ ಅಡಿಕೆ ಬೆಳಿತೀರಾ? ಅಡಿಕೆ ತೋಟದಲ್ಲಿ ಒಂದೇ ಒಂದು ಹಣ್ಣಿನ ಗಿಡ ಇಲ್ಲ, ಒಂದೇ ಒಂದು ಹಣ್ಣಿನ ಗಿಡ ಇಲ್ಲ. ಸುತ್ತಲೂ 4 ಹಲಸಿನ ಗಿಡ ಹಾಕ್ಕೊಡಿದ್ದು ಹೇಳ್ತೀನಿ, ಇಲ್ಲ 4 ಅಡಿಕೆದು ನಮಗೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಸುತ್ತಲೂ ಈಗ ಸರ್ ಈಗ ಕಾಳು ಮೆಣಸಿಗೆ ಭಾಳ ಬೇಡಿಕೆ ಇದೆ. ನಾವು 16 ಲಕ್ಷ ಗಿಡ ಮಾಡ್ತಾ ಇದ್ದೀವಿ, ನಮಗೆ 25 ಲಕ್ಷ ಡಿಮ್ಯಾಂಡ್ ಇದೆ. 14 ಲಕ್ಷ ಈ ವರ್ಷ ಮಾಡಿದ್ದೀವಿ. ತೋಟದ ಸುತ್ತಲೂ ನೀವು ಅಕೇಶೆ ಹಾಕ್ಕೊಂಡು ನಾವು ಕಾಳು ಮೆಣಸು ಆಗಬೇಕು. ಕಾಳು ಅಡಿಕೆಗಿಂತ ಜಾಸ್ತಿ ನಮಗೆ ಕಾಳು ಮೆಣಸಿನಲ್ಲಿ ಉತ್ಪಾದನೆ ಆಗುತ್ತೆ ಸರ್. ಮತ್ತು ಏಲಕ್ಕಿ ಡಿಮ್ಯಾಂಡ್ ಇದೆ, ನಟ್ಮೆಗೆ ಡಿಮ್ಯಾಂಡ್ ಇದೆ, ಆಮೇಲೆ ಮೆಕಡೋನೆ ಇದೆ. ಒಳ್ಳೊಳ್ಳೆ ಬೆಳೆಗಳು ಈಗ ನಮ್ಮಲ್ಲಿದ್ದಾವೆ, ಅದನ್ನೆಲ್ಲ ನಾವು ಅಡಿಕೆ ತೋಟದ ಸುತ್ತಲೂ ಹಾಕಿದ್ವಿ, ಒಡಕೆ ಒಳಗೇನೆ ಹಾಕ್ಬೇಡ ಅಂತ ಹೇಳಿಲ್ಲ. ಆಮೇಲೆ ಈಗ ನಿಮಗೆ ಇತ್ತೀಚಿನಾಗ ಏನಾಗಿದೆ ಅಂದರೆ ನನಗೆ ಗಲ್ಫಲ್ಲಿ ಎಲ್ಲರೂ ಹಡಗು ನಿಲ್ತು ಅಂದರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೆ ಈಗ ಗೊತ್ತಾಗಿದ್ದು, ಮೊದಲು ಗೊತ್ತಿರಲಿಲ್ಲ. ಈಗ ಅದಕ್ಕೆ ಮುಂದೆ ಪರ್ಯಾಯ ಯೋಚನೆಯಾಗಿ ವಿಶ್ವವಿದ್ಯಾಲಯ ಏನು ಥಿಂಕ್ ಮಾಡ್ತಾ ಇದೆ ಅಂದರೆ ನಮ್ಮ ದೇಶದಲ್ಲಿ 1.5 ಲಕ್ಷ ಎಕರೆ ಪ್ರದೇಶ ತೆಂಗು ಬೆಳೆ ಇದೆ. ತೆಂಗು ಬೆಳೆಯಲ್ಲಿ ನಾವು ಗೆಡ್ಡೆ ಗೆಣಸು ಅಂತ ಹೇಳ್ತೀವಿ, ಸಿಹಿ ಗೆಣಸು ಅಂತ ಹೇಳ್ತೀವಲ್ಲ, ಸಿಹಿ ಗೆಣಸನ್ನು ಹಾಕಿದ್ರೆ ಸಹ ನಾವು 1.5 ಲಕ್ಷ ಲೀಟರ್ ಎಥನಾಲ್ ಅನ್ನು ಪ್ರೊಡಕ್ಷನ್ ಮಾಡ್ಬೋದು. ಆ ಎಥನಾಲ್ ಅನ್ನು ಮಾಡಿದ್ರೆ ನಮ್ಮ ರೈತರಿಗೆ 34 ಲಕ್ಷ ಕೋಟಿ ನಮಗೆ ಆದಾಯ ಬರುತ್ತೆ. ಈ ಥರ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಈಗ ಮಾಡ್ತಾ ಇದೆ. ಬಯೋ ಎಥನಾಲ್ ಮಾಡ್ತಾ ಇದ್ದೀವಿ, ಆಮೇಲೆ ಕಂಪ್ರೆಸ್ಡ್ ಬಯೋಗ್ಯಾಸ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಸ್ವಲ್ಪ ಮುಂದೆ ರೈತರಿಗೆ ಮಾಡಬೇಕಾಗ್ತದೆ. ವಿಶ್ವವಿದ್ಯಾಲಯ ಮುಂದೆ ಗೋವಿನ ಜೋಳಕ್ಕೆ ರೇಟ್ ಕಡಿಮೆ ಇದೆ, 1,600 ರೂಪಾಯಿ ಇದೆ. ನಾವು ಮುಂದೆ ಎಥನಾಲ್ ಹೈ ಎಥನಾಲ್ ಪ್ರೊಡಕ್ಷನ್ ನಾವು ಹೈಬ್ರಿಡನ್ನು ಕಂಡುಹಿಡಿತಾ ಇದ್ದೀವಿ. ಅದಾದ ರೈತರಿಗೆ 3,000 ತನಕ ರೇಟ್ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಭತ್ತವನ್ನು ಸಹ ನಾವು ಬಯೋಫ್ಯೂಯಲ್ ಆಗಿ ಯೂಸ್ ಮಾಡಬೇಕಾಗ್ತದೆ, ಮತ್ತು ಗೋಂಜಾಳನ ಮಾಡಬೇಕಾಗ್ತದೆ, ಮತ್ತು ಗೆಡ್ಡೆ ಗೆಣಸುಗಳು ಅದನ್ನು ಸಹ ನಾವು ಎಥನಾಲ್ ಮಾಡಿದರೆ ವಿದೇಶಿ ವಿನಿಮಯದ ಖರ್ಚು ಮಾಡಬಹುದು. ನಮ್ಮ ರೈತರು ಇನ್ನೂ ಹೆಚ್ಚು ಸ್ವಾವಲಂಬಿಗಳಾಗ್ತಾರೆ ಅಂತ ಹೇಳ್ತಾ. ಆಮೇಲೆ ಯಾವುದೇ ಸಾವಯವ ಪದಾರ್ಥಗಳನ್ನು ವೇಸ್ಟ್ ಮಾಡೋಂಗಿಲ್ಲ ಸರ್. ಏನೇ ಒಂದು ಎಲೆ ಬಿದ್ದರೂ ಒಂದು ಎಲೆಗೆ 1 ರೂಪಾಯಿ ಇವತ್ತು, ಆ ಎಲೆಯನ್ನು ತಗೊಂಡು ನೀವು ನಿಮ್ಮ ತೋಟಕ್ಕೆ ಹಾಕಿ, ರೋಡ್ ಸೈಡಿನೆಲ್ಲ ಹುಲ್ಲೆಲ್ಲ ಕಟ್ ಮಾಡ್ಕೊಂಡು ನಿಮ್ಮ ತೋಟಕ್ಕೆ ಹಾಕಿ, ಅದೇ ನಿಮ್ಮ ಭೂಮಿಯನ್ನು ಉಳಿಸ್ತದೆ. ಇನ್ನೊಂದು ವಿಚಾರ, ಪ್ರತಿಯೊಬ್ಬರು ಸಹ ಪ್ರತಿ ವರ್ಷ ನಿಮ್ಮ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಬೇಕು. ಎಲ್ಲರೂ ಬ್ಲಡ್ ಟೆಸ್ಟ್ ಮಾಡಿಸ್ತೀರಲ್ಲ, ಎಲ್ಲರೂ ಮಾಡಿಸ್ತೀರಾ? ಅದೇ ಥರ ಮಣ್ಣಿಂದ ಯಾಕೆ ಮಾಡಿಸಲ್ಲ? ಎರಡನೇ ವಿಚಾರ, ಬೆಳಗ್ಗೆ ಅದು ಎಲ್ಲರೂ ತೋಟ ಸುತ್ತರಿಬೇಕು, ಪ್ರತಿಯೊಂದು ಗಿಡ ಏನೇನಿದೆ ಅಂತ ನೋಡಬೇಕು. ನಾವು ಹೆಂಗೆ ಫೀಲ್ಡಿಗೆ ಹೋಗ್ತಿಲ್ಲ ಆ ಥರ, ಆಫೀಸಿಗೆ ಬರ್ತಿಲ್ಲ ಆ ಥರ ಮಾಡಬೇಕು. ಮತ್ತು ನೀವು ನಾವು

0: ಸೇರಿದ್ರೆ ಈ ವಿಶ್ವವಿದ್ಯಾಲಯ ಮತ್ತು ರೈತ ಸಂಘವನ್ನ ಹೆಚ್ಚಿನ ಮಟ್ಟಕ್ಕೆ ಹೇಳ್ಬೋದು. ಇನ್ನು ವಿಚಾರ ಅಂತ ಹೇಳಿದ್ರೆ ಒಂದೇ ಬೆಳೆ ಬಗ್ಗೆ ಬಿಟ್ಟು ಎಲ್ಲ ಬೆಳೆಗಳನ್ನು ಬೆಳೆದ್ರೆ ಮತ್ತು ಸಾವಯವ ಪದಾರ್ಥಗಳನ್ನು ಉಪಯೋಗಿಸಿ ನಮ್ಮ ಇದಕ್ಕಾಗಿದ್ರೆ ಮಾಡ್ಬೋದು. ಇವತ್ತು ಪ್ರತಿ ಮನೆಗೂ ಸಹ ಈಗ ಒಂದು ಮನೆಯಲ್ಲಿ ಒಂದೂವರೆಯಿಂದ 2 kg ತರಕಾರಿ ವೇಸ್ಟ್ ಬರ್ತದೆ. ಅದನ್ನ ಏನ್ ಮಾಡ್ತೀನಿ ನಾವು ಇದಕ್ಕಾಗ ಮೊದಲು ನಮ್ಮ ಮನೆಯಲ್ಲೆಲ್ಲ ಹಿತ್ತಲಲ್ಲಿ ತಿಪ್ಪೆ ಇತ್ತು, ಈಗ ತಿಪ್ಪೆನೇ ಇಲ್ಲ. ಈಗ ಆ ದೃಷ್ಟಿಯಿಂದ ಅದನ್ನ ನಾವು ಗ್ಯಾಸ್ ಅನ್ನು ಮಾಡಿ ಕನ್ವರ್ಟ್ ಮಾಡ್ಬೋದು. ಈಗ CBG ಅಂತ ಬಂದಿದೆ. ಎರಡನೇದಾಗಿ ಅದನ್ನ ನಮ್ಮ ತೋಟಕ್ಕೆ ಹಾಕಿದ್ರೆ ಗೊಬ್ಬರ ಆಗ್ತದೆ. ಅವ್ರು ತರಕಾರಿ ಮಾರ್ಕೆಟ್ ಅಲ್ಲಿ ಎವ್ರಿ ಡೇ ಸರ್ 10 ಟನ್ ಸಿಗ್ತಾ ಇದೆ. ನಮ್ಮ ಹುಡುಗರು ತಂದು 40 ಟನ್ ವರ್ಮಿ ಕಾಂಪೋಸ್ಟ್ ಮಾಡಿ ಸರ್ ಪುಕ್ಕಟೆ ಸಿಗ ಸರ್. ಅಲ್ಲಿ ಭಾನುವಾರ ಬೆಳಗ್ಗೆ ಹೋಗ್ಬಿಟ್ರೆ ಟ್ರ್ಯಾಕ್ಟರ್ ಅವರೇ ತಂದು ಇಲ್ಲಿ ಹಾಕ್ತಾರೆ. ನಮ್ಮ ಹುಡುಗರು ವರ್ಮಿ ಕಾಂಪೋಸ್ಟ್ ಮಾಡ್ಬೋದು. ಈ ತರ ವರ್ಮಿ ಕಾಂಪೋಸ್ಟ್ ಮಾಡಿ ನೀವು ಅದನ್ನ ಹಾಕ್ಬೇಕು ಅಂತ ಹೇಳ್ತಾ ಈ ಸಮಾರಂಭದಲ್ಲಿ ನನಗೆ ಆಗಮಿಸಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸಿ ನನ್ನ ಮತ್ತೆ ಮುಗಿಸ್ತೇನೆ.
1: ರೈತರು ನಾವು ಏನು ಕೃಷಿ ತ್ಯಾಜ್ಯ ಹೆಚ್ಚಾಗಿ ಸಿಗ್ತಿದೆ ಅದನ್ನ ನಾವು ಮರುಬಳಕೆ ಮಾಡಬೇಕು, ಜೊತೆಗೆ ನೈಸರ್ಗಿಕ ಕೃಷಿಗೆ ಒತ್ತು ಕೊಟ್ಟು ಸಮತೋಲನ ರಸಗೊಬ್ಬರಗಳ ಬಳಕೆ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಈ ಅಧ್ಯಕ್ಷರನ್ನು ನಡೆಸಿಕೊಟ್ಟಂತ ಡಾಕ್ಟರ್ ಆರ್ಸಿ ಜಗದೀಶ್ ಸರ್ ಅವಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ನಾವು ನಮ್ಮ ಕೃಷಿ ವಿಜ್ಞಾನಕ್ಕೆ ತುಂಬಿದ ವಂದನೆ ನಡೆಸುತ್ತೇನೆ. ಈಗ ಕಡೆಯದಾಗಿ ವೇದಿಕೆ ಕಾರ್ಯಕ್ರಮದ ವಂದನ ಅರ್ಪಣೆ ಡಾಕ್ಟರ್ ರುದ್ರೇಗೌಡ ಅವರು ನಡೆಸಿಕೊಡ್ಬೇಕಂತ.
2: ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಕೃಷಿ ಭೂಮಿ ಉಳಿಸಿ ಅಭಿಯಾನ ಸಾವಯವ ಕೃಷಿ ತರಬೇತಿ ಮತ್ತು ಮಾಹಿತಿ ಕಾರ್ಯಾಗಾರ ಉದ್ಘಾಟಕರಾದಂತಹ ನಮ್ಮ ನೆಚ್ಚಿನ ಮಾನ್ಯ ಸಂಸದರಾದಂತಹ ಶ್ರೀ BY ರಾಘವೇಂದ್ರ ಸರ್ ಅವರಿಗೆ ನಮ್ಮ ಕೃಷಿ ವಿಜ್ಞಾನದ ಪರವಾಗಿ ಅಭೂತಪೂರ್ವಕವಾದ ವಂದನೆಗಳು ಸರ್. ಅದೇ ಥರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ನೆಚ್ಚಿನ ಕುಲಪತಿಗಳಾದಂತಹ ಡಾಕ್ಟರ್ ಆರ್ಸಿ ಜಗದೀಶ್ ಸರ್ ಗೌರವ ಕುಲಪತಿಗಳು ಸಹ ಸದೇತರವಾಗಿ ಈ ಕಾರ್ಯಕ್ರಮದ ಪ್ರಸ್ತಾವಕ್ಕೆ ನುಡಿದಂತಹ ವಿಸ್ತರಣೆ ನಿರ್ದೇಶಕರು ಡಾಕ್ಟರ್ ರಾಘವೇಂದ್ರ ಕೆ ಮೆಸ್ತಾ ಸರ್ ಅವರಿಗೂ ನಮ್ಮ ಶಿಕ್ಷಣ ಕೇಂದ್ರದ ಪೂರ್ವಕ ಧನ್ಯವಾದಗಳು. ಸೊ ಅದೇ ಥರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಗೌರವತ ಉಪಸ್ಥಿತಿಯಾದಂತಹ ಸನ್ಮಾನ ಶ್ರೀ ಎಸ್ ರುದ್ರೇಗೌಡ ಸರ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರಿಗೂ ಸಹ ನಮ್ಮ ಕೃಷಿಯಿಂದ ಪರವಾಗಿ ಪೂರಕ ವಂದನೆಗಳು. ಅದೇ ಥರ ಈ ಮುಖ್ಯ ಅತಿಥಿಗಳಾದಂತಹ ಶ್ರೀ ಸಿದ್ದಲಿಂಗಪ್ಪ ನಿಂಬೆಗುಂದಿ ಜಿಲ್ಲಾಧ್ಯಕ್ಷರು ಜಿಲ್ಲಾ ರೈತ ಮೋರ್ಚಾ ಶಿವಮೊಗ್ಗ ಸಹ ಅವರಿಗೂ ಸಹ ನಮ್ಮ ಕೆವಿಗೆ ಧನ್ಯವಾದಗಳು. ಸೊ ಅದೇ ಥರ ಆದಂತಹ ಶ್ರೀನಿವಾಸ್ ಎಂ ಪ್ರಭಾರಿಗಳು ಜಿಲ್ಲಾ ರೈತ ಮೋರ್ಚಾ ಶಿವಮೊಗ್ಗ, ಸೊ ಅವರಿಗೂ ಸಹ ನಮ್ಮ ಕೃಷಿ ವಿಧಾನ ಪರವಾಗಿ ವಂದನೆಗಳು. ಸೊ ಅದೇ ಥರ ಕುಮಾರ್ ನಾಯ್ಡು ಕೃಷಿ ಪಂಡಿತ ರಾಜ ಪ್ರಶಸ್ತಿ ವಿಜೇತರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೈತ ಮೋರ್ಚಾ ಅವರಿಗೂ ವಂದನೆಗಳು. ಮತ್ತೆ ನಮ್ಮ ವಿಶ್ವವಿದ್ಯಾಲಯದ ವಿಸ್ತರಣ ನಿರ್ದೇಶಕರಾದಂತಹ ಡಾಕ್ಟರ್ BC ಹನುಮಂತ ಸ್ವಾಮಿ ಸರ್ ಅವರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳು. ಸೊ ಅದೇ ಥರ ಶ್ರೀ ಗಣೇಶ್ ಬಿಳಕಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೈತ ಮೋರ್ಚಾ ಶಿವಮೊಗ್ಗ, ಸೊ ಅವ್ರಿಗೂ ನಮ್ಮ ಕೃಷಿಯಿಂದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಸೊ ಮತ್ತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾದಂತಹ ಡಾಕ್ಟರ್ ಸಿ ಸುನಿ ಸರ್ ಅವರಿಗೂ ಸಹ ನಿಮ್ಮೆಲ್ಲರ ವೈಯಕ್ತಿಕವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಅದೇ ತರವಾಗಿ ಜಿಲ್ಲಾ BJP ರೈತ ಮೋರ್ಚಾ ಅವರೆಲ್ಲ ಸದಸ್ಯರಿಗೂ ಸಹ ನಮ್ಮ ಕೃಷಿಯಿಂದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಸೊ ಅದೇ ತರವಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲಾ ರೈತ ಮಹಿಳೆಯರಿಗೂ ಸಹ ನಮ್ಮ ಕೃಷಿಯಿಂದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು.
3: ಡಾಕ್ಟರ್ ರುದ್ರೇಗೌಡ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದುವರೆಗೆ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ ಖೇತ್ ಬಚಾವೋ ಅಭಿಯಾನ 2026 ಕುರಿತು ಬಾನುಲಿ ವರದಿಯ ಮುಂದುವರೆದ ಭಾಗವನ್ನ ಕೇಳಿದಿರಿ. ಕಾರ್ಯಕ್ರಮ ನಿರೂಪಿಸಿದವರು ಡಾಕ್ಟರ್ ಆರ್ ಗಿರೀಶ್. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಕಾರ್ಯಕ್ರಮ ಪ್ರಸ್ತುತಪಡಿಸಿ ನಿರ್ಮಾಣ ಮಾಡಿದವರು ಡಾಕ್ಟರ್ SM ಸುಧಾಕರ್. ನಿರ್ಮಾಣ ಸಹಾಯ ಶಬಾನಾ ಬಾನು.
4: ಈಗ ಅಜ್ಜಂಪುರ ತಾಲೂಕು ಮುಗುಳಿಯ ಶ್ರೀಮತಿ ನಾಗರತ್ನಮ್ಮ ಮತ್ತು ತಂಡದವರಿಂದ ಉತ್ತರ ದೇವಿ ಪದ.

0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಿರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2026 ಬಾಕಿ ಇರುವಂತೆ ಎಲ್ಲ ಟ್ರಾಫಿಕ್ ಇ ಚಲನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನು 50% ಹಾಗೂ 1991 2022 ಅವಧಿಯಲ್ಲಿ ದಾಖಲಾದ RTO ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನ ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಅದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.

ರೈತ ಬಂಧುಗಳೇ, ಇದುವರೆಗೂ ಪರಿಸರ ಗೀತೆ ಕೇಳಿದ್ರಿ. ಇದರೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:34. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕಟ್ಟದಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ದ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ಗೆ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ದ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೇತರ ಇಂಧನ

0: ಸಾಮರ್ಥ್ಯ ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ದ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದೆ ದಂತೆ ಹಣಕಾಸು ಸಚಿವಾಲಯ ಮೂರು ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ದಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ದಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ದಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯೂ ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ದತೆ ಹಾಗೂ ಯೋಧರ ಯುದ್ದ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪೂಂಚ್ನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ದತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್

0: ತಂಡ ಮೊರಾಕೋ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಸಮಯ ಸರಿಯಾಗಿ 7:45:40. ಆತ್ಮೀಯ ಕೇಳುಗರೇ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಶಿವಮೊಗ್ಗ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್, FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದ್ದಾವೆ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಹೇ ಜವಾನಿ ಹೈ ದಿವಾನಿ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಮೋಹಿತ್ ಚೌಹಾಣ್.

ಕೆಳಗಡೆ ಇದೊಂದು ಪ್ರಕಟಣೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಆಗಿದ್ದು, ಟೆಂಡರ್, ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಕೊನೆಯ ಗೀತೆ ಚೋರ್ ಪೊಲೀಸ್ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಲತಾ ಮಂಗೇಶ್ಕರ್.

ಓಕೆ ಕೇಳಿದ್ರೆ ಎರಡು ಸಂದೇಶ, ನಮ್ಮ ಸಂದೇಶ ನೋಡ್ಕೊಂಡು ಬರೋಣ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ. ವಾಸುಕಿ ವಿಜಯ ಲಕ್ಷ್ಮೀ ಸಾಗರದಿಂದ, ಹಿಂದಿ ಹಾಡುಗಳು ತುಂಬ ಚೆನ್ನಾಗಿದ್ದವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮೈರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಹಿಂದಿ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಮತ್ತೆ ಸರ್, ಈಗ ಪ್ರಸಾರವಾದ ಹಿಂದಿ ಹಾಡುಗಳೆಲ್ಲ ಸೊಗಸಾಗಿತ್ತು, ಧನ್ಯವಾದಗಳು ಅಂತೇಳಿ. ಓಕೆ, ತುಂಬ ಖುಷಿ ಆಗಿದ್ದೀರಿ, ಖುಷಿ ಆಯಿತು. ಓಕೆ, ಈಗ ಚಿತ್ರಗೀತೆಗಳನ್ನು ಕೇಳ್ತಾ ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಿನ್ನೆ ಏನು ನಾವು ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಮಾಡಿದ್ವಿ, ಸೊ ಹಾಡುಗಳನ್ನು ಕೇಳ್ತಾ ಬನ್ನಿ. ಮಧ್ಯ ನಾನು ನಿಮಗೆ ಹಾಡಿನ ಒಂದು ಅಕ್ಷರವನ್ನು ನಿಮಗೆ ಕೊಡ್ತಾ ಬರ್ತೇನೆ. ಸೊ ಆ ಹಾಡಿಗೆ ಸಂಬಂಧಪಟ್ಟಂಥ, ಆ ಅಕ್ಷರಕ್ಕೆ ಸಂಬಂಧಪಟ್ಟಂಥ ಹಾಡನ್ನು ನೀವು ನಮಗೆ ಕಳಿಸ್ಕೊಡ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನಾವು ನೋಟ್ ಮಾಡ್ಕೊಳ್ಳಿ, 9484851500. ಈಗ ರನ್ ಆಂಟೋನಿ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಸೋಹಮ್ ಚಕ್ರವರ್ತಿ ಮತ್ತು ಸುಪ್ರಿಯಾ ಲೋಹಿತ್.

ಓಕೆ ಫ್ರೆಂಡ್ಸ್, ನಾ ಅಕ್ಷರಕ್ಕೆ ಯಾರೆಲ್ಲ ಏನೆಲ್ಲ ಹಾಡುಗಳನ್ನು ಕಳಿಸಿದರೆ ನೋಡೋಣ. ಕಾಯ್ತಾಯಿದ್ದಾರೆ ನಮ್ಮ ಸಂದೇಶ ಓದ್ತಾರ ಅಂತೇಳಿ. ನಮಸ್ಕಾರ ಸರ್, ಹಿಂದಿ ಚಿತ್ರಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತೇಳಿ ದಾವಣಗೆರೆಯಿಂದ ಅನಿತಾ ಚಂದನ ಕೊಟ್ರೇಶ್ ಪೂರ್ಣಿಮಾ ಅವರು ತಿಳಿಸ್ತಾ ಇದ್ದಾರೆ. ಓಕೆ, ಅವಿನಾಶ್ ಗಾಂಧಿ ಬಜಾರ್ ಅಶೋಕ್ ರೋಡ್ ಶಿವಮೊಗ್ಗದಿಂದ ನವಿಲೆ ಪಂಚರಂಗಿ ನವಿಲೆ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಮೈರ್ಕೋಟಿ ಜನ್ನಾಪುರದಿಂದ ನಮ್ಮೂರ ಮಂದಾರ ಹೂವೆ ಹಾಡನ್ನು ಕಳಿಸಿದ್ದಾರೆ. ಮಹೇಶ್ವರಿ ಕಾಗೇಹಳ್ಳ ಅವರು ನಾನು ನಿನ್ನ ಮರೆಯಲಾರೆ ಹಾಡು ಅದೇ ಚಿತ್ರನೂ ಅದೇ ಅನಿಸುತ್ತೆ. ಓಕೆ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ನಿನ್ನ ನನ್ನ ಮನವು ಸೇರಿತು ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ನಾ ಅಕ್ಷರಕ್ಕೆ ಸಂಬಂಧಪಟ್ಟ ಹಾಡುಗಳನ್ನು ಕಳಿಸ್ತಾ ಇದ್ದಾರೆ. ನಾನೇ ನಾನಂತೆ ನಾನಂತೆ ನಾನೇ ಅನ್ನೋ ಹಾಡನ್ನು ಯಾರಿದ್ದು, ಸುಮಿತ್ರ ಮಾಂಡ್ರೆ ನಗರ ಶಿವಮೊಗ್ಗ ಅವರ ಸಂದೇಶ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ನಗುವೆ ಗುಲಾಬಿ ಹೂವೆ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಶಾಂತಿನಿ ಹಾಸನ್ದಿಂದ ನಗು ನಗುತ್ತಿರೋ ಮುಗದಲ್ಲಿ ಅನ್ನೋ ಹಾಡು ಕಳಿಸ್ಕೊಟ್ಟಿದ್ದಾರೆ. ರೂಪಾ ಎಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ನಾನೊಂದು ತೀರ ನೀನೊಂದು ತೀರ ಹಾಡು. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ನಿನ್ನ ಕಂಗಳ ಬಿಸಿಯ ಹನಿಗಳು ಆ ಹಾಡು ಬಂದಿದೆ. ಓಕೆ, ಜಯಪುಟಸ್ವಾಮಿ ನಮಸ್ತೆ, ನಿಮ್ಮ ಆಯ್ಕೆ ಹಾಡುಗಳು ಹಿಂದಿ ಹಾಡುಗಳು ತುಂಬ ಸೊಗಸಾಗಿತ್ತು, ಧನ್ಯವಾದಗಳು. ನಾನು ನೀನು ಒಂದಾದ ಮೇಲೆ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ನಗು ನಗತ ನಲಿ ನಲಿ ಅನ್ನೋ ಹಾಡನ್ನು ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ ಅವರು ಕಳಿಸಿದ್ದಾರೆ. ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ ನಿನ್ನ ನನ್ನ ಮನವು ಸೇರಿತು ಅನ್ನೋ ಹಾಡನ್ನು ನಾನೇ ರಾಜಕುಮಾರ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ರಾಘವ ಮನೆಯಾನೆ ಶಕುಂತಳ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈ ಅವರು ನನಗಾಗಿ ಬಂದೆ ಆನಂದ ತಂದೆ ಅನ್ನೋ ಹಾಡನ್ನು ಹಾಕಿದ್ದಾರೆ. ನೀಲಮೇಘ ಶ್ಯಾಮ ಅನ್ನೋ ಹಾಡನ್ನು ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯವರ ಸಂದೇಶ. ತನುಜಾರ್ ವಿದ್ಯಾನಗರ ಶಿವಮೊಗ್ಗ ಅವರು

ನಾನು ನೀನು ಒಂದಾದ ಮೇಲೆ ಅನ್ನೋ ಹಾಡನ್ನು ಹಾಕಿದ್ದಾರೆ. ಓಕೆ, ಅದೇ ನನ್ನ ಇದೇ ಪಾವಳಿ ಬಂತು ಸಂತೋಷದಾಗೆ ಅಂತ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ. ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ ನನ್ನವಳು ನನ್ನವಳು ಮುಟ್ಟಿದರೆ ಒಲಗೋವಳು ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕವರಿ ಮಂಡಗದ್ದೆ ಹೋಬಳಿ, ನಾನು ನೀನು ಒಂದಾದ ಮೇಲೆ ಅನ್ನೋ ಹಾಡು ಬಂದಿದೆ. ಶ್ಯಾಮ್ ಸುರೇಶ್ ಬಿ ಎಸ್ ರೋಡ್ ಭದ್ರಾವತಿ ತಾಲೂಕಿಂದ ನಾನೇ ಭಾಗ್ಯವತಿ ಅನ್ನೋ ಹಾಡನ್ನು ಕಳಿಸಿದ್ದಾರೆ. ಎಸ್, ನಾಡಿ ಬಂದ ಈ ದೀಪಾವಳಿ ಬಂತು. ಯಾರಿದು? ಆಶಾ ಪ್ರಕಾಶ್ ನಂದಿನಿ ಕೋಲಾರಕ್ಕೆ ಒಂದು ಹಾಡು ಬಂದಿತ್ತಲ್ಲ ನಿಮ್ಮದು. ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಬಾಯಿ ಚಂದ್ರಾಸಗಡದ್ದೆ ನಗು ನಗುತ್ತ ನಲಿ ನಲಿ ಅನ್ನೋ ಹಾಡು ಕಳಿಸ್ಕೊಟ್ಟಿದ್ದಾರೆ. ಓಕೆ ಓಕೆ ರೈಟ್. ಅದೇ ರೀತಿ ನಮ್ಮೂರ ಮಂದಾರು ಹೂವೆ ಹಾಡು ಕೀರ್ತನ ರಜನಿ ಸಿರಿ ಡಿ ಕೆ ರಿಯಾ ಗಾಂಧಿ ಬಜಾರ್ ಶಿವಮೊಗ್ಗದಿಂದ. ಓಕೆ, ಎಸ್, ಎಷ್ಟೊಂದು ಹಾಡುಗಳು, ಇಷ್ಟು ಹಾಡುಗಳು ಹೇಳೋದಕ್ಕೂ ಕಷ್ಟ ಆಯಿತು, ಅಷ್ಟು ಹಾಡುಗಳು ಬಂದಿದೆ. ಖುಷಿಯಾಯಿತು. ಈಗ ಮುಂದಿನ ಹಾಡಿಗೆ ಹೋಗೋಣ. ತಾವೆಲ್ಲ ತಯಾರಾಗಿದ್ದೀರಿ? ಈಗ ಚಮಕ್ ಚಿತ್ರದ ಒಂದು ಗೀತೆ, ಅಭಿನಂದನ್ ಮಹಿಷಾಲೆ ಮತ್ತು ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ.

ಕೆಳಗಡೆ ಇದೊಂದು ಪ್ರಕಟಣೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಆಗಿದ್ದು, ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಎಸ್ ಕೆಳಗರೆ ಲಾ ಅಕ್ಷರಕ್ಕೆ ನಿಮ್ಮಿಂದ ಹಾಡುಗಳನ್ನು ನಾವು ಕಾಯ್ತಾ ಇದ್ದೀವಿ. ಯಾರೆಲ್ಲ ಯಾವ್ಯಾವ ಹಾಡುಗಳನ್ನು ಕಳಿಸಿದ್ದಾರೆ ನೋಡೋಣ. ಮೊದಲ ಸಂದೇಶ, ಮಯೂರ್ಕೋಟೆ ಜನ್ನಾಪುರ ಭದ್ರಾವತಿ ಲಾಲಿ ಲಾಲಿ ಸುಕುಮಾರ, ಅವಿನಾಶ್ ಗಾಂಧಿ ಬಜಾರ್ ಅಶೋಕ್ ರೋಡ್ ಶಿವಮೊಗ್ಗ, ಲಾಲಿಸುವಲ್ಲಿ ಹಾಡೇ ನಾ ಲಾಲಿ ಸಾಂಗ್, ಯಾವ ಫಿಲಮ್ದು ಇದು? ಮಹೇಶ್ವರಿ ಕಗ್ಯಾಳ ಲಂಗ ದಾವಣಿ ಹುಟ್ಟುಕೊಂಡು, ಓಹೋ ಒಳ್ಳೆ ಜನಪದ ಹಾಡು ಇದ್ದಂಗಿದೆ. ಓಕೆ, ಕೆ ಪಿ ದಿನೇಶ್ ಭಟ್ ಅರ್ಚನ ಭಟ್ ಆದಿತ್ಯ ಭಟ್ ಕವರಿ ಮಂಡಗದ್ದೆ ಹೋಬಳಿ ಲಾಲಿ ಲಾಲಿ ಸುಕುಮಾರ ಲಾಲಿ ಮತ್ತು ಬಂಗಾರ ಹಾಡು ಬಂದಿದೆ. ನಾಗರಾಜ್ ಅಂಗಡಿ ಕಾಗದನಗರ ಲೋಕವೇ ಹೇಳಿದ ಮಾತಿತು. ಹೋ ಎಸ್, ಮಹೇಶ್ ಹೊಸೂರ್ ನನ್ನಲ್ಲೂ ನಿನ್ನಲ್ಲೂ, ಇದು ನಾ ಅಕ್ಷರಕ್ಕೆ ಸಂಬಂಧಪಟ್ಟಿದ್ದು. ಇನ್ನೊಂದು ಲೋಕ ಲೋಕ ನೋಡೋದು ಹೀಗೇನೆ ಅನ್ನೋ ಹಾಡನ್ನು ಕಳಿಸಿದ್ದಾರೆ. ಓಕೆ, ಹಿಂದಿನ ಹಾಡಿಗೂ ಮತ್ತು ಈಗಿನ ಹಾಡು ಕಳಿಸಿದ್ದಾರೆ. ಕೆರೆಬೀರ್ನಳ್ಳಿಯಿಂದ ಕೆರೆಬೀರ್ನಳ್ಳಿಯಿಂದ ಶ್ರೀಮತಿ ಮಂಜುಳಾ ಬಾಯಿ ಚಂದ್ರಾಸಗಡದೆ ಲಾಲಿ ಲಾಲಿ ಸುಕುಮಾರ ಅನ್ನೋ ಹಾಡನ್ನು ಕಳಿಸಿದ್ದಾರೆ. ಓಕೆ, ದಾವಣಗೆರೆಯಿಂದ ಚಂದ್ರಿಕಾ ನೆಲ್ಲಗುಂಡಿ ಅವರು ಲವ್ ಮಿಯರ್ ಏಟ್ ಮಿ ಲೋಕವೇ ಹೇಳಿದ ಮತ್ತಿದೆ ಎರಡು ಹಾಡನ್ನು ಕಳಿಸಿದ್ದಾರೆ. ಶಿವಮೊಗ್ಗ ವಿದ್ಯಾನಗರ ಎಮ್ ಸಿ ಲೇಔಟಿಂದ ವಿದ್ಯಾ ತನುಜಾರ್ ಹರ್ಷಿತಾ ಇಂಚರ ಅವರು ಕಳಿಸಿದ್ದಾರೆ. ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಾ ಅಕ್ಷರಕ್ಕೆ ಸಂಬಂಧಪಟ್ಟ ಹಾಡನ್ನು ಕಳಿಸಿದ್ದಾರೆ. ವೀರಿಲ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಸರ್, ನಾನು ಈಗ ಕಾರ್ಯಕ್ರಮ ಸೇರಿಕೊಳ್ತಾ ಇದ್ದೀನಿ, ಲಾಲಿಸಿದಳು ಮಗನ ಯಶೋದೆ ಅನ್ನೋ ಹಾಡನ್ನು ಕಳಿಸಿದ್ದಾರೆ. ಓಕೆ, ವೆಲ್ಕಮ್. ನಮಸ್ತೆ ಸರ್, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಲಕ್ಷ್ಮೀ ಬಾರಮ್ಮ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಅಜ್ಜಂಪುರದಿಂದ ಮಂಜುಳಾ ರಾಘವೇಂದ್ರ ಆಚಾರ್, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ ಹಾಗೂ ಸ್ನೇಹ ಜೋಡಿ ಹಕ್ಕಿ ಚಿತ್ರದ್ದು ಲಾಲಿ ಸುವಾಲಿ ಅನ್ನೋ ಹಾಡು ಬಂದಿದೆ. ಓಕೆ, ಹಂಪಣ್ಣ ನೆಮ್ತಿಯವರು ಭಾಗ್ಯ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಓಹೋ ಎಲ್ಲ ಲಕ್ಷ್ಮಿಯನ್ನು ಕೇಳ್ಕೊಳ್ತಾ ಇದ್ದಾರೆ. ಜಯಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಸರ್, ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಕೆ ಓಕೆ, ಶ್ಯಾಮ್ ಸುರೇಶ್ ಬಿಎಚ್ರೋಡ್ ಭದ್ರಾವತಿಯಿಂದ ಲವ್ ಎಂದರೇನು ಅನ್ನೋ ಹಾಡನ್ನು ಕಳಿಸಿಕೊಟ್ಟಿದ್ದಾರೆ, ಫಲಿತಾಂಶ ಚಿತ್ರದಂತೆ. ಓಕೆ, ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು, ಧರ್ಮಸ್ಥಳದಿಂದ ಅಂಬಿಕಾ ಅವರ ಸಂದೇಶ. ಚಂದ್ರಕಲಾ ಹಿರಿಯೂರು ಭದ್ರಾವತಿ ಲೋಕವೇ ಹೇಳಿದ ಮಾತಿದು. ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಲಾಲಿ ಸುವಾಲಿ ಕೇಳವ್ವ ಲಾಲಿ ಅನ್ನೋ, ಓಹೋ ಓಕೆ. ಭದ್ರಾವತಿಯಿಂದ ಪ್ರಶಾಂತ್ ಆರ್ ಶೆಟ್ಟ ಲಕ್ಷ್ಮೀ ಬಾರಮ್ಮ ಅನ್ನೋ ಹಾಡು ಕಳಿಸ್ಕೊಟ್ಟಿದ್ದಾರೆ. ಓಕೆ, ರಾಘವ ಮನೆಯಣ್ಣೆ ಶಕುಂತಳ ಮಕ್ಕಳಾದ ಪ್ರೀತ ಮಗ ಪ್ರೀತಿಕ ಪುತ್ತೂರು ಬೆಟ್ಟಂಪಾಡಿ ದುಬೈ ಲಾಲಿ ಲಾಲಿ ಎಸ್. ಓಕೆ, ದುಬೈ ಶ್ರೀ ಶಕ್ರ ದಾರಿ ಯಾವುದು ಫಿಲಮ್ ಇದು? ಓಕೆ ರೈಟ್. ಲವ್ ಮೀ ಆರ್ ಏಟ್ ಮೀ ಕಿಶೋರ್ ನಿಖಿತಾ ಮಳವಳ್ಳಿ ಮಂಡ್ಯ, ಓಹೋ ಮಂಡ್ಯದಿಂದ ಸಂದೇಶ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ, ಎಲ್ಲರೂ ಲಕ್ಷ್ಮಿಯನ್ನೇ ಕರಿತಾ ಇದ್ದೀರಿ. ಹ್ಯಾಬಿಲ್ ರಾಘವೇಂದ್ರ ಅಪ್ಪ ವೃತ್ತ ಭದ್ರಾವತಿ ಲಾಲಿ ಸುವಾಲಿ ಹಾಡಲ್ಲೆಲ್ಲ. ಅದೇ ರೀತಿ ನನ್ನ ಚೆಲುವಿನ ಸೊಗಸಾದ ಲಾಲಿ ಹಾಡು ಕಂಟಿನ್ಯೂ ಮಾಡಿದ್ದಾರೆ. ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿ.

ಇಂದ ಓಹ್ ಲೇ ಲೇ ಅಪ್ಪ ನಮ್ಮ ಮಗಳೇ ಬರೀ ಸ್ಟ್ರಾಂಗ್ ಹಾಡು. ಮಹೇಶ್ವರಿ ಕಾಗೆಹಳ್ಳ ಲವ್ ಲವ್ ಅಂದರೆ ಮುಂದಕ್ಕೆ ಹೋಗಲೇ ಇಲ್ಲ ಅದು ಹಾಡು ಅಷ್ಟಕ್ಕೆ ಇದೆ ಯಾರಿದು. ಓಕೆ, ಲಾಲಿ ಲಾಲಿ ಸುಕುಮಾರ ಅನ್ನ ಹಾಡು ಬಂದಿದೆ ಯಾರಿದು. ಆಶಾ ಪ್ರಕಾಶ್ ನಾಗಪೂಜ ಆಶಾ ಪ್ರಕಾಶ್ ನಂದಿನಿ ಕೋಲಾರ ಎಲ್ಲ ಹಾಡು ಹೆಸರು ಊರು ಎಲ್ಲ ಒಂದೇ ಲೈನಲ್ಲಿ ಬಂದುಬಿಟ್ಟಿದೆ. ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ ಲೋಕವೇ ಹೇಳಿದ ಮಾತಿದ್ದು ಇರ್ಬೋದು, ಲೋಕದ ಹೇಳಿದ ಮಾತಿದ್ದು ಅಂತಾಗಿದೆ. ಓಕೆ, ರಾಜು ಶಂಕರಘಟ್ಟ ಅವರ ಸಂದೇಶ ಲಲ್ಲ ಲಲ್ಲ ಲಲ್ಲ ಏನಿದು ಲಾ ಲಾ ಲನೇ ಹೋಗ್ಬಿಟ್ಟಿದೆ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು. ಓಕೆ, ಒಳ್ಳೆ ಹಾಡದು, ಸೂಪರ್ ಹಾಡದು. ಓಕೆ ರೈಟ್, ಓಕೆ ಎಲ್ಲರಿಗೂ ಧನ್ಯವಾದ. ಎಲ್ಲ ಲಾ ಹಾಡಿಗೆ ಲಾ ಅಕ್ಷರಕ್ಕೆ ಎಲ್ಲ ಹಾಡುಗಳನ್ನು ಕಳಿಸಿದಿರಿ. ಮುಂದಿನ ಗೀತೆಯನ್ನು ಕೇಳ್ತಾ ಇರಿ, ಮತ್ತೆ ನಿಮ್ಮ ಅಕ್ಷರ ಬಂದುಬಿಡುತ್ತೆ. ಓಕೆ, ಮುಂದಿನ ಗೀತೆ ಹುಡುಗ ಹುಡುಗಿ ಚಿತ್ರದ್ದು, ಧ್ವನಿ ಸುನಿತಿ ಚವ್ಹಾಣ್ ಅವರದು.

ಎಸ್ ಕೇಳಿದ್ರೆ ಯಾವ ಅಕ್ಷರನ ತಗೊಂಬಿಡಿ, ಬೇಗ ನಿಮಗೆ ಹಾಡನ್ನು ಕಳಿಸ್ಕೊಡ್ಲಿಕ್ಕೆ ಟೈಮ್ ಸಿಗುತ್ತೆ. ಯಾವ ಅಕ್ಷರದ ಹಾಡನ್ನು ಕಳಿಸ್ಕೊಡಿ.

ಸ್ಟುಡಿಯೋ ಸಮಯ ಸರಿಯಾಗಿ 8:25. ಆತ್ಮೀಯ ಕೆಳಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 kHz, FM 103.5 ಹಾಗೂ 101.4 MHz ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದೊಟ್ಟಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಓಕೆ, ನೋಡೋಣ ಯಾರೆಲ್ಲ ಯಾವ ಅಕ್ಷರದ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ, ಯಾವ ಅಕ್ಷರ ನಿಮಗೆ ಬಂದಿತ್ತು, ಯಾವ ಅಕ್ಷರ ಯಾರೆಲ್ಲ ಏನೆಲ್ಲ ಹಾಡುಗಳು ಬಂದಿದೆ ನೋಡೋಣ. ಮಮತಾ ಭದ್ರಾವತಿಯಿಂದ ಯಾರಿವಳು ಯಾರಿವಳು, ಸೂಜಿ ಮಲ್ಲಿ ಕಣ್ಣವಳು ಹಾಡು. ಓಹೋ, ಸೂಪರ್ ಆಚಾರ್ಯದು. ಹೇಬೆಲ್ ರಾಘವೇಂದ್ರ ಅಪಹೃತ ಭದ್ರಾವತಿಯಿಂದ ಯಾವ ಹೂವು ಯಾರೋ ಮುಡಿಗವನ್ನು ಕಳಿಸಿದ್ದಾರೆ. ಮಯೂರ್ ಕೋಟೆ ಜನಪುರ ಭದ್ರಾವತಿಯಿಂದ ಯಾರು ನೀನು ರೋಜಾ ಹೂವೆ, ಓ ಯಾವ ಅಕ್ಷರದಲ್ಲಿ ತುಂಬ ಹಾಡುಗಳು ಇದಾವೆ. ಶಾಂತಿನಿ ಹಾಸನ್, ಯಾವ ತಾಯಿಯು ಹಡೆದ ಮಗಳಾದರೇನು. ಓಹೋ, ಓಕೆ, ರೈಟ್. ಅಂದರೆ ಡಿಫ್ರೆಂಟ್ ಹಾಡುಗಳು ಬರ್ತಾ ಇದೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಯಾಮಿನಿ ಯಾರಮ್ಮ ನೀನು ಯಾಮಿನಿ, ಯಾರಿವಳು ಯಾರಿವಳು ಅನ್ನೋ ಹಾಡು ಕಿಶೋರ್ ನಿಖಿತಾ ಮಳವಳ್ಳಿ ಮಂಡ್ಯದಿಂದ. ನಾಗರಾಜ್ ಅಂಗಡಿ ಕಾಗದನಗರ, ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ನೀ ಹೇಳು. ಓಕೆ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಯಾರು ಯಾರು ನೀ ಯಾರು, ಅದೇ ರಾಡ್. ಓಕೆ, ಕೆ ಪಿ ದಿನೇಶ್ ಭಟ್ ಅರ್ಚನ ಭಟ್ ಆದಿತ್ಯ ಭಟ್ ಕವರಿ ಮಣ್ಗದ್ದೆ ಹೋಗಲಿ, ಯಾರು ಯಾರೋ ಯಾರೋ ಗೀಚಿ ಹೋದ. ಓಹೋ, ಹಳೆ ಈ ಹಾಳು ಹಣೆಯ ಬರಹ. ಸುಮಿತ್ರ ಮಾಂಡ್ರೆ ನಾಗರ ಶಿವಮೊಗ್ಗ, ಯಾರೇ ನೀನು ರೋಜಾ ಹೂವೆ ಹಾಡನ್ನು ಕಳಿಸಿದ್ದಾರೆ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಯಾರೋವ್ವ ಇವ ಯಾರೋವ್ವ ಏನು ಚಂದ ಕಾಣ್ತಾನೋ ಕಾಣಿಸ್ತಾನೋ ಅನ್ನೋ ಹಾಡು ಕಳಿಸಿದ್ದಾರೆ. ಅವಿನಾಶ್ ಗಾಂಧಿ ಬಜಾರ್ ಅಶೋಕ್ ರೋಡ್ ಶಿವಮೊಗ್ಗ, ಯಾರಿವಳು ಯಾರಿವಳು ಸೂಚಿ ಮಲ್ಲಿ ಕಂಡವಳು. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ, ಯಾರಮ್ಮ ಇವಳ ಚೆಲುವೆ ಯಾವ ಜನ್ಮದ ಮೈತ್ರಿ ಅನ್ನೋ ಹಾಡು. ಯಾರಮ್ಮ ಏನಮ್ಮಿ, ಎಷ್ಟು ಎರಡು ಹಾಡು ಕಳಿಸಿದ್ದೀರಾ. ರಾಜು ಶಂಕರಗಂಟ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಓಹೋ, ತುಂಬ ಡೀಪ್ ಸಾಂಗ್. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ, ಯಾರು ಯಾರು ನೀ ಯಾರು. ಓಕೆ, ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ ಯಾರಮ್ಮ ಇವಳು ಚೆಲುಬೆ ಚೆಲುಬೆ ಅನ್ನೋ ಹಾಡಕ್ಕೆ ಬಂದಿದೆ. ಮಹೇಶ್ ಸೂರ್, ಯಾರಿಗೆ ಯಾರು ಇಲ್ರಿ ಬಂಧುಗಳೆಲ್ಲ ಸುಳ್ರಿ. ಸೂಪರ್. ಯಾರೇ ನೀನು ರೋಜಾ ಹೂವೇ ಅನ್ನೋ ಹಾಡು ಧರ್ಮಸ್ಥಳದಿಂದ ಅಂಬಿಕಾ. ರಾಘವ ಮುನಿಯಾನಿ ಶಕುಂತಳ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ, ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿ, ಯಾವ ಜನ್ಮದ ಮೈತ್ರಿ, ಈ ಜನ್ಮದಲ್ಲಿ ಬಂದು ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಒಟ್ಟಾರೆ ಒಂದು ಹಾಡು ಹಾಕಿದ್ದೀರಿ, ಚೆನ್ನಾಗಿದೆ ಗೌರಿ ಚಿತ್ರದ್ದು ಅಂತ ಹೇಳ್ತಾ ಇದ್ದೀರಿ. ಗಾಂಧಿ ಬಜಾರಿಂದ ಶೈಲಾ ವಿಟ್ಟು ಶಿವಮೊಗ್ಗ, ಯಾವ ಜನ್ಮದ ಗೆಳತಿ ಹಾಡನ್ನು ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಮತ್ತು ಮನ್ವಿಕ್ ಕೆನಡಾದಿಂದ, ನಮಸ್ತೆ ಸರ್, ಯಾರಿಟ್ಟರು ಚುಕ್ಕಿ ಈ ಚುಕ್ಕಿ ಯಾರು. ಓಕೆ, ಯಾರಿಗೆ ಯಾರು ಉಂಟು ಎರವಿನ ಸಂಸಾರ ಮತ್ತೆ ಬಂದಿದೆ, ಯಾರಿಂದ ಇದು. ನಂದಿನಿ ಕೋಲಾರ ಆಶಾ ಪ್ರಕಾಶ್ ಅವರಿಂದ. ಓಕೆ, ಮಹೇಶ್ವರಿ ಕಾಗೇಹಳ್ಳ, ಯಾರು ನೀನು ಯಾರೇ ನೀನು ಸುಂದರ ಚೆಲುವೆ ಅಂತ ಹೇಳ್ಬೋದು. ಓಕೆ, ಚಂದ್ರಕಲಾ ಹಿರಿಯೂರು ಭದ್ರಾವತಿ, ಯಾರೋ ಕಣ್ಣಲ್ಲಿ ಕಣ್ಣನ್ನಿಟ್ಟು. ಓಕೆ, ಕೆರೆಬೆರಳಿಯಿಂದ ಶ್ರೀಮತಿ ಮಂಜುಳಾ ಬಾಯಿ ಚಂದ್ರಾಸಗಡದೆ, ಯಾರೇ ನೀನು ಮಲ್ಲಿಗೆ ಹೂವೇ ಬಂದಿದೆ. ರೇಖಾ ಕೋಟಿ ಶ್ರೇಯಾ ಗುಜ್ಜರ್ ಸಿದ್ದಾಪುರ ಭದ್ರಾವತಿಯಿಂದ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಓಹೋ, ಜೋಗಿ ಚಿತ್ರದ ಒಳ್ಳೆ ಸೂಪರ್ ಸಾಂಗ್. ಯಾ

ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ. ಓ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಮುಂದೆ ಸೇರಿಸ್ಬೇಕು ಬೆಂಗಳೂರು ಅಂತ. ಎಸ್, ಯಾರೇ ನೀನು ಚೆಲುವೆ? ಚೇತನ್ ಕಟಾರೆ ಶಿವಮೊಗ್ಗದಿಂದ. ಓಕೆ, ಸಲ್ಮಾ ಟೀಚರ್ ಯಾರಿಗೆ ಯಾರುಂಟು ಎರವಿನ ಸಂಸಾರ ಅನ್ನೋ ಹಾಡು ಕಳಿಸ್ಕೊಟ್ಟಿದ್ದಾರೆ. ಓಕೆ, ಆಡಿಯೋ ಕಳಿಸ್ಬೇಡಿ, ಏನಿದ್ರೂ ಟೈಪ್ ಮಾಡಿ ಕಳಿಸಿ. ಫ್ರಮ್ ವೀಣಾ, ಪೂರ್ಣ ಪ್ರಜ್ಞಾಲಯ ಬೆಂಗಳೂರಿಂದ. ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೇ ನಿಂತಿರುವೆ. ಓಹೋ, ಫೇಮಸ್ ಹಾಡು. ಎಸ್, ಐ ಥಿಂಕ್ ನಿಮ್ಮದೆಲ್ಲ ಸಾಂಗ್ಸ್ಗಳು ತೊಗೊಂಡಿದ್ದೀನಿ ನೋಡಿ. ಇಷ್ಟು ಸಾಂಗ್ಸ್ಗಳನ್ನು ನೀವು ಏನು ಬರುತ್ತಲ್ಲ, ಯಾ ಅಕ್ಷರ, ಲಾ ಅಕ್ಷರ, ನಾ, ರಾ, ಇದೆಲ್ಲ ನಿಮಗೀಗ ಬರ್ತಾ ಇದ್ದಾವೆ ನೋಡಿ. ಎಷ್ಟು ಹಾಡುಗಳು ಬಂದಿದೆ, ಇದನ್ನು ನೀವು ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಂಬಿಡಿ. ಯಾವ ಅಕ್ಷರ, ಎಷ್ಟು ಹಾಡುಗಳು ಸಿಗ್ತವೆ ನೋಡಿ. ಅವಾಗ ನೀವು ಅಂತ್ಯಾಕ್ಷರಿ ಫೋನ್ ಕರೆ ಸಿಕ್ಕಾಗ ಯೋಚನೆ ಮಾಡ್ತಾ ಇರ್ತೀವಿ, ಅಯ್ಯೋ ಹಾಡು ಸಿಗಲಿಲ್ಲ, ಫೋನ್ ಸಿಕ್ಕಿದೆ ಹಾಡು ಸಿಗಲಿಲ್ಲ ಅಂತೇಳಿ, ಹೌದಲ್ವಾ? ಸೊ ಕರೆ ಸಿಗೋದು ಕಷ್ಟ, ಹಾಡೋದಕ್ಕೆ ಪ್ರಯತ್ನ ಪಡಲೇಬೇಕು. ಆ ಟೈಮಲ್ಲಿ ಈ ಒಂದು ಉಪಯೋಗ ಆಗುತ್ತೆ, ನೋಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತೇಳಿ. ಓಕೆ, ರೈಟ್. ಈಗ ಮುಂದಿನ ಗೀತೆಗೆ ತಯಾರಿ ತೊಗೊಂಡಿದ್ದೀರಿ. ವಂಶಿ ಚಿತ್ರದ ಒಂದು ಗೀತೆಯನ್ನು ಕೇಳೋಣ, ಶ್ರೇಯಾ ಘೋಷಾಲ್, ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ಅಕ್ಷರದ ಹಾಡು ತಯಾರಿ ಮಾಡ್ಕೊಂಡಿದ್ದೀರಿ, ತಯಾರಿ ಮಾಡ್ಕೊಳ್ಳಿ. ಹಾಡು ಮುಗಿಯೋದ್ರೊಳಗಡೆ ಹಾಡುಗಳನ್ನು ಕಳಿಸ್ಕೊಡಿ. ಸ ಅಕ್ಷರದ ಹಾಡು.

ಕೆಳಗಡೆ ಗಮನಿಸಿ, ನಾಳೆ ಬೆಳಿಗ್ಗೆ 9:05 ಗೆಲುವಿನ ಗುಟ್ಟು, ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಗ್ತಾ ಇದೆ. ಇದರಲ್ಲಿ ಸ್ವಯಂ ಅಧ್ಯಯನ ಹಾಗೂ ಐಟಿ ಟೂಲ್ಗಳೊಂದಿಗೆ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವ ಬಗ್ಗೆ ಪಿಇಎಸ್ ಟ್ರಸ್ಟ್ನ ಸಿಡಿಸಿ ವಿಭಾಗದ ಮ್ಯಾನೇಜರಾದ ಪೂಜಾ ಕೆ ಗೌಡ ಅವರಿಂದ ಮಾಹಿತಿ. ಇದು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಎಸ್ ಕೆಳಗರೆ ಸಾ ಅಕ್ಷರದ ಹಾಡುಗಳನ್ನು ನಿಮಗೆ ಕೇಳಿದ್ದೆ. ನೋಡೋಣ, ಸಾಕಷ್ಟು ಸಂದೇಶಗಳು ಬಂದಿದೆ. ಯಾವ್ಯಾವ ಹಾಡುಗಳು ಆಗಲೇ ಹೇಳಿದೆ ನಿಮಗೆ, ಆದಷ್ಟು ನೋಟ್ ಮಾಡಿಕೊಳ್ಳಿ. ಎಲ್ಲ ನಿಮಗೆ ಗೊತ್ತಿರೋದಿಲ್ಲ ನೋಡಿ, ಎಲ್ಲ ಹಾಡುಗಳು ಈಗ ಗೊತ್ತಾಗ್ತದೆ ಎಷ್ಟು ಹಾಡು ಇದ್ದಾವೆ. ಸಾಕಷ್ಟು ಇದ್ದಾವೆ, ಅಟ್ಲೀಸ್ಟ್ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಹಾಡುಗಳು ಸಿಗ್ತವೆ ಅಂತ ಅಂದ್ಕೊಬೋದು. ಮಮತಾ ಭದ್ರಾವತಿಯಿಂದ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಓ ಸೂಪರ್. ಮಯೂರ್ಕೋಟೆ ಜನಾಪುರ ಭದ್ರಾವತಿಯಿಂದ ಸಂಗಮ ಸಂಗಮ ಅನ್ನೋ ಹಾಡು ಕಳಿಸಿದ್ದಾರೆ. ವೀರಿಲ ವಿದ್ಯಾನಗರ ಶಿವಮೊಗ್ಗದಿಂದ ಸಂಪಿಗೆ ಮರದ ಹಸಿರೆಲೆ ನಡುವೆ ಅನ್ನೋ ಹಾಡು. ಎಸ್, ಸಾರಿ ಸಾರಿ ನಿನ್ನ ಕನಸಲ್ಲಿ ಬರ್ತೀನಿ ಸಾರಿ. ಯಾರಿದು? ಶೈಲಾ ವಿಟ್ಟು, ಗಾಂಧಿ ಬಜಾರ್, ಶಿವಮೊಗ್ಗ. ಯಾರಿದು? ಏನು ಇಮೇಜ್ ಇಮೇಜ್ ಹಾಕಿದ್ದಾರೆ. ಹಂಪಣ ನೆಮ್ಮತಿಯಿಂದ ಚಿತ್ರ, ಸ್ವಾತಿ ಚಿತ್ರದ್ದು ಅಂತಲ್ಲ. ಸುರಿವ ಮಳೆಯ ಕೊರೆಯುವ ಚಳಿ ಚಳಿ ಅನ್ನೋ ಹಾಡನ್ನು ಹಾಕಿದ್ದಾರೆ. ಶಾಂತಿನಿ ಆಸನ, ಸಾಗರಕ್ಕೆ ತಿಂದಿರ ತಂದ ಪ್ರಥಮ ಚುಂಬನ ಅನ್ನೋ ಹಾಡನ್ನು ಹಾಕಿದ್ದಾರೆ. ಹೆಬಲ್ ರಾಘವೇಂದ್ರ ಹಪ್ಪರುತ ಭದ್ರಾವತಿ, ಸಂಜೆ ಕೆಂಪು ಮೂಡಿ ಬಂತು, ಓಕೆ ಹಾಡನ್ನು ಹಾಕಿದ್ದಾರೆ. ಅವಿನಾಶ್ ಗಾಂಧಿ ಬಜಾರ್, ಅಶೋಕ್ ರೋಡ್, ಶಿವಮೊಗ್ಗದಿಂದ ಸಾವಿರ ನದಿಗಳಿಗೆ ಎಲ್ಲ ಒಂದನೇ ಸಾಗರ, ಓಕೆ. ಸುಮಿತ್ರಾ ಮಂಡ್ರೆ ನಾಗರಾಜ್, ಶಿವಮೊಗ್ಗದಿಂದ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಅನ್ನೋ ಹಾಡು ಕಳಿಸಿದ್ದಾರೆ. ಸೂರ್ಯಂಗೂ ಚಂದಂಗೂ ಮುನಿಸು, ಒಂದಾದ ಮುನಿಸು ಅಂತ ಹಾಕಿದ್ದಾರೆ, ಓಕೆ. ಅದಿದು ಶುಭಮಂಗಳದ ರೇಖಾ ಜೇಸಿ ಭದ್ರಾವತಿಯಿಂದ, ಓಕೆ. ನಾಗರಾಜ್ ಅಂಗಡಿ ಕಾಗದನಗರ, ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಹಾಡು. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕವರಿ ಮಣಗದ್ದೆ ಒಬ್ಬಳಿ, ಸೋರು ತಿಹದು ಮನೆಯ ಮಾಳಿಗೆ ಅಜ್ಞಾನದಿಂದ, ಓಕೆ. ಶಿಶುನಾಳ ಶರೀಫರ ಹಾಡಾಕಿದ್ದೀರಿ. ಮಹೇಶ್ ಹೊಸೂರ್, ಸರ್ದಾರ ಬಾ ಬಾಳಿನ ಸಿಂಧೂರ, ಓಕೆ. ಸಂತಸ ಹರಳುವ ಸಮಯ ಮರೆಯೋಣ ಚಿಂತೆಯ ಅನ್ನೋ ಹಾಡು ಧರ್ಮಸ್ಥಳದಿಂದ ಅಂಬಿಕಾ ಅವರು, ಓಕೆ. ಸಂಕೋಚವ ಬಿಡು ಗೆಳತಿಯೇ ಅನ್ನೋ ಹಾಡು ಮೂರ್ತಿ ಬಂಗಮ್ಮ ವಿಲ್ಸನ್ ಗಾರ್ಡನ್ ಬೆಂಗಳೂರಿಂದ ಕಳಿಸಿದ್ದಾರೆ, ಓಕೆ, ಥ್ಯಾಂಕ್ ಯು. ಸಪ್ತ ಸಾಗರದ ಆಚೆ ಎಲ್ಲೋ, ಓಹೋ ಒಳ್ಳೆ ಹಾಡು. ಯಾರಿದು? ಕೀರ್ತನ ರಜನಿ ಸಿರಿಡಿ ಕೇರಿಯಾ ರಿಯಾ, ಗಾಂಧಿ ಬಜಾರ್, ಶಿವಮೊಗ್ಗದಿಂದ. ಚಂದ್ರಿಕಾ ನೇಲಗುಂಡೆ ಅವರು ಸಪ್ತಪದಿ, ಇದು ಸಪ್ತಪದಿ, ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಹಾಡುಗಳನ್ನು ಕಳಿಸಿದ್ದಾರೆ. ಫ್ರಮ್ ವಿವೀನಾ ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರು, ಸುವಿ ಸುವಾಲೆ ಹಾಡಲ್ಲೆಲ್ಲ ಅನ್ನೋ ಹಾಡ ಹಾಕಿದ್ದಾರೆ. ಸಂಜೆ ಕೆಂಪು ಮೂಡಿತು, ಇರುಳು

ಸರಿ, ಗೋಪಿಸಿತ. ಓಕೆ, ಅದು ಯಾರು ಕಳಿಸಿದ್ದಾರೆ? ಇದು ಆಶಾ ಪ್ರಕಾಶ ನಂದಿನಿ, ಕೋಲಾರದಿಂದ. ರಾಘವ ಮನೆಯ ಶಕುಂತಳ ಮಕ್ಕಳಾದ ಪ್ರೀತಮಗ ಪ್ರೀತಿಕ ಪುತ್ತೂರ ಬೆಟ್ಟಂಪಾಡಿ ದುಬೈ ಸಾವಿರ ಮಾತುಗಳ ಏಕೆ ಹೇಳು ಅನ್ನೋ ಹಾಡು ಕಳಿಸಿದ್ದಾರೆ. ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿ ಸಂಜೆ ಕೆಂಪು ಮೂಡಿ ಬಂತು ಅನ್ನೋ ಹಾಡು ಕಳಿಸಿದ್ದಾರೆ. ಶರ್ಮಾ ಟೀಚರ್ ಸೋತು ಹೋದೆ ನಾನು. ಐ ಆಮ್ ಲೇಟ್ ಜಾಯಿನ್ ಸೂಪರ್ ಸಾಂಗ್ ಅಂತಲೂ ಹಾಕಿದ್ದಾರೆ. ಓಕೆ, ಮಹೇಶ್ವರಿ ಕಾಗೇಳ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂಜೆ ಹೊತ್ತಾಗೆ ಬಂದೆ ಹಿತ್ತಲಾಗೆ ಅನ್ನೋ ಹಾಡು ಹಾಕಿದ್ದಾರೆ. ಜಯಪುಟ್ಟಸ್ವಾಮಿ ಕನ್ನಡ ನಮಸ್ತೆ ಸರ್, ಸಂತಸ ಹರಳುವ ಸಮಯ ಮರೆಯೋಣ ಚಿಂತೆಯ ಹಾಡು ಹಾಕಿದ್ದಾರೆ. ಮಂಜುಳಾ ಬೊಮ್ಮನಕಟ್ಟೆ ಭದ್ರಾವತಿ ಆನ್ಸರ್ ಸಾರಿನ ಸರಿ ನಾ ಹೋಗಿ ಬರುವೆ. ಓ ನೋಡಿ, ಇಂಗ್ಲೀಷಲ್ಲಿ ಕಳಿಸಿದ್ರೆ ನಮಗೆ ಹಾಡು ಹೋಗಿ ಏನೇನೋ ಆಗ್ಬಿಡುತ್ತೆ. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಸ್ವಾಮಿ ದೇವನೇ ಲೋಕಪಾಲನೆ. ಓಹೋಕೆ, ಚಂದ್ರಕಲಾ ಹಿರಿಯೂರು ಭದ್ರಾವತಿ ಸುಂದರಿ ಸುಂದರಿ ಸುರ ಸುಂದರಿ ಹಾಡನ್ನು ಹಾಕಿದ್ದಾರೆ. ಓಕೆ, ಸಂಗೀತವೇ ನೀನುಡಿಯುವ ಮಾತೆಲ್ಲ ಅನ್ನೋ ಹಾಡು ರಾಜಶಂಕರ್ ಘಟನೆಯಿಂದ ಹಾಕಿದ್ದಾರೆ. ಇದೇ ನಮ್ಮ ಬಾನುಲಿ ಸಹೋದರ ಸಹೋದರಿಯರ ವಿಶೇಷ ತಂತ್ರಜ್ಞಾನದಲ್ಲಿ ಏನೋ ತೊಂದರೆ ಆದರೂ ನಮಗೆಲ್ಲ ಬೇಸರವಾಗದಂತೆ ವಿಶೇಷವಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಇದು ನಮ್ಮ ಬಾನುಲಿ ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ನಮ್ಮ ಮೇಲಿರುವುದಕ್ಕೆ ಸಾಕ್ಷಿ. ಅನಂತರಂತ ವಂದನೆಗಳು ಮಾತೆ ಸರ್, ನಿಮಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ದಾರೆ. ಓಕೆ, ಧನ್ಯವಾದ ಸರ್. ಕೆರೆಬೀರ್ನಳ್ಳಿಯಿಂದ ಶ್ರೀಮತಿ ಮಂಜುಳಬಾಯಿ ಚಂದ್ರಾಸ ಗಡದೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಿಹಿ ಮುತ್ತು ಹಾಡು ಸುಮಾರಾವ್ ಕುವೆಂಪು ವಿಶ್ವವಿದ್ಯಾಲಯ. ರೇಖಾಕೋಟಿ ಶ್ರೇಯ ಗುಜ್ಜಾರ್ ಸಿದ್ದಾಪುರ ಸಾಗರಕ್ಕೆ ಚುಂಬಿಸುವ ಹಾಗೆ ಹಾಡು ಸಲ್ಮಾ ಟೀಚರ್ ತರಕೆರೆಯಿಂದ. ಎಲ್ಲ ಹಾಡು ಬಂದಿಲ್ಲಲ್ಲ. ಸುಮ್ಮನೆ ಸುಮ್ಮನೆ ಇದ್ದರು ಸುಮ್ಮನೆ ಪ್ರಾಣ ತಿಂತಾನೆ ಕಿಶೋರ್ ನಿಖಿತಾ ಮಳವಳ್ಳಿ ಮಂಡ್ಯದಿಂದ. ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ ಸವಿ ಸವಿ ನೆನಪು ಸಾವಿರ ನೆನಪು. ಓಹೋ, ಎಷ್ಟು ಹಾಡುಗಳನ್ನು ಕಳಿಸಿದ್ದಾರೆ ನೋಡಿ, ಸಾ ಅಕ್ಷರದ ಹಾಡು ಎಲ್ಲ ನೋಟ್ ಮಾಡ್ಕೊಳ್ಳಿ. ಎಸ್ ಸ್ನೇಹಿತರೆ, ಇಷ್ಟೊತ್ತು ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಾಗಿದೆ. ಕೊನೆಯ ಗೀತೆಯ ಸ್ವಲ್ಪ ಕೇಳಿಸಿ ಕಾರ್ಯಕ್ರಮ ಮುಗಿಸ್ತೇನೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸುವುದರ ಮುಖಾಂತರ ಭಾಗವಹಿಸಿದಂಥ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ತಡವಾಗಿ ಬಂದೆ ಅಂತೇಳಿ ಲಾಸ್ಟ್ ಒಂದು ಸಂದೇಶ ಕಳಿಸ್ಬಿಟ್ಟಿದ್ದಾರೆ, ಓದೇ ಬಿಡೋಣ. ಸರ್, ನಾನು ತುಂಬ ತಡವಾಗಿ ಬಂದೆ, ಜಾಯಿನ್ ಆಗಿದ್ದೇನೆ ಸರ್. ಓ ಎಸ್, ಒಂದು ಹೆಜ್ಜೆ ಇಟ್ಟು ಹೋಗ್ತಾ ಇದ್ದೀರಿ, ಧನ್ಯವಾದ ಸರ್, ಥ್ಯಾಂಕ್ ಯು. ಕೊನೆಯ ಒಂದು ಹಾಡು ಆನಂದ ಚಿತ್ರದ ಒಂದು ಗೀತೆ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ. ಥ್ಯಾಂಕ್ ಯು.

ಆಕಾಶವಾಣಿ ಭದ್ರಾವತಿ ಸಮಯ ಆಗ್ತಾ ಇದೆ 8:45. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಪಾರಾವ್ ಹಾಗೂ ದೀಪಾರಾವ್ ಅವರ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆ ಪೂತಿ ನರಸಿಂಹಾಚಾರ್ ಅವರ ರಚನೆ, ಘಳಿಗೆ ಘಳಿಗೆಗೂ ಹೊಸ ಹೊಸ ರೀತಿಗೆ.

ಇದುವರೆಗೆ ದೀಪಾರಾವ್ ಹಾಗೂ ರೂಪಾರಾವ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ನಾಟಕ ಭವತಿ ಭಿಕ್ಷಾಂದೇಹಿ ಇದೀಗ ಆರಂಭವಾಗುವುದು.

0: ಕಥಾ ನಾಟಕ
1: ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹಿ.
0: ಇಂದಿನ ಕಥಾ ನಾಟಕ ಭವತಿ ಭಿಕ್ಷಾಂ ದೇಹಿ. ಮೂಲ ಕಥೆ ಆನಂದ, ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ.
1: ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ ಪೂರ್ಣೇಶ್ವರಿ.
0: ಕೇಳಿ ಕಥಾ ನಾಟಕ ಭವತಿ ಭಿಕ್ಷಾಂ ದೇಹಿ.

0: ಅಬ್ಬಬ್ಬಬ್ಬಬ್ಬಬ್ಬಾ, ಏನು ಶಕೆ, ಏನು ಶಕೆ! ಸೀತಾ, ಒಂದು ಲೋಟ ನೀರು ಕೊಡ್ತೀಯಾ?
1: ತಂದೆ ರೀ, ಯಾಕ್ರಿ ತುಂಬ ಸುಸ್ತಾಗಿದ್ದೀರಾ? ಆಫೀಸ್ನಲ್ಲಿ ಕೆಲಸ ಜಾಸ್ತಿನಾ?
0: ಕೆಲಸ ಜಾಸ್ತಿ ಅಂತಲ್ಲ, ಹೊರಗಡೆ ತುಂಬ ಬಿಸಿಲು. ನೀರು ಕೊಡು, ಕುಡಿದ್ರೆ ಸರಿ ಹೋಗುತ್ತೆ.
1: ತಗೊಳ್ಳಿ ನೀರು. ಹಾಂ, ತಾಳಿ, ತಣ್ಣಗೆ ಒಂದು ಲೋಟ ಪಾನಕನೇ ಮಾಡ್ಕೊಂಡು ತರ್ತೀನಿ.
2: ಭವತಿ ಭಿಕ್ಷಾಂ ದೇಹಿ.
1: ಇವತ್ತು ಹೋಗಿ ಬಾಪ್ಪ.
2: ಭವತಿ ಭಿಕ್ಷಾಂ ದೇಹಿ.
1: ಅಯ್ಯೋ, ಕೈಯಲ್ಲಿ ಕೆಲಸ ಇದೆ. ಒಂದಿನ ಹೋಗು ಅಂದ್ರೆ ಹೋಗ್ಬಾರ್ದೇನೋ?
0: ಸೀತಾ, ಏನ್ ಮಾಡ್ತಿದ್ಯಾ?
1: ಪಾನಕ ಮಾಡ್ತಿದ್ದೀನಿ.
0: ಅದನ್ನ ಅಲ್ಲಿಡು, ಎದ್ದು ಹೋಗಿ ಮೊದಲು ಆ ಹುಡುಗಂಗೆ ಅನ್ನ ಹಾಕ್ಬಾ, ನಾನೇ ಪಾನಕ ಮಾಡ್ಕೊಳ್ತೀನಿ.
1: ಇಷ್ಟು ಹೊತ್ತಿಗೆ ಅವ್ನು ಹೊರಟೋಗಿರ್ತಾನೋ ಏನೋ?
0: ಹೋಗ್ ನೋಡು, ಮಗ್ಗಲ ಮನೆಗೆ ಹೋಗಿದ್ರೆ ಕರಿ.
1: ಓ, ನಿಂತಿದೇನೋ ಹುಡುಗ ನೀನಿನ್ನು. ತಾಳು, ಅನ್ನ ಹುಳಿ ತರ್ತೀನಿ.
0: ನಿನ್ನ ಹೆಸರೇನಪ್ಪ?
2: ಶಿವು.
1: ತಗೊಳಪ್ಪ. ಏನು ಅಂದ್ರೆ ಪಾನಕ ತಗೊಳ್ಳಿ.
0: ಸೀತಾ.
1: ಏನು ಅಂದ್ರೆ?
0: ಸೀತಾ, ನಿಂಗೆ ಆ ಹುಡುಗನ ಮೇಲೆ ಸಿಟ್ಟು ಬಂತೇನೆ?
1: ಹಾಗೇನೂ ಇಲ್ಲ, ನೀವು ಆಯಾಸ ಪಟ್ಕೊಂಡು ಬಂದಿದ್ರಲ್ಲ, ನಿಮ್ಗೆ ಅಂತ ಪಾನಕ ಮಾಡ್ತಿರುವಾಗ ಅವನು ಬಂದ, ಅದಕ್ಕೆ ಹೋಗು ಅಂದೆ ಅಷ್ಟೆ.
0: ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬಾರ್ದು.
1: ಇದೇನ್ರಿ, ನನ್ನ ಹತ್ರನೂ ದಾಕ್ಷಿಣ್ಯನ?
0: ಹಾಗಲ್ಲ, ನಿನ್ನಲ್ಲಿ ತಪ್ಪು ಹುಡುಕ್ತೆ ಅಂತ ಅಂದ್ಕೋಬಾರ್ದಲ್ಲ.
1: ಅದೇನೋ, ನೀವು ನೇರವಾಗಿ ಹೇಳಬಾರ್ದೇನ್ರಿ.
0: ಸೀತಾ, ಇನ್ಮೇಲೆ ಭಿಕ್ಷಾನ್ನಕ್ಕೆ ಅಂತ ಬಂದ ಹುಡುಗರನ್ನ ಬರೀ ಕೈಲಿ ಕಳಿಸ್ಬೇಡ ಕಣೆ. ಪಾಪ, ಆ ಹುಡುಗರು ಓದಬೇಕು ಅನ್ನೋ ಆಸೆಯಿಂದ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ತಾಯಿ ತಂದೆಗಳನ್ನ ಬಿಟ್ಟು ಯಾವ್ಯಾವುದೋ ಊರಿಂದ ಬಂದಿರ್ತಾರೆ, ಉಡೋಕಿಲ್ಲ ಉಣ್ಣೋಕಿಲ್ಲ ಅನ್ನೋ ಸ್ಥಿತಿಲಿರ್ತಾರೆ. ಅಂಥವ್ರಿಗೆ ನಮ್ಮಂಥವ್ರೇ ತಾಯಿ ತಂದೆ ಎಲ್ಲ. ಇನ್ಮೇಲೆ ನನಗೋಸ್ಕರನಾದರೂ ಅಂಥ ಬಡಪಾಯಿಗಳನ್ನ ಬರಿಗೈಲಿ ಹೋಗು ಅನ್ಬೇಡ ಸೀತಾ.
1: ತಪ್ಪಾಯ್ತು ಕಣ್ರಿ.
0: ತಪ್ಪು ಅಂತ ಅಲ್ಲ, ಆದರೆ ನಿನಗೂ ನನ್ನ ವಿಚಾರ ಎಲ್ಲ ಗೊತ್ತಲ್ಲ. ಇವತ್ತು ನಾನು ಒಳ್ಳೆ ಕೆಲಸದಲ್ಲಿ ಇರಬಹುದು, ನಾಲ್ಕು ಕಾಸು ಸಂಪಾದಿಸ್ತಿರ್ಬಹುದು, ನಿಮ್ಮ ತಂದೆ ತಾಯಿಗಳ ಗುರುತು ಆಗೋಕ್ಕೆ ಮುಂಚೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ? ಅವರು ನನ್ನ ಪಾಲನ ತಂದೆ ತಾಯಿರಾಗಿ ನನಗೆಷ್ಟೋ ವಿಧದಲ್ಲಿ ಸಹಾಯ ಮಾಡಿದ್ರು. ಅವರಿಂದಾಗಿ ನಾನೂ ಒಬ್ಬ ಮನುಷ್ಯ ಆದೆ. ನಾನು ನಿಮ್ಮ ಮನೆಗೆ ಮೊದಲು ಬಂದದ್ದು ಭಿಕ್ಷಾನ್ನದ ಹುಡುಗನಾಗೆ. ನಿನಗೂ ಜ್ಞಾಪಕ ಇರಬೇಕಲ್ಲ. ಭವತಿ ಭಿಕ್ಷಾನ್ ದೇಹಿ. ಭಿಕ್ಷಾನ್ನ ತಾಯಿ,
3: ಮುಂದೆ ಹೋಗ್ ಬಾಪ್ಪ.
0: ಇವತ್ತು ಎಲ್ಲೂ ಅನ್ನ ಸಿಕ್ಕಲಿಲ್ಲ ತಾಯಿ.
3: ಅಯ್ಯೋ, ಇವತ್ತು ಯಾಕೋ ನಮ್ಮನೇನಲ್ಲೂ ಅಡುಗೆ ಎಲ್ಲ ಮುಗ್ದೋಗಿದೆಯಲ್ಲಪ್ಪ. ಮಧ್ಯಾಹ್ನ ಮಾಡಿರೋದ ಅನ್ನ ಸ್ವಲ್ಪ ಮಿಕ್ಕಿರಬಹುದು, ಅದನ್ನೇ ಹಾಕ್ಲೇನಪ್ಪ?
0: ಹಾಕಿಮ್ಮ.
3: ಅಯ್ಯೋ, ಸ್ವಲ್ಪ ಮೆತ್ತಗಿರೋ ಹಾಕಿದೆಯಲ್ಲಪ್ಪ, ಹಳ್ಸಿದನ್ನ ಹಾಕಿ.

0: ಹೇಳಿದ್ರು ಅಂತ ಬೇಜಾರು ಪಟ್ಕೋಬೇಡ. ತಿನ್ನೋಕಾಗದಿದ್ರೆ ಎಸ್ತ್ ಬಿಡು.
1: ಹಾಕಿಮ್ಮ, ಭಿಕ್ಷಾ ಅನ್ನೋದು ಹುಡುಗರು ಅದೆಲ್ಲ ನೋಡೋಕ್ಕಾಗುತ್ತೆ, ನನಗೆಲ್ಲ ಅಭ್ಯಾಸ ಆಗಿದೆ. ಉಪವಾಸಕ್ಕಿಂತ ವಾಸಿ ಅಲ್ವೇನಮ್ಮ?
0: ಉಪವಾಸ ಯಾಕಪ್ಪ?
1: ಪ್ರತಿದಿನ ಹೊಟ್ಟೆ ತುಂಬುವಷ್ಟು ಅನ್ನ ಸಿಕ್ಬೇಕಲ್ಲಮ್ಮ.
0: ಯಾಕಪ್ಪ, ನಿನಗೆ ತಂದೆ ತಾಯಿ ಯಾರು ಇಲ್ವೇ?
1: ಇದಾರಮ್ಮ, ಹಳ್ಳಿಲಿದ್ದಾರೆ. ತೀರಾ ಬಡತನ, ನನಗೆ ಓದೋ ಹುಚ್ಚು, ಅದಕ್ಕೆ ಪಟ್ಟಣಕ್ಕೆ ಬಂದೆ.
0: ಯಾವ ಕ್ಲಾಸ್ನಲ್ಲಿ ಓದ್ತಿದ್ಯಪ್ಪ?
1: ಎಂಟ್ರೆನ್ಸಿಗೆ ಕಟ್ಬೇಕಮ್ಮ.
0: ಅಯ್ಯೋ ಮಗು, ಹೀಗೆ ಭಿಕ್ಷನ್ನ ಮಾಡಿಕೊಂಡು ಓದೋದು ಕಷ್ಟ ಅಲ್ವೇನಪ್ಪ?
1: ಏನು ಮಾಡೋದಮ್ಮ, ನನಗಾದರೂ ವಾಸಿ. ಜೋಳಿಗೆ ಹಾಕ್ಕೊಂಡು ಹೋದರೆ ಭಿಕ್ಷಾನ್ನದ ಹುಡುಗ ಅಂತ ನಾಲ್ಕು ಜನ ಅನ್ನ ಹಾಕ್ತಾರೆ. ಅದೂ ಮಾಡಲಾರ್ದೆ ಬೀದಿಲಿ ನರಳುತ್ತಾ ಬಿದ್ದಿರೋ ಭಿಕ್ಷುಕರು ಎಷ್ಟು ಜನ ಇದ್ದಾರೆ, ಅವ್ರ ಗತಿ?
2: ಏನೇ ಅದು, ಯಾಕೆ ಸುಮ್ಮನಾಗ್ಬಿಟ್ಟೆ? ಅಪರೂಪಕ್ಕೆ ಏನೋ ಯೋಚನೆ ಮಾಡ್ತಿರೋ ಆಗಿದೆ.
0: ಪಾಪ ರೀ, ಮಾಧುಗೆ ತುಂಬ ಕಷ್ಟ ರೀ. ನಾಲ್ಕು ಮನೆ ಭಿಕ್ಷಾನ್ನ ತಿನ್ಕೊಂಡು ಕಾಲೇಜ್ಗೆ ಹೋಗ್ಬೇಕು, ರಾತ್ರಿ ಹರಳೆಣ್ಣೆ ದೀಪ ಇಟ್ಕೊಂಡು ಓದ್ಬೇಕಂತೆ. ಪಾಪ, ಬಟ್ಟೆ ಪುಸ್ತಕ ಎಲ್ಲ ಹೇಗೆ ಹೊಂದಿಸ್ಕೊಳ್ತಾನೋ.
2: ಆದರೆ ನಾನು ತಾನೇ ಏನು ಮಾಡಲಿ ಹೇಳು, ನಾನು ನನ್ನ ಕೈಲಾದ ಸಹಾಯನೆಲ್ಲ ಮಾಡ್ತಿದ್ದೀನಿ. ಯಾವುದೋ ಎರಡು ಮೂರು ಪುಸ್ತಕ ಬೇಕಾಗಿದೆ ಅಂತ ತಿಳಿತು, ತೆಗೆಸಿಕೊಟ್ಟೆ. ಒಂದೆರಡು ಬಟ್ಟೆನೂ ಹೊಲಿಸಿದೆ.
0: ಅಲ್ಲ ರೀ, ಅವನು ಓದಿ ಮುಗಿಯೋವರೆಗೂ ನಮ್ಮಲ್ಲೇ ಇರು ಅಂತ ಹೇಳಬಾರ್ದ?
2: ಅದು ಹೇಳಿದೆ ಮಾಡಿದ್ದಿ, ಆದರೆ ಅವನು ಒಪ್ಪಲಿಲ್ಲ.
0: ಯಾಕಂತೆ?
2: ಹುಡುಗ ದಾಕ್ಷಿಣ್ಯ ಪರ, ತುಂಬ ಅಭಿಮಾನಿ. ನಿಮ್ಮಿಂದ ಈಗಾಗಲೇ ಬೇಕಾದಷ್ಟು ಉಪಕಾರ ಆಗಿದೆ, ಇನ್ನು ಹೆಚ್ಚು ತೊಂದರೆ ಕೊಡಲಾರಿ ಅಂತಾನೆ.
0: ತೊಂದರೆ ಏನಂತೆ, ಮೂರು ಜನಕ್ಕೆ ಅಡುಗೆ ಮಾಡೋಳಿಗೆ ಇನ್ನೊಬ್ಬರಿಗೆ ಅಡುಗೆ ಮಾಡೋದು ಕಷ್ಟನಾ?
2: ನಿನ್ನ ಧಾರಾಳ ಬುದ್ಧಿ ನನಗೆ ಗೊತ್ತಕಣೆ, ಆದರೆ ಅವನು ಒಪ್ತಾ ಇಲ್ವಲ್ಲ.
0: ಪಾಪ ರೀ, ತಂದೆ ತಾಯಿ ತುಂಬ ಬಡವ್ರಂತೆ.
2: ಹೌದು, ಮೊನ್ನೆ ಊರಿಗೆ ಕಳಿಸ್ಕೊಡು ಅಂತ ಹೇಳಿ ಬಲವಂತವಾಗಿ ಅವನಿಗೆ ಸ್ವಲ್ಪ ಹಣ ಕೊಟ್ಟೆ.
0: ಸರಿ ಬಿಡಿ, ನಮ್ಮ ಕೈಲಾದಷ್ಟು ನಾವು ಮಾಡೋದು, ದೇವರೇ ಆತನನ್ನ ಮುಂದಕ್ಕೆ ತರಬೇಕು.
2: ಶಾರದಾ, ಯಾಕೆ ಸುಮ್ಮನೆ ಹೊರಳಾಡ್ತಿದ್ದಿ, ನಿದ್ದೆ ಬರಲಿಲ್ವಾ?
0: ಇಲ್ಲ ರೀ.
2: ಯಾಕೆ?
0: ನೋಡ್ರಿ, 8-10 ದಿನದಿಂದ ಮಾಧು ಬಂದೇ ಇಲ್ಲ ರೀ.
2: 8 ದಿನದಿಂದ ಬಂದಿಲ್ವಾ? ಊರಿಗೇನಾದರೂ ಹೋಗಿದಾನೋ ಏನು?
0: ಪರೀಕ್ಷೆ ಹತ್ತಿರ ಬರ್ತಿದೆ, ತುಂಬ ಓದಬೇಕು ಅಂತಿದ್ದ, ಈಗ ಊರಿಗೆ ಯಾಕೆ ಹೋಗಿರ್ತಾನೆ?
2: ಅದು ನಿಜಾನೇ ಸರಿ, ನಾಳೆ ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ನೀನು ನಿಶ್ಚಿಂತೆಯಾಗಿ ಮರು.
0: ನಿಮಗೆ ಅವನ ರೂಮ್ ಗೊತ್ತಾ?
2: ಸುಮಾರಾಗಿ ಗೊತ್ತು, ಅವನಿರೋ ರೂಮಿನ ರಸ್ತೆ ಅಂತೂ ಗೊತ್ತು. ಹೋಗಿ ವಿಚಾರಿಸಿದ್ರೆ ತಿಳಿಯುತ್ತೆ.
0: ಅವನ್ನ ಹುಡ್ಕೊಂಡು ನೀವೇ ಹೋಗ್ತೀರಾ?
2: ಹೋದ್ರೇನೆ ತಪ್ಪು?
0: ಹಾಗಲ್ಲ, ಅವನ ಸ್ನೇಹಿತರು ಯಾರನ್ನಾದರೂ ವಿಚಾರಿಸಿದ್ರೆ ಆಗ್ತಿತ್ತೋ ಏನೋ.
2: ಅವನ ಸ್ನೇಹಿತರನ್ನು ಹುಡುಕಿ ಅವ್ರ ಮೂಲಕ ಮಾಧವನ ಬಗ್ಗೆ ವಿಚಾರಿಸೋದಕ್ಕಿಂತ ನಾನೇ ನೇರವಾಗಿ ಹೋಗೋದು ಒಳ್ಳೇದಲ್ವೇನೆ?
0: ರೇ, ನಿಜವಾಗ್ಲೂ ನಿಮ್ಮ ಮನಸ್ಸು ಅಪ್ಪಟ ಚಿನ್ನ ಕಣ್ರಿ.
2: ಅಯ್ಯೋ, ನೀನು ಮಾತ್ರ ಏನು, ಗುರುತು ಪರಿಚಯವಿಲ್ಲದ ಹುಡುಗನಿಗೋಸ್ಕರ ನಿದ್ದೆ ಇಲ್ಲದೇನೆ ಕೊರತಿದೆಯಾ?
0: ಸಾಕು ಸಾಕು, ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು ಏನು ಚೆನ್ನ. ರೀ, ಬೆಳಿಗ್ಗೆ ಆದ ಕೂಡಲೇ ಮಾಧವನ್ ವಿಚಾರಿಸ್ಕೊಂಬನ್ರಿ.
2: ಅಪ್ಪಣೆ ಮಹಾರಾಣಿಯವರೇ. ಮಾಧವ, ಮಾಧವ.
3: ಯಾರು?
2: ನಾನು, ನಾನು ನಾಗೇಶ್ ರಾಯ.
3: ಬಂದೆ ಸರ್.
2: ಏನಯ್ಯ ಇದು, ಹೀಗಾಗಿಬಿಟ್ಟಿದೆಯಾ?
3: 8 ದಿನದಿಂದ ಜ್ವರ ಬರ್ತಿದೆ ಸರ್.
2: ಏನಾಗಿದೆ ಅಂತೆ, ಡಾಕ್ಟ್ರಿಗೆ ತೋರಿಸಿದ್ಯಾ? ಹೊಟ್ಟೆಗೇನಾದರೂ ತಗೊಂಡ್ಯಾ? ಜ್ವರ ಬಂದಿರುವಾಗ ಒಬ್ಬನೇ ಇರ್ತಾನೇನಯ್ಯ?
3: ಇಲ್ಲ ಸರ್, ಇಲ್ಲ ಸರ್. ಕೃಷ್ಣಮೂರ್ತಿ ಅಂತ ನನ್ನ ಸ್ನೇಹಿತ ಇಲ್ಲೇ ಇರ್ತಾನೆ, ಅವ್ರ ಮನೆಯಿಂದಾನೆ ಗಂಜಿ ತಂದುಕೊಡ್ತಿದ್ದಾನೆ.
2: ಔಷಧಿ?
3: ಕೃಷ್ಣಮೂರ್ತಿನೇ ಯಾವುದೋ ಕಷಾಯ ತಂದುಕೊಟ್ಟ.
2: ಇಂಥ ಸಮಯದಲ್ಲಾದರೂ ನನಗೆ ಹೇಳಿ ಕಳಿಸ್ಬಾರ್ದು.

0: ಏನಯ್ಯ
1: ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಅಂತ?
0: ಸಾಕು ಸುಮ್ಮನೆನೆ ಮಾತಾಡಬೇಡ. ಹೀಗೆ ನೀನು ತೊಂದರೆ ಕೊಡ್ತಿಲ್ವಾ ಮನೆಯಲ್ಲಿ? ಅವಳು ನೀನು ಬರಲಿಲ್ಲ ಅಂತ ನಿದ್ದೆನೂ ಮಾಡದೆ ಕುರಿತಿದ್ದಾಳೆ.
1: ಕ್ಷಮಿಸಿ ಸರ್, ನಾನು
0: ಸರಿ ಸರಿ ಗಾಳಿಗೆ ಮೈ ಬಿಡಬೇಡ, ಬೆಚ್ಚಿಗೆ ಹೊತ್ಕೊಂಡು ಮಲ್ಕೋ ಅಥವಾ ಗಾಡಿ ತರ್ತೀನಿ ನಮ್ಮನೆಗೆ ಬಂದ್ಬಿಡು.
1: ಬೇಡ ಸರ್, ಬೇಡ ಸರ್, ನಾನು ಇಲ್ಲೇ ಇರ್ತೀನಿ ಸರ್. ಇವತ್ತು ಎಷ್ಟೋ ವಾಸಿ ಸರ್.
0: ನೀನು ತುಂಬ ಮೊಂಡಕಣಯ್ಯ, ಎಂಥ ಜ್ವರನೋ ಏನೋ, ಈಗಂತೂ ಊರಲ್ಲೆಲ್ಲ ಮಲೇರಿಯಾ ಹಬ್ಬಿದೆ. ನಾಳೆ ಡಾಕ್ಟ್ರನ್ನ ಕರ್ಕೊಂಡ್ಬರ್ತೀನಿ, ಗಂಜಿ ಹಾಲು ನಮ್ಮನೆಯಿಂದನೇ ಬರುತ್ತೆ.
1: ಸರ್ ಅಲ್ಲ, ನಿಮ್ಗೆ ಯಾಕೆ
0: ಹೆಚ್ಚು ತಲೆಹರಟೆ ಮಾಡಿದೆ? ತೆಪ್ಪಗೆ ಮಲ್ಕೋ.
1: ಅಯ್ಯೋ, ಈ ಭಿಕಾರಿಗೋಸ್ಕರ ಎಷ್ಟು ಒದ್ದಾಡ್ಕೊಳ್ತೀರಿ ಸರ್?
0: ಹೆಚ್ಚು ಮಾತಾಡಬೇಡ ಅಂದ್ರಲ್ಲ, ಸರಿಯಾಗಿ ಔಷಧಿ ತೊಗೊಂಡಿದ್ರೆ ಇಷ್ಟೊತ್ತಿಗೆ ಜ್ವರ ನಿಂತಿರೋ. ಹಾಂ ಮಲ್ಕೋ, ನಾಳೆ ಡಾಕ್ಟ್ರನ್ನ ಕರ್ಕೊಂಡ್ಬರ್ತೀನಿ.
2: ಪರೀಕ್ಷೆ ರಿಸಲ್ಟ್ ಬರುತ್ತಂತೆ, ಇವ್ರು ಬೆಳಗ್ನಿಂದ ಅದೇ ಹೇಳ್ತಾ ಇದ್ರು.
1: ರಾಯರು ಆಫೀಸ್ ಹೊರಟೋದ್ರೇನಮ್ಮ?
2: ಹ್ಞೂ, ಯಾಕಪ್ಪ?
1: ಅಮ್ಮ, ನನ್ನ ರಿಸಲ್ಟ್ ಬಂತಮ್ಮ, ನಿಮ್ಮ ಆಶೀರ್ವಾದದಿಂದ ಎರಡನೇ ರ್ಯಾಂಕಲ್ಲಿ ಪಾಸ್ ಆಗಿದ್ದೀನಮ್ಮ. ರಾಯರು ಆಫೀಸ್ಗೆ ಹೋಗೋದ್ರೊಳಗೆ ಬರಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಛೇ ಆಗಲೇ ಇಲ್ಲ.
2: ರ್ಯಾಂಕ್ ಬಂದಿದೆಯೇನೋ? ತಾಳು ತಾಳು, ದೇವ್ರ ಮನೆಗೆ ಹೋಗಿ ತುಪ್ಪ ದೀಪ ಹಚ್ಚಿಟ್ಬಿಟ್ಟು ಬರ್ತೀನಿ. ನಿಮ್ಮ ರಾಯರ್ ಬರೋ ಹೊತ್ತಿಗೆ ಸಿಹಿ ತಿಂಡಿ ಮಾಡಿರ್ತೀನಿ. ಈಗ ಈ ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋ ಮಗು.
1: ಸಿಹಿ ನಾನು ತರಬೇಕು, ನೀವೇ ಮಾಡ್ತೀರಾ?
2: ನಿನಗೆ ರ್ಯಾಂಕ್ ಬಂದಿರೋ ಖುಷಿಗೆ ನಾ ತಾನೇ ಮಾಡಬೇಕು.
1: ನಿಮ್ಮ ಅಭಿಮಾನಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಮ್ಮ.
2: ಏ ಸಾಕು ಸುಮ್ಮನಿರ, ಊರಿಗೆ ನಿಮ್ಮ ತಂದೆ ತಾಯಿಗೆ ಕಾಗದ ಬರ್ದೇನಪ್ಪ?
1: ಬರ್ದೆ ಅಮ್ಮ, ಮುಂದಿನ ವರ್ಷದಿಂದ ನನಗೆ ಸ್ಕಾಲರ್ಶಿಪ್ ಬರುತ್ತಮ್ಮ. ರ್ಯಾಂಕ್ ಬಂದಿದೆ ಅನ್ನೋದಕ್ಕಿಂತ ನನಗೆ ಅದೇ ದೊಡ್ಡ ಸಂತೋಷ. ತಿಂಗಳಿಗೆ 20 ರೂಪಾಯಿ ಬರುತ್ತೆ, 10 ರೂಪಾಯಿ ಆದರೂ ಊರಿಗೆ ಕಳಿಸ್ತ್ರೆ ನಮ್ಮ ತಂದೆ ತಾಯಿಗೆ ಎಷ್ಟೋ ಸಹಾಯ ಆಗುತ್ತೆ. ನಾನು ಭಿಕ್ಷಾನ್ನ ಬೇಡೋದು ತಪ್ಪತ್ತೆ.
2: ಒಳ್ಳೇದಪ್ಪ, ಇನ್ನು 3 ವರ್ಷ ಕಷ್ಟಪಟ್ಟು ಓದಿ 1 ಡಿಗ್ರಿ ತೊಗೊಂಬಿಡು, ಒಳ್ಳೆ ಕೆಲಸ ಸಿಗುತ್ತೆ.
1: ನಿಮ್ಮ ಆಶೀರ್ವಾದದಿಂದ ಅದಾಗತ್ತೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ಅಮ್ಮ ನಾನಿನ್ನು ಬರ್ತೀನಮ್ಮ.
2: ಮನೆಗೆ ಬರೋದು ಬಿಟ್ಬಿಡ್ಬೇಡ್ವಮ್ಮ, ಅದು
1: ನಿಮ್ಮ ಮನೆಗೆ ಬರದೇ ಇರ್ತೀನೇನಮ್ಮ. ವಾರಕ್ಕೊಂದಿನಾದರೂ ಹಾಜರಿ ಹಾಕೇ ಹಾಕ್ತೀನಿ.

0: ಏನಂದ್ರೆ ಎಷ್ಟು ಬೇಗ 3 ವರ್ಷ ಕಳೆದೋಯ್ತಲ್ವಾ?
1: ಹೌದಲ್ವಾ, ಅಂದಾಗೆ ಮಾರು ಬಿ ಎ ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದ ಕಡೆ.
0: ಹೌದಾ? ಓ ಮಾಧ್ವಾ ನೋಡಿ ಇಲ್ಲಿ, ನಂದವ್ರ ಮನದಲ್ಲಿ ಅಂತ ಅವನೇ ಹಾಜರಾಗ್ಬಿಟ್ಟಿದ್ದಾನೆ.
1: ಅಮ್ಮ ರೈರೆ, ಇಲ್ಲಿ ಬನ್ನಿ, ನಮಸ್ಕಾರ ಮಾಡ್ತೀನಿ.
0: ಒಳ್ಳೆ ಕೆಲಸ ಸಿಗ್ಲಪ್ಪ.
1: ಅಮ್ಮ ನಂಗೆ ಈ ಬಂಗಾರದ ಪದಕ ಬಂದಿದ್ಯಮ್ಮ.
0: ಇಲ್ಲಿ ಕೊಡು, ಪದಕ ತುಂಬಾ ಚೆನ್ನಾಗಿದೆ. 2,000 ಇರಬಹುದು ಅಲ್ವಾ?
1: 2,000ನೋ 2 ತೊಲನೋ, ಅದು ನಮ್ಮ ಮಾಧವ ಕಷ್ಟಪಟ್ಟು ಓದಿ ಸಂಪಾದಿಸ್ತಾನೆ ಅನ್ನೋದು ಮುಖ್ಯ ಕಣೆ.
0: ಅದು ನಿಜ ಅನ್ನಿ, ಒಟ್ನಲ್ಲಿ ಅವನ ಹೆತ್ತ ತಂದೆ ತಾಯಿಗಳ ಪುಣ್ಯ ರೀ.
1: ಜೊತೆಗೆ ನಿಮ್ಮ ಆಶೀರ್ವಾದದ ಫಲಾನು ಸೇರಿದೆಯಮ್ಮ. ಸೀತಾ ಅಲ್ಲೇ ಯಾಕೆ ನಿಂತಿದ್ಯಾ? ಬಾಯಿಲ್ಲಿ, ನಿನಗೋಸ್ಕರ ಸ್ವೀಟ್ ತಂದಿದ್ದೀನಿ, ತಗೋ.
2: ಮಾಧು ಆ ಪದಕ ಕೊಡು.
1: ತಗೋ. ಚೆನ್ನಾಗಿದ್ಯಾ?
2: ತುಂಬಾ ಚೆನ್ನಾಗಿದೆ ಅಮ್ಮ. ಪದಕ ಪಳಪಳ ಅಂತ ಹೇಗ್ ಹೊಳಿತಾ ಇದೆ ನೋಡು.
1: ಅದು ನಿಂಗ್ ಬೇಕಾ ಸೀತಾ?
2: ಬೇಕು ಅಂದ್ರೆ ಕೊಟ್ಬಿಡ್ತೀಯಾ?
1: ನಾನು ಕೊಡೋದಿಲ್ಲ, ನೀನೇ ಬಿ ಎನ್ ಎಲ್ ರ್ಯಾಂಕ್ ಬಾ, ಅಥವಾ ನಾಳೆ ನಿನ್ನ ಗಂಡ ಬರ್ತಾನಲ್ಲ ಅವನ್ನ ಕೇಳು, ಕೊಡ್ತಾನೆ.
2: ಏತು ಹೋಗ ಮಾಧು, ನೋಡಮ್ಮ ಈ ಮಾಧುನಾ.

0: ಓಹೋ, ಬಾರ ಯಾವ ಮಾಡುವ ಶಾರದಾ, ಯಾರು ಬಂದಿದ್ದ ನೋಡು.
1: ಓ ಮಾಧು, ಬಾಪ ಬಾ. ಮನೆ ಮಾಡಿ ನಿಮ್ಮ ತಂದೆ ತಾಯಿಯನ್ನ ಕರ್ಕೊಂಬಂದಿದೀಯಂತೆ.
0: ಹೌದಮ್ಮ, ನನ್ನ ತಂದೆ ತಾಯಿ ಜೀವನ ಎಲ್ಲ ಬಡತನದಲ್ಲೇ ನರಳಿದ್ರು. ಕೊನೆಗಾಲದಲ್ಲಾದರೂ 4 ದಿನ ಅವ್ರು ಸಂತೋಷವಾಗಿದ್ರೆ ನಾನಿಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ.
1: ನೀನು ಒಳ್ಳೆ ಮಗನಪ್ಪ. ಅಂದಾಗೆ ನಿಮ್ಮ ತಂದೆ ತಾಯಿನ ನಮಗೆ ತೋರಿಸ್ತೀಯೋ ಇಲ್ವೋ?
0: ಹಾಂ, ಅದಕ್ಕೆ ಬಂದೆ. ಈ ಭಾನುವಾರ ನೀವೆಲ್ಲ ನಮ್ಮ ಮನೆಗೆ ಊಟಕ್ಕೆ

0: ಬರಬೇಕು, ಕರೆಯೋಣ ಅಂತಾನೆ ಬಂದೆ.
1: ಖಂಡಿತ ಬರ್ತೀವಿ.
2: ಮಾಧವ, ಕೆಲಸ ಹೇಗಿದೆಯಪ್ಪ?
0: ಸದ್ಯಕ್ಕಂತೂ ತುಂಬಾ ಚೆನ್ನಾಗಿದೆ ಸರ್.
1: ಅಂದಾಗ ಮಾಧವ, ನಿನಗೆ ದೊಡ್ಡವನಾದೆ, ಕೈ ತುಂಬಾ ಸಂಬಳ ಬರೋ ನೌಕರಿಗೆ ಸೇರಿದಿ, ಇನ್ಮೇಲೆ ನಿನ್ನ ಮಾಧವರಾಯರೇ ಅಂತ ಕರಿಬೇಕಾ?
0: ಏನು ಮಾತು ಹೇಳ್ತೀರಮ್ಮ, ನಾನು ಎಷ್ಟೇ ದೊಡ್ಡವನಾದರೂ ಚಿಕ್ಕವನೇ ಮಾಧುವನೇ. ನೀವು ಸಾಕಿ ಸಲಹಿದ ಹುಡುಗ ನಿಮ್ಮಿಂದ ರಾಯರೇ ಅನ್ನಿಸ್ಕೊಳ್ಳೋದು ಸಾಧ್ಯನಾ?
1: ನಾವು ಸಾಕಿದ್ದು ಸಲಹಿದ್ದು ಅಷ್ಟರಲ್ಲೇ ಇದೆ. ಆದರೆ ನೀನ್ ಮದುವೆ ಆಗಿ ನಿನ್ ಮಗ ಹುಟ್ಟಿ ಅವನು ನಮ್ಮಪ್ಪನ ಹೀಗ್ಯಾ ಕರಿತೀರಾ ಅಂತ ಆಕ್ಷೇಪಣೆ ಮಾಡೋವರೆಗೂ ನಾನು ನಿನ್ನ ಮಾಧು ಅಂತಾನೆ
2: ಕರೆಯೋದು. ಆಮೇಲೂ ಮಾಧು ಅಂತಾನೆ ಕರೆಯೋದಪ್ಪ.
0: ಅಂದಾಗಿ ಸೀತಾ ಎಲ್ಲಿ ಕಾಣ್ತಾನೆ ಇಲ್ಲ?
1: ಕಡೆ ಎಲ್ಲೋ ಇರಬಹುದು. ಸೀತಾ, ಸೀತಾ, ಏನ್ ಮಾಡ್ತಿದೀಯೇ? ಯಾರು ಬಂದಿದ್ದಾರೆ ನೋಡುವ?
3: ಯಾರಮ್ಮ? ಓ ಮಾಧು.
1: ನಮ್ಮದು ಕಣೆ, ಸೂಟು ಬೂಟು ಹಾಕೊಂಡಿದ್ದಾನೆ, ಅದಕ್ಕೆ ಗುರು ಸಿಕ್ಲಿಲ್ವಾ?
0: ಯಾಕೆ ಸೀತಾ, ನನ್ನ ಹತ್ರ ಮಾತಾಡಲ್ವಾ? ಓಹೋ, ನಾಚಿಕೆ ಏನೋ, ದೊಡ್ಡ ಹೆಂಗಸಾದೆ ನೋಡು ನೀನು.
2: ಚಿಕ್ಕ ವಯಸ್ಸಿನಿಂದ ನೋಡಿದ ಹುಡುಗ ಅವನ ಹತ್ರ ಮಾತಾಡೋಕೆ ನಾಚಿಕೆ ಅಂತದೇ?
0: ಹೋಗ್ಲಿ ಬಿಡಮ್ಮ, ನಿಂಗೆ ಜಂಬ ಬಂದಿದೆ. ನಮ್ಮಂಥ ಬಡವ್ರನ್ನ ಕಂಡ್ರೆ ಉದಾಸೀನ, ಯಾರು ಶ್ರೀಮಂತ ಗಂಡನ್ನು ಗೊತ್ತು ಮಾಡಿದ್ದಾರೆ ಅಂತ ಕಾಣುತ್ತೆ. ಏ ಅರೆ, ಒಳಗೆ ಹೊರಟೋದ್ಲಲ್ಲ. ಹಾಂ ಸರಿ, ನಾನೇನು ಬರ್ತೀನಿ. ಭಾನುವಾರ ಮರಿದೆ ನಮ್ಮ ಮನೆಗೆ ಬರಬೇಕು. ಹಾಂ, ಮೂರು ಜನನು.
2: ಖಂಡಿತ ಬರ್ತೀವಪ್ಪ. ಶಾರದಾ, ಹುಡುಗ ತುಂಬಾ ಬುದ್ಧಿವಂತ ಕಣೆ,
1: ಜೊತೆಗೆ ಅಷ್ಟೇ ಒಳ್ಳೆ ಗುಣನೂ ಇದೆ. ಕೆಲಸ ಶುರು ಮಾಡಿದಾಗಲೇ ಅಷ್ಟೊಂದು ಸಂಬಳ ಬಂದರೂ ಸ್ವಲ್ಪನೂ ಗರ್ವ ಇಲ್ಲ. ಈಗ ನನ್ನ ಮನಸ್ಸಿನಲ್ಲಿ ಏನಿತ್ತು ಗೊತ್ತಾ?
2: ಹೆಂಗಸ್ರಿಗೆ ಇನ್ನೇನು ಯೋಚನೆ ಇರುತ್ತೆ? ಮಾಧವನ ಮದುವೆ ಬಗ್ಗೆ ಯೋಚಿಸ್ತಿದ್ಯೋ ಏನೋ?
1: ಹೌದು ರೀ, ಸರಿಯಾಗಿ ಹೇಳಿದ್ರಿ. ಕಂಡು ಕೇಳಿದ ಹುಡುಗ ನಮ್ಮ ಸೀತುನ ಅವನಿಗೆ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಗಂಟೆ ಹೊಡಿತು.
2: ಅಯ್ಯೋ, ಆ ಗಂಟೆ ಗಡಿಯಾರದ ಕಡೆ, ದೇವಸ್ಥಾನದಲ್ಲ.
1: ಯಾವ್ದಾದ್ರಿ ಏನು, ಗಂಟೆ ಗಂಟೆನೆ.
2: ಸರಿ ಬಿಡು, ಇನ್ನೇನು ಮದುವೆ ಆದಾಗೇನೆ.
1: ಹೋಗ್ರಿ, ನಾನು ಗಂಭೀರವಾಗಿ ಹೇಳ್ತಾ ಇದ್ರೆ ನಿಮ್ಗೆಲ್ಲ ತಮಾಷೆನೆ.
4: ನಿಜ ಹೇಳ ಶಾರದಾ, ನನಗೂ ಅವತ್ತೇ ಯೋಚನೆ ಬಂತು, ಆದರೆ ನೀನು ಒಪ್ತೀವೋ ಇಲ್ವೋ ಅಂತ ಸುಮ್ಮನಿದ್ದೆ.
3: ನಾನು ಒಪ್ಪಲ್ಲ ಅಂತ ಯಾಕೆ ಅಂದ್ಕೊಂಡ್ರಿ?
4: ನಮಗಿರೋಳು ಒಬ್ಬಳೇ ಮಗಳು, ಮಾಧವ ಎಷ್ಟಾದರೂ ಬಡವರ ಮನೆ ಹುಡುಗ, ಆಸ್ತಿ ಪಾಸ್ತಿ ನಾಸ್ತಿ. ಅದಕ್ಕೆ
3: ಹೆಣ್ಣು ಮಕ್ಕಳು ಸಂತೋಷವಾಗಿರ್ಬೇಕಾದ್ರೆ ಮಾವನ ಮನೆ ಸಿರಿವಂತಿಕೆ ಮುಖ್ಯ ಅಲ್ಲ, ಒಳ್ಳೆ ಗಂಡ ಮುಖ್ಯ.
4: ಅಂದ್ರೆ ನನ್ನಂತ ಗಂಡ ಅನ್ನೋ?
3: ಹೋಗ್ರಿ, ಎಷ್ಟು ವಯಸ್ಸಾದ್ರೂ ನಿಮ್ ಹುಡುಗಾಟ ಬಿಡಲ್ಲ. ಈಗೇನು ಮಾಧವನ್ ವಿಚಾರಿಸ್ತೀರೋ ಇಲ್ವೋ?
4: ಖಂಡಿತ ವಿಚಾರಿಸ್ತೀನಿ. ಅದಕ್ಕೆ ಮುಂಚೆ ನಮ್ ಸೀತಾನ ಒಂದು ಮಾತು ಕೇಳೋಣ ಅಂತ.
3: ಏ, ಅವಳಿಗೆ ಏನ್ರಿ ಗೊತ್ತಾಗತ್ತೆ? ಇನ್ನು ಹುಡುಗಿ ಇಷ್ಟಕ್ಕೂ ಅವನನ್ನ ನೋಡಿ ಅವಳು ನಾಚಿಕೊಂಡಾಗ್ಲೇ ಗೊತ್ತಾಗ್ಲಿಲ್ವಾ?
4: ಓ ಹೌದಲ್ವಾ. ಸೀತಾ ಇಲ್ಲಿ ಬಾ ಅಮ್ಮ.
3: ಏನಪ್ಪ?
1: ಅಲ್ವೇ, ಆ ಮಾಧು ಬಂದ್ರೆ ಅದ್ಯಾಕೆ ಒಂದು ಮಾತು ಆಡದೆ ಒಳಗಡೆ ಹೊರಟೋದೆ?
5: ತೂ ಹೋಗಮ್ಮ, ನಂಗೆ ನಾಚಿಕೆ ಆಯ್ತು.
1: ಓಹೋ, ನಾಚಿಕೆ ಯಾಕೋ? ನಾಳೆ ನಿನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಆಗ್ಲಾದ್ರೂ ಮಾತಾಡ್ತೀಯೋ ಇಲ್ವಾ?
5: ತೂ ಹೋಗಮ್ಮ, ಅಪ್ಪನ ಮದ್ವೆ ಆದಾಗ ನೀನ್ ಅವ್ರ ಹತ್ರ ಮಾತಾಡೋದ್ಯೋ ಇಲ್ವೋ?
2: ಸರಿಯಾದ ಪ್ರಶ್ನೆ ಕೇಳಿದೆ ಸೀತಾ.
1: ಥೂ ಗಂಡ್ಬೀರಿ.

0: ರೂಮ್ನಲ್ಲಿ ಹೋಗಿ ಮಲ್ಕೊಳೆ.
1: ಬಾಪ್ಪ ಬಾ ನನ್ನ ಕಂದ, ಇಲ್ಲೇ ಊಟ ಮಾಡು, ಬಾ ಮರಿ.
0: ಮಗು ಕೂಡ ಮಲಗಿದೆ. ಇವಳು ಯಾರನ್ನು ಕರೀತಿದ್ದಾಳೆ? ಸೀತಾ, ಎಚ್ಚರ ಮಾಡ್ಕೊಳೆ. ಊಟ ಮಾಡು ಅಂತ ಯಾರಿಗೆ ಹೇಳ್ತಿದ್ಯಾ?
1: ಶಿವು ಭಿಕ್ಷಾನಕ್ಕೆ ಬಂದಿದ್ದ, ಇವತ್ತು ಎಲ್ಲೂ ಅನ್ನನೇ ಸಿಗಲಿಲ್ವಂತೆ, ಅದಕ್ಕೆ ಇಲ್ಲೇ ಊಟ ಮಾಡು ಅಂದೆ. ಪಾಪ ಚಿಕ್ಕ ಹುಡುಗ ಉಪವಾಸ ಇದ್ದಾನೆ.
0: ಸೀತಾ, ಸರಿಯಾಗಿ ಎಚ್ಚರ ಮಾಡ್ಕೊಳೆ. ಕಣ್ಬಿಡು, ಶಿವು ಆಗಲೇ ಹೊರಟು ಹೋದ್ನಲ್ಲೇ, ನೀನೇ ಅವನಿಗೆ ಅನ್ನ ಹಾಕ್ದಿಯಲ್ಲ.
2: ಅಯ್ಯೋ ಇದೇನೋ ಕೂತ್ ಕಡೆನೆ ನಿದ್ದೆ ನಂಗೆ.

0: ಭವತಿ ಭಿಕ್ಷಾಂದೇಹಿ.
1: ಶಿವು ಬಂದ್ಯ, ನಿನ್ಗೋಸ್ಕರನೇ ಕಾದಿದ್ದೆ. ಶಿವು, ಇನ್ಮೇಲೆ ನೀನೆಲ್ಲೂ ಭಿಕ್ಷಾನಕ್ ಹೋಗೋದ್ ಬೇಡ, ನಮ್ಮನೇನಲ್ಲೇ ಇದ್ಬಿಡು.
0: ಸ್ಕೂಲು?
1: ಸ್ಕೂಲಿಗೆ ಹೋಗುವಂತೆ, ಇವರೇ ನಿನ್ಗೆ ಪುಸ್ತಕ ಬಟ್ಟೆ ಬರೆ ಎಲ್ಲ ಕೊಡಿಸ್ತಾರೆ, ಏನಂತಿ?
0: ನೀವು ಇರು ಅಂದ್ರೆ ಇರ್ತೀನಿ.
1: ಹಾಗೆ ಜಾಣವರಿ. ಶಿವು, ನಿಮ್ ಊರ್ ಯಾವ್ದು?
0: ಗೊತ್ತಿಲ್ಲ ಅಮ್ಮ.
1: ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ?
0: ನೀವೇ ನಮ್ಮ ಅಪ್ಪ ಅಮ್ಮ ಗೋಪು ಎಲ್ಲಾನು.
1: ಅಂದ್ರೆ ನಿಮ್ಗೆ ತಂದೆ ತಾಯಿ ಯಾರು ಇಲ್ವಾ?
0: ಒಂದಿನ ಗೋಪು, ನಮ್ಮ ಅಪ್ಪ ಅಮ್ಮ ಇಬ್ರು ತುಂಬಾ ವರ್ಷದಿಂದೇನೆ ಸತ್ ಹೋದ್ರು. ನಾವು ತಬ್ಲಿಗಳು ಅಂತ ಹೇಳಿ ಅತ್ತ, ನನಗೆ ತುಂಬಾ ಅಳು ಬಂತು, ನಾನು ಹತ್ಬಿಟ್ಟೆ.
1: ಗೋಪು, ಗೋಪು ಯಾರು ಮರಿ?
0: ಗೋಪು ನನ್ನ ಅಣ್ಣ.
1: ಈಗ ಅವನ್ ಎಲ್ಲಿದ್ದಾನಪ್ಪ?
0: ಅವನು ಆಸ್ಪತ್ರೆಲೇ ಸತ್ ಹೋದ. ಸಾಯುವಾಗ ನನ್ ಕರೆದು, ನಾನ್ ಹೋಗ್ತೀನಿ, ಇನ್ಮೇಲೆ ಯಾರು ನಿನ್ಗೆ ಅನ್ನ ಹಾಕ್ತಾರೋ ಅವರೇ ನಿನ್ ಗೋಪು ಅಪ್ಪ ಅಮ್ಮ ಎಲ್ಲ ಅಂತ ಅವನೇ ಹೇಳಿದ್ದು.
1: ಹಾಗಾದ್ರೆ ನಿನಗೆ ಯಾರು ಇಲ್ವೇನೋ ಶಿವು.
0: ಇದಾರಲ್ಲ.
1: ಯಾರು?
0: ನೀವೇ, ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ, ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ, ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ.

ಭಾವತಿ ಭಿಕ್ಷಾಂದೇಹಿ ಕಥಾನಾಟಕ ಕೇಳುತ್ತಿದ್ದೀರಿ. ಮೂಲ ಕಥೆ ಆನಂದ ಅವರದು. ಬಾನಲಿ ರೂಪ ಎಚ್ ಎಸ್ ಪಾರ್ವತಿ. ಪಾತ್ರವರ್ಗ ಮಾಧವ, ಬಿವಿ ಹರೀಶ್, ಶಾರದಮ್ಮ, ಲೀಲಾ ಬಸವರಾಜ್, ನಾಗೇಶ್ ರಾಯ, ಕೇಶವರಾಯ ಪಾಟೀಲ್, ಸೀತಾ, ಪುಷ್ಪ ಬೆಳವಾಡಿ, ಶಿವು, ಎಸ್ ವಿ ಸಂತೋಷ್.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕು?

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
2: ಈ

ಆತ್ಮೀಯ ಕೇಳಿದರೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅವಳ ಅಂತರಂಗ ಚಿತ್ರದ ಒಂದು ಗೀತೆ, ಧ್ವನಿ ಎಸ್ ಜಾನಕಿ ಅವರದು.

ಅವಳೇ ನನ್ನ ಹೆಂಡತಿ ಚಿತ್ರದ ಹಾಡನ್ನು ಕೇಳಿದಿರಿ. ಕೇಳಿ ಬಂದ ಸ್ವರಗಳು ವಾಣಿಜ್ಯರಂ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈಗ ರತ್ನಮಾಲಾ ಪ್ರಕಾಶ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಗಳಲ್ಲಿ ಒಂದು ಮುತ್ತಿನ ಕಥೆ

0: mister. I know your history. Money number 120, bike number 220, you are 420.
1: 420! 420! 420!

ಒಂದೇ ಗುರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದ ಕಲಾವಿದರು ಎಸ್ ಜಾನಕಿ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಮುಂದಿನ ಗೀತೆಗೂ ಮುನ್ನ ನಮ್ಮ ಕೇಳುಗರ ಸಂದೇಶ ನೋಡೋಣ. ಮತ್ತೊಂದು ಮುದ ಗೀತೆಗಳ ಸಂಜೆ.

ಓಕೆ, ಮುರಾರಿ ಕುಲಕರ್ಣಿ ರಾಯಚೂರು ಅವರ ಒಂದು ಸಂದೇಶ. ಆಕಾಶವಾಣಿ ಸವಿನೆನಪು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿ ಬರ್ತಾ ಇದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ, ಹಳೆಪೇಟೆ ಬೀದಿ ಭದ್ರಾವತಿ ಅವರ ಸಂದೇಶ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳಗಿರಿಯಿಂದ ಮಲ್ಲಪ್ಪ ಶೆಟ್ರು ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿ ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಮುತ್ತಿನ ಕತೆ ಈ ಹಾಡು ಕೇಳಿ ನಮಗೆ ಬಹಳ ಸಂತೋಷವಾಯಿತು ಅಂತ ಹೇಳ್ತಾ ಇದ್ದಾರೆ. ಶ್ರೀ ಚಂದ್ರಶೇಖರ್ ವಸಂತ ಕುಮಾರಿ ಅತ್ತಿಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆ ಸುಮಧುರವಾದ ಇಂಪಾದ ಅರ್ಥಪೂರ್ಣ ಹಾಡುಗಳು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಗೀತೆ ಮುತ್ತಿನ ಹಾರ ಚಿತ್ರದ್ದು. ಹಾಡಿರುವ ಕಲಾವಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಎಸ್ ಜಾನಕಿ ಆಡಿದ ಮೈಸೂರು ಮಲ್ಲಿಗೆ ಚಿತ್ರದ ಹಾಡನ್ನು ಕೇಳಿದಿರಿ. ಗೀತೆಗೆ ಸಂಗೀತ ನೀಡಿದವರು ಶ್ರೀ ಅಶ್ವಥ್. ಕೆಳಗರೆ ಈಗ ನಾಗರಹೊಳೆ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಎಸ್ ಜಾನಕಿ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ದೇವತಾ ಮನುಷ್ಯ ಚಿತ್ರದ ಹಾಡನ್ನು ಕೇಳಿದ್ರಿ. ಕೇಳಿಬಂದ ಸ್ವರಗಳು ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿ ಆರ್ ಛಾಯಾ ಅವರದಾಗಿತ್ತು. ಓಕೆ, ನಮ್ಮ ಸ್ನೇಹ ಕೇಳಿದ್ರ ಸಂದೇಶ ನೋಡಿ ಬರೋಣ. ಜಯಪುಟ್ಟಸ್ವಾಮಿ, ಕೆನಡಾ. ನಮಸ್ತೆ ಸರ್. ಸವಿ ನೆನಪು ಕಾರ್ಯಕ್ರಮ ಚೆನ್ನಾಗಿ ಮಾಡಿ ಬರ್ತಾ ಇದೆ. ಆಯ್ಕೆ ಹಾಡು ಒಂದಕ್ಕಿಂತ ಒಂದು ಮಧುರಾಗಿ ಮಾಡಿ ಬರ್ತಾ ಇದೆ. ಎಲ್ಲ ಹಾಡುಗಳು ಇಷ್ಟವಾಯಿತು, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಪಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಬಿಳಗಿರಿಯಿಂದ ಶರಣಪ್ಪ ಬಿಳಗೇರ್. ಇಂದಿನ ಸವಿ ನೆನಪು ಕಾರ್ಯಕ್ರಮದಲ್ಲಿ ಒಂದು ಮುತ್ತಿನ ಕತೆ, ಈ ಹಾಡು ಕೇಳಿ ನಮಗೆ ಬಹಳ ಸಂತೋಷವಾಯಿತು, ಧನ್ಯವಾದಗಳು ಅಂತ ಹೇಳಿದರು. ಶಂತಾಚಾರ್ ಬಿಳಗೇರ್, ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಸರ್. ಸವಿ ನೆನಪು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವ ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬೆಳಗಿನಿಂದ ರಾತ್ರಿಯವರೆಗೂ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡುತ್ತಿರುವ ಎಲ್ಲ ನಿರೂಪಕರ ಶ್ರಮ ಶ್ಲಾಘನೀಯ. ವಿಶೇಷವಾಗಿ ಸುಮಧುರ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದಾಗ ಮನೆಯ ಮನಸ್ಸು ಮತ್ತೊಂದು ಸುಂದರ ಲೋಕಕ್ಕೆ ಹೋದಂತೆ ಅನುಭವವಾಗುತ್ತದೆ. ಈ ಹಾಡುಗಳು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತವೆ ಮತ್ತು ಮನಸ್ಸಿಗೆ ಸಂತೋಷ ಹಾಗೂ ನೆಮ್ಮದಿಯನ್ನು ನೀಡುತ್ತವೆ. ಇಂಥ ಉತ್ತಮ ಕಾರ್ಯಕ್ರಮಗಳನ್ನು ನೀಡುತ್ತಿರುವ ಆಕಾಶವಾಣಿ ಭದ್ರಾವತಿ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ ಶಂತಾಚಾರ್ ಬೆಳಗ್ಗೆ ಕೊಕ್ಕನೂರು. ನಮಸ್ತೆ ಸರ್. ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕೇಳುವುದಕ್ಕೆ ಸುಮಧುರವಾಗಿದೆ. ಗೀತಾ, ರಾಜೇಂದ್ರಪ್ಪ, ಆಶಾ, ವಿನಯ್, ವಿಜಯ್ ಮತ್ತು ಪುಟಾಣಿ, ಗೌರಿ, ಹಳೆಪೇಟೆ ಬೀದಿ ಭದ್ರಾವತಿಯಿಂದ. ನಾಗರಾಜ್ ಸಿ ಎಸ್ ಎ ಪಿ ಎಂ ಸಿ ಎದುರು ಭದ್ರಾವತಿ. ಬಹಳ ವರ್ಷಗಳ ನಂತರ ನಾಗರ ಹೊಳೆ ಚಿತ್ರದ ನಾಗರ ಹೊಳೆಯೋ ಅಮ್ಮ ಅಮ್ಮಾಲೆ ಈ ಹಾಡು ಕೇಳಿ ತುಂಬ ಸಂತೋಷವಾಯಿತು. ಹಾಡು ಪ್ರಸಾರ ಮಾಡಿದ್ದಕ್ಕೆ ತುಂಬ ನಮ್ಮ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಡುಗಳ ಅಬ್ಬರಕ್ಕೆ ಮನಸ್ಸು ನಿಬ್ಬೆರವಾಯಿತು. ವೇದಾ ಶೆಟ್ಟಿ, ಕಾಳಾವರ, ಕುಂದಾಪುರ. ಓಕೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕವರಿ, ಮಣ್ಗದ್ದೆ ಹೋಬಳಿ, ಶುಭರಾತ್ರಿ. ಈಗ ಪ್ರಸಾರವಾಗುತ್ತಿರುವ ಹಾಡು ತುಂಬ ಚೆನ್ನಾಗಿದೆ, ಧನ್ಯವಾದಗಳು. ನಾಗರಹೊಳೆ ಗೀತೆ ತುಂಬ ಚೆನ್ನಾಗಿ ಮೂಡಿ ಬಂತು. ನಾವು ನಾಗರಹೊಳೆ ನೋಡುವುದಕ್ಕೆ ಹೋಗಿದ್ದೆ, ಹಾಕಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಾಸ ಗಡತೆ. ನಾನು ಭಾಗ್ಯ, ಸದಾಶಿವನ್, ಕೇಶವಪುರ, ಭದ್ರಾವತಿ. ಇಲ್ಲಿಯವರೆಗೂ ಪ್ರಸಾರವಾದ ಹಳೆಯ ಹಾಡುಗಳು ಬಹಳ ಇಂಪಾಗಿ ಮೂಡಿಬಂತು, ವಂದನೆಗಳು. ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೇವೆ. ಶುಭರಾತ್ರಿ, ಮುರುಳಿದರೆ ಶಿವಮೊಗ್ಗ. ಓಕೆ. ಶ್ಯಾಮ್ ಸುರೇಶ್, ಬೇಚ್ ರೋಡ್, ಭದ್ರಾವತಿ. ನಮಸ್ತೆ ಸರ್. ನೀವು ಈ ದಿನ ಪ್ರಸಾರಕ್ಕಾಗಿ ಆಯ್ಕೆ ಮಾಡಿದ ಗೀತೆಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿ ಮೂಡಿ ಬರ್ತಾ ಇದೆ. ಈ ದಿನ ಗುರುವಾರ ಬೇರೆ ಬೆಳಗ್ಗೆಯಿಂದ ಇಲ್ಲಿಯವರೆಗೂ ರಾಯರ ಗೀತೆಗಳನ್ನು ಕೇಳಿದೆ, ಪ್ರಸಾರ ಮಾಡಿದ ನಿಮಗೆ ವಿಶೇಷ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಓಕೆ. ಎಸ್ ಕೇಳಿದರೆ ಈಗ ಮುಂದಿನ ಗೀತೆಗೆ ಹೋಗೋಣ. ಭೂಲೋಕದಲ್ಲಿ ಯಮರಾಜ ಚಿತ್ರದ

ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪ್ರೇಮ ಪರ್ವ ಚಿತ್ರದ ಗೀತೆಯನ್ನು ಕೇಳಿದ್ರೆ ಕಾರ್ಯಕ್ರಮದ ಕಡೆಯದಾಗಿ ಮಸಣದ ಹೂವು ಚಿತ್ರದ ಒಂದು ಗೀತೆ ಗಾಯಕಿ ಎಸ್ ಜಾನಕಿ.

ಕೇಳಿದರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 11 ಗಂಟೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷಿನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:45.